ಇದು ವಿಜಯಪುರ ಆಕಾಶವಾಣಿ ಎಫ್ಎಂ ಬ್ಯಾಂಡ್ ಕಂಪನಾಂಕ 101.8 ಮೆಗಾಹರ್ಟ್ಸ್. ಪ್ರಿಯ ಕೇಳುಗ ಸ್ನೇಹಿತರೆ, ಸರ್ವರಿಗೂ ಶುಭೋದಯ. 2026 ಇಸ್ವಿ ಮೇ ತಿಂಗಳ 16 ತಾರೀಕು ಇಂದು ಶನಿವಾರ ನಿಲಯದ ಮೊದಲ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:58:17. ಎಲ್ಲ ಕೇಳುಗರಿಗೆ ಪ್ರೀತಿಯ ನಮಸ್ಕಾರ ಮತ್ತು ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ನಿಮ್ಮ ಬಾನುಲಿ ಮಿತ್ರ ನೇತಾಜಿ ಗಾಂಧಿ.

ವಿಜಯಪುರ ಆಕಾಶವಾಣಿ. ಇನ್ನು ಮುಂದೆ ಕಾರ್ಯಕ್ರಮಗಳ ಪರಿಚಯ. ಆತ್ಮೀಯರೇ, 6:10 ಭಕ್ತಿ ಸಂಗೀತ ಕಾರ್ಯಕ್ರಮ ವಂದನ ಕೇಳಲಿದ್ದೀರಿ. 6:30 ಮೂಡಿ ಬರುತ್ತದೆ ಚಿಂತನ. ಇವತ್ತು ಚಿಂತನ ಹೇಳುತ್ತಾರೆ ಪ್ರೊಫೆಸರ್ ಸಂತೋಷ್ ನಾಯಕ್. ರೈತರಿಗೆ ಸಲಹೆಗಳನ್ನು ಕೇಳುತ್ತೀರಿ. 6:35 ಜನಪದ ಸಂಗೀತ ಮೂಡಿಬರುವ ಸಮಯ 6:40. 7:15 ಭಾವಗೀತೆಗಳ ಕಾರ್ಯಕ್ರಮ. ಕನ್ನಡ ಚಿತ್ರಗೀತೆಗಳನ್ನು 7:45, 8:30 ಹಾಗೂ 9:30 ಆಲಿಸುತ್ತೀರಿ. ಈ ನಡುವೆ 9:00 ಚಜ್ಜಿ ರೊಟ್ಟಿ ಚೌಳಿಕಾಯಿ, ನಂತರ ಮಿಶ್ರ ಗೀತೆಗಳ ಕಾರ್ಯಕ್ರಮ ಕೇಳಿಬರುವುದು.

ಇನ್ನು ಈ ಬೆಳಗ್ಗೆ 10 ಗಂಟೆಗೆ ಬೆಂಗಳೂರು ನಿಲಯದ ಕಾರ್ಯಕ್ರಮಗಳನ್ನು ಆಲಿಸುತ್ತೀರಿ. 12:05 ವನಿತಾ ವಿಹಾರ, 12:30 ಆರೋಗ್ಯ ಸಂಚಿಕೆ.

ಪ್ರಗತಿ ಪಥ, ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್, ಈ ವಿಷಯ ಕುರಿತು ಒಂದು ಗಂಟೆಗೆ ಕಾರ್ಯಕ್ರಮ ಮೂಡಿಬರಲಿದೆ ಬೆಂಗಳೂರು ನಿಲಯದಿಂದ. ಹಕ್ಕಿಯ ಬಳಗ 2:40. ನ್ಯೂ ಇಂಡಿಯಾ ಸಮಾಚಾರ ದಿಲ್ಲಿ ಕೇಂದ್ರದ ಸಹ ಪ್ರಸಾರದಲ್ಲಿ 3:15 ಬೆಂಗಳೂರು ನಿಲಯದ ಕಾರ್ಯಕ್ರಮಗಳನ್ನು ಆಲಿಸುತ್ತೀರಿ. ಸಂಜೆ 5:00 ಚಜ್ಜಿ ರೊಟ್ಟಿ ಚೌಳಿಕಾಯಿ, ನಂತರ ನೀತಿ ಕತೆ, ಅದಾದಮೇಲೆ ಕನ್ನಡ ಚಿತ್ರಗೀತೆಗಳು ಮೂಡಿಬರುತ್ತವೆ. 5:30 ಜ್ಞಾನವಾಣಿ ರಸಪ್ರಶ್ನೆ ನೇರ ಫೋನಿನ ಕಾರ್ಯಕ್ರಮ. ಎಂದಿನಂತೆ ಕಿಸಾನವಾಣಿ ಕಾರ್ಯಕ್ರಮ 6:51. ಇವತ್ತಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ಕಾರ್ಯಚಟುವಟಿಕೆಗಳ ಕುರಿತು, ವಿಜಯಪುರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಣೆ ಮಾಡುತ್ತಿರುವ ಡಾಕ್ಟರ್ ಶ್ರೀಶೈಲ್ ವಸ್ತ್ರಾಥ್ ಅವರಿಂದ ಮಾಹಿತಿ ಇದೆ. ನಂತರ ಜನಪದ ಸಂಗೀತ ಕಾರ್ಯಕ್ರಮ. 7:45 ಸಮಾಚಾರ ದರ್ಶನ ಬೆಂಗಳೂರು ನಿಲಯದಿಂದ. ಪ್ರಾಯೋಜಿತ ಕಾರ್ಯಕ್ರಮ ಈ ರಾತ್ರಿ 8:00 ಬೆಂಗಳೂರು ನಿಲಯದಿಂದ. ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು 8:15. ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ 8:30. ಸ್ಪಾಟ್ಲೈಟ್ ಕಾರ್ಯಕ್ರಮ 9:15. 9:30 ಯುವವಾಣಿ ಕಾರ್ಯಕ್ರಮ. ರಾಜ್ಯಮಟ್ಟದ ನಾವೀನ್ಯತೆ ಆವಿಷ್ಕಾರ ಪ್ರಶಸ್ತಿಗೆ ಭಾಜನರಾಗಿರುವ ದಾವಣಗೆರೆಯ ನಿಖಿತಾ ಎಸ್ ರಾಜ್ ಅವರೊಂದಿಗೆ ಸಂದರ್ಶನವಿದೆ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದಿಲ್ಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಇದುವರೆಗೆ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡ್ರಿ. ಇದು ವಿಜಯಪುರ ಆಕಾಶವಾಣಿ. ಸರಿಯಾಗಿ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ವಿಜಯಪುರ ಆಕಾಶವಾಣಿ ಸಮಯ 6:10:03. ಇನ್ನು ಮುಂದೆ ಭಕ್ತಿ ಸಂಗೀತ ಕಾರ್ಯಕ್ರಮ ವಂದನಾ.

ಆತ್ಮೀಯರೆ, ಕಸ್ತೂರಿ ಶಂಕರ್ ಮತ್ತು ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಆರ್ ಎನ್ ಜೀವಗೋಪಾಲ್ ಮತ್ತು ವಿಜಯ ನರಸಿಂಹ ಅವರ ರಚನೆಗಳನ್ನು ಕೇಳುತ್ತಿದ್ದೀರಿ. ನಿಮ್ಮ ನೆಚ್ಚಿನ ಎಫ್ ಎಂ ಸ್ಟೇಷನ್ ವಿಜಯಪುರದಿಂದ ಭಕ್ತಿ ಸಂಗೀತ ಕಾರ್ಯಕ್ರಮ ವಂದನ ಮೂಡಿಬರ್ತಾ ಇದೆ. ಸ್ಟುಡಿಯೋ ಸಮಯ 6:21:03 ಆಗುತ್ತಲಿದೆ. ಇನ್ನು ಮುಂದೆ ಪದ್ಮಭೂಷಣ ಪಿ ಸುಶೀಲ ಅವರ ಧ್ವನಿಯಲ್ಲಿ ವಿಜಯದಾಸರ ರಚನೆ

ಆತ್ಮೀಯ ತುಮಕೂರು ರಾಜು ಅವರ ರಚನೆಯನ್ನು ವಾನೆ ಜಯರಾಮ ಅವರ ಧ್ವನಿಯಲ್ಲಿ ಇದುವರೆಗೆ ಕೇಳುತ್ತಿದ್ದೀರಿ. ಇನ್ನು ಮುಂದೆ ಒಂದು ದೇಶಭಕ್ತಿ ಗೀತೆ, ಕೆ ಎಸ್ ನಿಸಾರ್ ಅಹಮದ್ ರಚನೆಕಾರರು.

0: ಭಕ್ತಿ ಸಂಗೀತ ಕಾರ್ಯಕ್ರಮ ವಂದನ ಪ್ರಸಾರವಾಯಿತು. ವಿಜಯಪುರ ಆಕಾಶವಾಣಿ, ಚಿಂತನ 6:30 ಬೆಂಗಳೂರು.
1: ಪ್ರೊಫೆಸರ್ ಆರ್ ಸಂತೋಷ್ ನಾಯಕ್ ಅವರಿಂದ.
2: ನಮ್ಮ ದೇಶದ ಬೌದ್ಧಿಕ ಪರಂಪರೆಯನ್ನು ಮರುಶೋಧಿಸುವ ಮತ್ತು ಅದನ್ನು ಆಧುನಿಕ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಳವಡಿಸಿಕೊಳ್ಳುವ ಪ್ರಕ್ರಿಯೆಯು ಇಂದು ಒಂದು ಮಹತ್ವದ ತಿರುವನ್ನು ಪಡೆದುಕೊಂಡಿದೆ. ಭಾರತದ ಜ್ಞಾನ ಪರಂಪರೆ ಎಂದರೆ ಕೇವಲ ವೇದಗಳು, ಶಾಸ್ತ್ರಗಳು ಅಥವಾ ಋಷಿಮುನಿಗಳ ವಾಕ್ಯಗಳು ಮಾತ್ರವಲ್ಲ, ಅದು ಉಪನಿಷತ್ತುಗಳಿಂದ ಹಿಡಿದು ಚಾರ್ವಕರ ವೈಚಾರಿಕತೆಯವರೆಗೆ, ಆಯುರ್ವೇದದಿಂದ ಹಿಡಿದು ಸಮಾಜ ಸುಧಾರಕರ ಸಮಾನತೆಯ ದೃಷ್ಟಿಕೋನದವರೆಗೆ ಹರಡಿರುವ ಬೃಹತ್ ಸಾಗರ. ಆದರೆ ಈ ಐತಿಹಾಸಿಕ ಜವಾಬ್ದಾರಿಯನ್ನು ಹೊತ್ತಿರುವ ನಾವು ಒಂದು ಮುಖ್ಯ ಪ್ರಶ್ನೆಯನ್ನು ಎದುರಿಸುತ್ತಿದ್ದೇವೆ. ಭಾರತೀಯ ಜ್ಞಾನ ಪದ್ಧತಿ ಎಂದರೆ ನಿಖರವಾಗಿ ಯಾವುದು? ಈ ವಿಷಯದ ಮುಖ್ಯ ತಿರುಳು ಏನು ಎಂದರೆ ನಾವು ಜ್ಞಾನವನ್ನು ನೋಡುವ ಎರಡು ಬೇರೆ ಬೇರೆ ದೃಷ್ಟಿಕೋನಗಳು. ಮೊದಲನೆಯದು ಸಾಂಸ್ಥೀಕೃತ ಜ್ಞಾನ. ಇದು ಬರಹ ಆಧಾರಿತವಾದ, ಲಿಖಿತ ರೂಪದಲ್ಲಿರುವ ಮತ್ತು ಪಠ್ಯಪುಸ್ತಕಗಳಿಗೆ ಸುಲಭವಾಗಿ ಅಳವಡಿಸಿಕೊಳ್ಳಬಹುದಾದ ಒಂದು ಸಾಂಪ್ರದಾಯಿಕ ಪದ್ಧತಿ. ಎರಡನೆಯದು ಸಜೀವ ಜ್ಞಾನ, ಅದೆಂದರೆ ಇದು ಬದುಕಿನ ವಿಧಾನ. ಇದು ಈ ದೇಶದ ಲಕ್ಷಾಂತರ ರೈತರು, ಕುಶಲಕರ್ಮಿಗಳು ಮತ್ತು ಆದಿವಾಸಿಗಳ ಬದುಕಿನಲ್ಲಿದೆ. ಉದಾಹರಣೆಗೆ, ಕರ್ನಾಟಕದ ಬಯಲುಸೀಮೆಯಲ್ಲಿ ಶತಮಾನಗಳಿಂದ ಕೆರೆಗಳನ್ನು ನಿರ್ವಹಿಸುತ್ತಾ, ನೀರನ್ನು ನಿರ್ವಹಣೆ ಮಾಡುತ್ತಾ, ರೈತಾಪಿ ವರ್ಗಕ್ಕೆ ಸರಿಯಾದ ರೀತಿಯಲ್ಲಿ ನೀರನ್ನು ಒದಗಿಸುತ್ತಾ ಬಂದಿರುವ ನೀರುಗಂಟಿ ಸಮುದಾಯದವರ ಜಲ ನಿರ್ವಹಣಾ ತಂತ್ರಜ್ಞಾನ. ಹಾಗೆಯೇ ಸಾವಿರಾರು ವರ್ಷಗಳಿಂದ ಕಾಡುಗಳಲ್ಲಿ ವಾಸವಾಗಿರುವ ಬುಡಕಟ್ಟು ಸಮುದಾಯಗಳ ಪರಿಸರದ ಅರಿವು. ಹಾಗೆಯೇ ಸಾವಯವ ಕೃಷಿ, ಕಲೆ, ನೇಕಾರಿಕೆ, ಹೀಗೆ ಯಾವುದೇ ಬಗೆಯ ಬದುಕಿನ ವಿಧಾನಗಳು ಈ ಗ್ರಂಥಗಳಲ್ಲಿ ದಾಖಲಾಗಿಲ್ಲ, ಲಿಖಿತವಾಗಿ ಸಿಗುವುದಿಲ್ಲ. ಅದರ ಬದಲಾಗಿ ಜನರ ಅನುಭವದಲ್ಲಿ, ಬದುಕಿನಲ್ಲಿ ಮತ್ತು ಪ್ರಕೃತಿಯನ್ನು ಓದುವ ಕೌಶಲ್ಯದಲ್ಲಿ ಮಾತ್ರ ಇದು ನಮಗೆ ಕಾಣಸಿಗುತ್ತದೆ. ನಮ್ಮ ಇಂದಿನ ಶಿಕ್ಷಣ ಮತ್ತು ನೀತಿ ನಿರೂಪಣಾ ವ್ಯವಸ್ಥೆಯು ಕೇವಲ ಗ್ರಂಥಸ್ಥ ಜ್ಞಾನಕ್ಕೆ ಮಾತ್ರ ಬೆಲೆ ನೀಡಿದರೆ ಇಂತಹ ಬದುಕಿನ ಜೀವಂತ ಸಜೀವ ಜ್ಞಾನವನ್ನು ಕಡೆಗಣಿಸಲ್ಪಟ್ಟು ನಮ್ಮ ನಾಡಿನ ನಿಸರ್ಗದೊಂದಿಗೆ, ಬದುಕಿನೊಂದಿಗೆ ಮೇಳೈಸಿದ ಸುಸ್ಥಿರ ಜ್ಞಾನ ಪರಂಪರೆಯನ್ನು ನಾವು ಕಳೆದುಕೊಳ್ಳುತ್ತೇವೆ. ಇಂದಿನ ಡಿಜಿಟಲ್ ಯುಗದಲ್ಲಿ ನಮ್ಮ ಮಾಹಿತಿಯೆಲ್ಲವೂ ಕೃತಕ ಬುದ್ಧಿಮತ್ತೆ ಅಂದರೆ AI ಹಾಗೂ ಇಂಟರ್ನೆಟ್ ಮೂಲಕ ನಿರ್ಧಾರವಾಗುತ್ತಿದೆ. ದುರದೃಷ್ಟವಶಾತ್ ಜಾಗತಿಕ AI ಮಾದರಿಗಳಲ್ಲಿ ಕನ್ನಡದಂತಹ ನಮ್ಮ ಪ್ರಾದೇಶಿಕ ಭಾಷೆಗಳ ದತ್ತಾಂಶವು ಅತ್ಯಂತ ಕಡಿಮೆ ಇದೆ. ಡಿಜಿಟಲ್ ಜಗತ್ತಿನಲ್ಲಿ ನಮ್ಮ ಮೌಖಿಕ ಮತ್ತು ಗ್ರಾಮೀಣ ಜ್ಞಾನವು ಅಸ್ತಿತ್ವದಲ್ಲೇ ಇಲ್ಲದ ಕಾರಣ ಅದು ಈ ಆಲ್ಗಾರಿದಮ್ಗಳ ಕಣ್ಣಿಗೆ ಕಾಣುತ್ತಿಲ್ಲ. ಸರ್ಕಾರಿ ನೀತಿಗಳನ್ನು ರೂಪಿಸುವಾಗ ಅಧಿಕಾರಿಗಳು ಡಿಜಿಟಲ್ ರೂಪದಲ್ಲಿ ಲಭ್ಯವಿರುವ ಪ್ರಮಾಣೀಕೃತ ಅಥವಾ ಕಾನೂನಾತ್ಮಕವಾಗಿ ಸಮರ್ಥಿಸಬಹುದಾದ ವಿಷಯಗಳಿಗೆಯೇ ಹೆಚ್ಚಿನ ಮನ್ನಣೆ ನೀಡುತ್ತಾರೆ. ದಾಖಲಾಗದ ಗ್ರಾಮೀಣ ಜ್ಞಾನವನ್ನು ದಾಖಲಾಗಿಲ್ಲ ಎಂಬ ಕಾರಣಕ್ಕೆ ಇದು ರಿಸ್ಕ್ ಎಂದು ಭಾವಿಸಿ ಕಡೆಗಣಿಸಲಾಗುತ್ತದೆ. ಪರಿಣಾಮವಾಗಿ ನಮ್ಮ ಪೂರ್ವಜರು ಬದುಕಿ ರೂಪಿಸಿದ್ದ ಪರಿಸರ ಸ್ನೇಹಿ, ಬದುಕಿನ ಸ್ನೇಹಿ ಪದ್ಧತಿಗಳ ಬದಲಾಗಿ ಪರಿಸರಕ್ಕೆ ಮಾರಕವಾಗುವ ಅನೇಕ ಯೋಜನೆಗಳನ್ನು ನಾವು ಅಪ್ಪಿಕೊಳ್ಳುತ್ತಿದ್ದೇವೆ. ಭಾರತೀಯ ಬೌದ್ಧಿಕ ಇತಿಹಾಸವು ಕೇವಲ ಒಂದು ಧರ್ಮ, ಒಂದು ಜೀವನ ವಿಧಾನ ಅಥವಾ ಒಂದು ಸಾಂಸ್ಥಿಕ ಅಥವಾ ಪಾಂತಿಕ ವಿಧಾನಕ್ಕೆ ಸೀಮಿತವಾಗಿಲ್ಲ. ಇದರಲ್ಲಿ ವೈಚಾರಿಕ ಭಿನ್ನಮತಗಳಾದ ಚಾರ್ವಾಕರಿಂದ ಹಿಡಿದು ಸಮಾನತೆಯನ್ನು ಸಾರಿದ ಬೌದ್ಧರು ಮತ್ತು ಜೈನರು, ಭಕ್ತಿ ಮತ್ತು ಸೂಫಿ ಪರಂಪರೆಗಳು ಮತ್ತು ಇತ್ತೀಚಿನ ಫುಲೆ ಮತ್ತು ಅಂಬೇಡ್ಕರ್ ಮತ್ತು ಪೆರಿಯಾರ್ ಬಸವಣ್ಣನಂತವರ ಆಧುನಿಕ ಸುಧಾರಕರ ಕೊಡುಗೆಗಳು ಕೂಡ ಸೇರಿಕೊಂಡಿರುತ್ತವೆ.

0: ನಾವು ಸ್ಥಳೀಯ ಜ್ಞಾನವನ್ನು ಕಡೆಗಣಿಸಿದ್ದರಿಂದಲೇ ಇಂದು ನಗರಗಳಲ್ಲಿ ನೀರಿನ ಬಿಕ್ಕಟ್ಟು, ಪ್ರವಾಹದಂತಹ ಸಮಸ್ಯೆಗಳು ಉಂಟಾಗಿವೆ. ಶಿಕ್ಷಣದ ವಿಷಯದಲ್ಲೂ ಅಷ್ಟೇ. ನಾವು ಮಕ್ಕಳನ್ನು ಪಠ್ಯಗಳನ್ನು ಕಂಠಪಾಠ ಮಾಡುವ ಯಂತ್ರಗಳನ್ನಾಗಿಸುವ ಬದಲು ವಿಮರ್ಶಾತ್ಮಕವಾಗಿ ಯೋಚಿಸುವವರನ್ನಾಗಿ ಮಾಡಬೇಕಾಗಿದೆ. ನಾವು ನಮ್ಮ ಅಸ್ಮಿತೆಯನ್ನು ರೂಪಿಸಿಕೊಳ್ಳುವಾಗ ಅದು ಈ ಒಳಗೊಳ್ಳುವಿಕೆಯ ಸಾಧ್ಯತೆಗಳನ್ನು ಕೂಡ ತನ್ನೊಳಗೆ ಇರಿಸಿಕೊಂಡಿರಬೇಕಾಗಿರುತ್ತದೆ. ಹಾಗಾಗಿಯೇ ಭಾರತೀಯ ಜ್ಞಾನ ಪದ್ಧತಿಯು ನಿಜಕ್ಕೂ ಯಶಸ್ವಿಯಾಗಬೇಕಾದರೆ ಅದು ಎಲ್ಲರಿಗೂ ಸೇರಿದ್ದಾಗಿರಬೇಕು. ಕರ್ನಾಟಕದ ಸಾಂಸ್ಕೃತಿಕ ಹರಿಕಾರರಾದ ಕುವೆಂಪು ಅವರು ಆಶಿಸಿದ ವಿಶ್ವಮಾನವ ಕಲ್ಪನೆಯು ಇಲ್ಲಿ ಅತ್ಯಂತ ಪ್ರಸ್ತುತ. ನಮ್ಮ ಬೌದ್ಧಿಕ ಪರಂಪರೆಯು ನಮ್ಮನ್ನು ಸಂಕುಚಿತಗೊಳಿಸಬಾರದು. ಬದಲಾಗಿ ಅದು ನಮ್ಮ ಜಾತಿ, ಧರ್ಮ ಮತ್ತು ಭಾಷೆಗಳ ಅರಿವನ್ನು ಸಮಾನವಾಗಿ ಗೌರವಿಸುವ ವಿಶಾಲತೆಯನ್ನು ನೀಡಬೇಕು.
1: ಇದುವರೆಗೂ ಪ್ರೊಫೆಸರ್ ಆರ್ ಸಂತೋಷ್ ನಾಯಕ್ ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಆತ್ಮೀಯ ವಿಜಯಪ್ರಕಾಶ್ನ ಕೇಂದ್ರವಿದು. ಸಮಯ 6:35:03. ಇನ್ನು ಮುಂದೆ ರೈತರಿಗೆ ಸಲಹೆಗಳು.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು June 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
3: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸತೀಶ್ ಮುಂಡಾಸ್ ಅಂತ. ಮುಖ್ಯ ಪಶುವೈದ್ಯಾಧಿಕಾರಿಯಾಗಿ ಎಕ್ಸ್ಟೆನ್ಷನ್ ಮೊಬೈಲಲ್ಲಿ ಪಶು ಆಸ್ಪತ್ರೆ ವಿಜಯಪುರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ದಿನ ನಾನು ನಿಮ್ಮ ಜೊತೆ ಕಾಲು ಮತ್ತು ಬಾಯಿ ರೋಗದ ಒಂದಿಷ್ಟು ಬಗ್ಗೆ ವಿಚಾರವನ್ನು ಹಂಚಿಕೊಳ್ಳೋಕೆ ಇಷ್ಟಪಡ್ತೀನಿ. ಈ ಕಾಲು ಮತ್ತು ಬಾಯಿ ರೋಗ ಈ ಬರುವುದು ಒಂದು ವೈರಸ್ಸಿಂದ ಬರುವಂಥ ರೋಗಗಳಿಗೆ ಚಿಕಿತ್ಸೆ ಇರುವುದಿಲ್ಲ. ಆದ ಕಾರಣ ನಮ್ಮ ರೈತರಲ್ಲಿ ನಾನು ಬೇಡಿಕೊಳ್ಳೋದೇನಂತಂದರೆ, ಚಿಕಿತ್ಸೆ ಇರದೇ ಕಾರಣ ವೈರಸ್ದಿಂದ ಬರುವುದರಿಂದ ಈ ರೋಗಗಳಿಗೆ ಲಸಿಕೆ ಮುಖ್ಯ. ಅದರಿಂದ ಎಲ್ಲರೂ ಲಸಿಕೆ ಹಾಕೋಬೇಕು. ಈ ರೋಗದ ಲಕ್ಷಣಗಳು ಏನಪ್ಪ ಅಂತಂದರೆ, ಮೊದಲನೇದಾಗಿ ಬಂದ ತಕ್ಷಣ ಈ ರೋಗ ಜಾನುವಾರುಗಳಿಗೆ ಅತಿಯಾದ ಜ್ವರಗಳು ಬರುತ್ತೆ. ಜ್ವರ ಬಂದ ತಕ್ಷಣ ಏನದಲ್ಲಪ್ಪ, ನಮ್ಮ ರಾಸುಗಳು ಏನದಲ್ಲ ಮೇವು ತಿನ್ನೋದು ನಿಲ್ಲಿಸಿಬಿಡ್ತಾವೆ. ಅದಾದಮೇಲೆ ಏನಾಗುತ್ತೆ, ಜಾಸ್ತಿಯಾಗಿ ಸೆಲೈವ ಅಂದರೆ ಈ ಜೊಲ್ಲು ಸುರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಾಯಿಯಿಂದ. ಆ ಜೊಲ್ಲು ಸುರಿಯಕ್ಕೆ ಸ್ಟಾರ್ಟ್ ಆದಮೇಲೆ ಮರುದಿನ ಅಥವಾ ಮಳ್ಳ ಮರುದಿನ 2 ಬಾಯಿಗಳಿಗೆ ಹುಣ್ಣಾಗತ್ತೆ, ಒಸಡಿಗಳಿಗೆ ಹುಣ್ಣಾಗತ್ತೆ, ಆಮೇಲೆ ಕುರದ ಮಧ್ಯ ಏನದಲ್ಲ ಹುಣ್ಣಾಗತ್ತೆ. ಕುರದ ಮಧ್ಯ ಹುಣ್ಣಾದ ತಕ್ಷಣ ಏನದಲ್ಲ ಎನಿಮಲ್ಸ್ ನಮ್ಮ ಜಾನುವಾರುಗಳು ಕುಂಟಾಗ ಸ್ಟಾರ್ಟ್ ಆಗ್ತವೆ. ಸೊ ಇವು ಮೇನ್ವಾಗಿ ಇಷ್ಟು ಲಕ್ಷಣಗಳು. ಇನ್ನು ಯಾವ್ಯಾವ ಎನಿಮಲ್ಸ್ ಒಳಗೆ ಇದು ಬರುತ್ತಪ್ಪ ಅಂತಂದರೆ, ನಮ್ಮ ಆಕಳು, ಎತ್ತು, ಎಮ್ಮೆ, ಆಡು, ಕುರಿ, ಹಂದಿ, ಈ ಮೇನ್ ಈ ಎನಿಮಲ್ಸ್ಗಳಲ್ಲಿ ಈ ರಾಸುಗಳಲ್ಲಿ ಈ ರೋಗ ಕಂಡುಬರುತ್ತೆ. ಇನ್ನು ಇದನ್ನು ತಡೆಗಟ್ಟಲಕ್ಕೆ ನಾವು ಸರ್ಕಾರದಿಂದ ಏನು ಮಾಡ್ತಾ ಇದೀವಪ್ಪ ಅಂತಂದರೆ, NADCP ಪ್ರೋಗ್ರಾಮ್ ಅಂತ ಇದೆ, ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮ. ಈ ಕಾರ್ಯಕ್ರಮ 2019 ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಮೇನ್ ಏನಪ್ಪ ಅಂತಂದರೆ, 2025-26 ಒಳಗಾಗಿ ಈ ರೋಗವನ್ನು ಕಂಟ್ರೋಲ್ ಮಾಡುವುದು ಮತ್ತು 2030 ಒಳಗಾಗಿ ಇದನ್ನು ರೋಗವನ್ನು ಭಾರತ ದೇಶದಿಂದ ಹೊರಗಡೆ ಒಟ್ಟಬೇಕನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಹಾಕ್ಕೊಂಡಿದ್ವಿ. ಇವಾಗ ನಾವು ಈ ಕಾರ್ಯಕ್ರಮದಡಿ 9 ಕಾಲುಬಾಯಿ ಲಸಿಕಾ ಕಾರ್ಯಕ್ರಮವನ್ನು ದಿನಾಂಕ 23/4/2026 22/5/2026 ಒಟ್ಟು 30 ಕಾಲ ಬಿಜಾಪುರ ಜಿಲ್ಲೆಯಲ್ಲಿ ಸಂಪೂರ್ಣ 1 ನಾವು ಹಮ್ಮಿಕೊಂಡಿದ್ದೀವಿ. ಎಲ್ಲ ರಾಸುಗಳನ್ನು ನಾವು ಕಂಪಲ್ಸರಿ ಆಗಲೇ ಹೇಳ್ದಂಗೆ ಇವುಗಳಿಗೆ ನಾವು ಏನದಲ್ಲ ಕಾಲುಬಾಯಿ ಬಾಯಿನ ಲಸಿಕೆಯನ್ನು ಹಾಕೋಬೇಕು. ಎಕ್ಸೆಪ್ಟ್ 4 ಮತ್ತು ಅದಕ್ಕಿಂತ ಕೆಳಗಿರುವ ಕರುಗಳು ಅಥವಾ ಪ್ರೆಗ್ನೆಂಟ್ ಇರುವ ಎನಿಮಲ್ಸ್, ಲಾಸ್ಟ್ ಟ್ರೈಮೆಸ್ಟರ್ ಪ್ರೆಗ್ನೆಂಟ್ ಅಂತ ಹೇಳ್ತೀವಿ ನಾವು. ಅಂದರೆ ಲಾಸ್ಟ್ 6 ಒಳಗಿರುವ ದನಗಳಿಗೆ ನಾವು ಈ ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೋಬೋದು. ಈ 9 ಲಸಿಕಾ ಕಾರ್ಯಕ್ರಮದಲ್ಲಿ ನಾವು ಎಲ್ಲ ಹಳ್ಳಿಗಳಿಗೆ ಹೋಗಿ ಮನೆ ಮನೆಗೆ ಹೋಗಿ ಉಚಿತ ಲಸಿಕಾ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ.

ನಾವೇನು ಮಾಡಿರ್ತೀವಿ ಇಲ್ಲಿ ಅಂದರೆ ಬ್ಲಾಕ್ಗಳನ್ನಾಗಿ ಮಾಡಿಕೊಂಡಿರ್ತೀವಿ. ಒಂದೊಂದು ಬ್ಲಾಕ್ಗಳಲ್ಲಿ 100 ರಿಂದ 120 ದನಗಳನ್ನು ಮಾಡಿರ್ತೀವಿ. ಮತ್ತು ನಮ್ಮ ಸಿಬ್ಬಂದಿಗಳನ್ನು ಒಂದೊಂದು ಬ್ಲಾಕಿಗೆ ಇಬ್ಬಿಬ್ಬರು ಸಿಬ್ಬಂದಿ ಅಂತ ನೇಮಕ ಮಾಡಿರ್ತೀವಿ. ಸೊ ನಮ್ಮ ಸಿಬ್ಬಂದಿಯವರು ನಿಮ್ಮ ಮನೆಗೆ ಬಂದು ಉಚಿತವಾಗಿ ಲಸಿಕೆಯನ್ನು ಹಾಕಿಕೊಡ್ತಾರೆ. ಸೊ ಇದರ ಲಾಭವನ್ನು ಎಲ್ಲ ರೈತರು ತಾವು ಇದನ್ನು ಪಡೆದುಕೋಬೇಕಾಗಿ ತಮ್ಮಲ್ಲಿ ಕೇಳ್ಕೊತೀನಿ. ಸೊ ಹೆಚ್ಚಿನ ಮಾಹಿತಿಗಾಗಿ ನನ್ನ ಮೊಬೈಲ್ ಸಂಖ್ಯೆ 8310271823 ಸಂಪರ್ಕಿಸ್ಕೋಬೇಕಾಗಿ ವಿನಂತಿ. ಮತ್ತು ತಮ್ಮ ಏರಿಯಾದಲ್ಲಿ ಬರುವಂಥ ನಮ್ಮ ಪಶು ಆಸ್ಪತ್ರೆ ಇರ್ಬೋದು, ಪ್ರಾಥಮಿಕ ಪಶು ಚಿಕಿತ್ಸಾಲಯಗಳಿರ್ಬೋದು ಅಥವಾ ಪಶು ಚಿಕಿತ್ಸಾಲಯಗಳಿಗಾಗಿ ನೀವು ಸಂಪರ್ಕಪಡಿಸಿ ಹೆಚ್ಚಿನ ಮಾಹಿತಿಗಾಗಿ ಅಂದರೆ ನಿಮ್ಮ ಊರಿಗೆ ಯಾವಾಗ ನಮ್ಮ ಸಿಬ್ಬಂದಿಗಳು ಬಂದು ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ ಅಂತಂದು ಮಾಹಿತಿಯನ್ನು ಪಡೆದುಕೋಬಹುದು. ನಮಸ್ಕಾರ.

0: ಸ್ನೇಹಿತರೆ, ವಿಜಯಪುರ ಆಕಾಶವಾಣಿಯ ಕೇಂದ್ರವಿದು. ಬೆಳಗಿನ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ 101.8 ಮೆಗಾಹರ್ಟ್ಸ್ಗಳಲ್ಲಿ ಟ್ಯೂನ್ ಮಾಡಿ. ಸ್ಟುಡಿಯೋ ಸಮಯ 6:40:03. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮ. ಇವತ್ತು ಕೋತವಾಳದ ಶಂಕರಪ್ಪ ರಾಮಪ್ಪ ಸಂಕನ್ನವರ್, ಈ ಕಲಾವಿದರಿಂದ ಲಾವಣಿ ಪದ.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
2: ಕನ್ನಡ ತಾಯಿಯ ಲಾವಣಿನ ಚೆನ್ನಾಗಿ ಹೇಳುವೆ ಕೇಳಿ.

ಏ ಭಾರತ ರಚಿಸಿದ ಕುಮಾರ ವ್ಯಾಸ ಪಂಪನ ಸಾಹಿತ್ಯದುಲ್ಲಾಸ, ಭಾರತ ರಚಿಸಿದ ಕುಮಾರ ವ್ಯಾಸ ಪಂಪನ ಸಾಹಿತ್ಯದುಲ್ಲಾಸ, ಸರ್ವಜ್ಞ ಬಸವಣ್ಣ ಕನಕ ಶರೀಫರ ಭಕ್ತಿ ಪಂಥದ ಕನ್ನಡ ದೇಶ, ಸರ್ವಜ್ಞ ಬಸವಣ್ಣ

ಕುವೆಂಪುಕಾರಂತ ಅಂಬಿಕಾತನಯರ ಕಂದಗಲರ ಸಾಹಿತ್ಯ ಓದೋಣ ಬಾ. ಏ ಕುವೆಂಪುಕಾರಂತ ಅಂಬಿಕಾತನಯರ ಕಂದಗಲರ ಸಾಹಿತ್ಯ ಓದೋಣ ಬಾ. ಪುಟ್ಟರಾಜ ರಾಜಗುರು ಭೀಮಸೇನ ಮನ್ಸೂರ ಗಂಗುಬಾಯಿ ಸಂಗೀತ ಸವಿಯೋಣ ಬಾ. ಪುಟ್ಟರಾಜ ರಾಜಗುರು ಭೀಮಸೇನ ಮನ್ಸೂರ ಗಂಗುಬಾಯಿ ಸಂಗೀತ ಸವಿಯೋಣ ಬಾ. ಗರುಡ ಸದಾ ಶಿವ ಗುಬ್ಬಿ ವೀರಣ್ಣ ನಟನಾ ಚತುರೇ.

ಏ ಕ್ರಾಂತಿಕ ಹಳೆಯ ಕಿತ್ತೂರ್ ಚನ್ನಮ್ಮ ಸಮರ ವೀರನ ಸಂಗೊಳ್ಳಿ ರಾಯಣ್ಣ. ಏ ಕ್ರಾಂತಿಕ ಹಳೆಯ ಕಿತ್ತೂರ್ ಚನ್ನಮ್ಮ ಸಮರ ವೀರನ ಸಂಗೊಳ್ಳಿ ರಾಯಣ್ಣ. ದೇಶ ಭಕ್ತರು ಡಾಕ್ಟರ್ ಹರಡೇಕರ್ ಧೀರ ಮೈಲಾರ ಮಹದೇವಣ್ಣ. ದೇಶ ಭಕ್ತರು ಡಾಕ್ಟರ್ ಹರಡೇಕರ್ ಧೀರ ಮೈಲಾರ ಮಹದೇವಣ್ಣ. ವಿಧಾನಸೌಧದ

ಏ ಮೈಸೂರು ಒಡೆಯರ ದತ್ತಿಯ ಧಾಮ, ಸಿರಸಂಗಿ ಲಿಂಗರಾಜರ ಶಿಕ್ಷಣ ಪ್ರೇಮ. ಮೈಸೂರು ಒಡೆಯರ ದತ್ತಿಯ ಧಾಮ, ಸಿರಸಂಗಿ ಲಿಂಗರಾಜ

ಏ ಶಿಲ್ಪ ಶೌರ್ಯ ಸಂಗ್ರಾಮ್ ಸಮಾಜ ಸಾಹಿತ್ಯ ಸಂಗೀತ ವಿಜ್ಞಾನ ವಾಣಿಜ್ಯ ಭಾರತ ಮಾತೆಯ ತನುಜಾತೆ ಘನತೆಯ ಪಡೆದಳು ಕನ್ನಡ ಮಾತೆ ಭಾರತ ಮಾತೆಯ ತನುಜಾತೆ ಘನತೆಯ ಪಡೆದಳು ಕನ್ನಡ ಮಾತೆ ತುಳಸಿ ಪ್ರಶಸ್ತಿಯ ಹುಕ್ಕೇರಿ ಬಾಳಪ್ಪ ತಿಳಿದು ಹಾಡ್ಯಾನ ಕೊತ್ಬಾಳ ಶಂಕರಪ್ಪ ತುಳಸಿ ಪ್ರಶಸ್ತಿಯ ಹುಕ್ಕೇರಿ ಬಾಳಪ್ಪ ತಿಳಿದು ಹಾಡ್ಯಾನ

ಏ ಭರತ ಖಂಡವಿದು ಭಾರಿ ಪುಣ್ಯದ ನಾಡು, ಭಾರಿ ಭಾರಿಗೆ ಮಹಾತ್ಮರು ಓದಿಸಿದರ, ಶೂರ ಪುರುಷರು ಧೀರ ಮಹಿಳೆಯರು ಹುಟ್ಟಿ ಧರೆಯೊಳು ಕೀರ್ತಿ ಗಳಿಸಿದರ, ಶೂರ ಪುರುಷರು ಧೀರ ಮಹಿಳೆಯರು ಹುಟ್ಟಿ ಧರೆಯೊಳು ಕೀರ್ತಿ ಗಳಿಸಿದರ. ಏ ಸಿಂಧೂರ ಲಕ್ಷ್ಮಣ ಸಂಗೊಳ್ಳಿ ರಾಯಣ್ಣ ಗಂಡುಗಲಿಯಾಗಿ ಬಾಳಿದರ, ಸಿಂಧೂರ ಲಕ್ಷ್ಮಣ ಸಂಗೊಳ್ಳಿ ರಾಯಣ್ಣ ಗಂಡುಗಲಿಯಾಗಿ ಬಾಳಿದರ, ಬಂಡ ಆಗ್ಲರ

ಏ ಕಿತ್ತೂರ ಚೆನ್ನಮ್ಮ ಬೆಳವಾಡಿ ಮಲ್ಲಮ್ಮ ಕತ್ತಿ ಹಿಡಿದು ರಣಕಾದಿದರ. ಕಿತ್ತೂರ ಚೆನ್ನಮ್ಮ ಬೆಳವಾಡಿ ಮಲ್ಲಮ್ಮ ಕತ್ತಿ ಹಿಡಿದು ರಣಕಾದಿದರ. ಗಂಡು ಉಡುಪು ಒಟ್ಟು ದುಂಡು

ಏ ಶೂರ ಸುಭಾಷ್ ಚಂದ್ರ ಬೋಸ ಕೇಳರಿ, ಸರ್ದಾರ್ ವಲ್ಲಭಾಯಿ ಪಟೇಲರ ಸ್ವತಂತ್ರ ಗಳಿಸುವ ಸಲುವಾಗಿ ಇವರು ಗಟ್ಟಿಯಾಗಿ ನಿಂತು ದುಡಿದವರ, ಸ್ವತಂತ್ರ ಗಳಿಸುವ ಸಲುವಾಗಿ ಇವರು

ಏ ತತ್ವಜ್ಞಾನಿ ತಪನಿಷ್ಠ ಇದ್ದ ನೋಡ್ರಿ ರಾಮಕೃಷ್ಣ ಪರಮಹಂಸರ, ರಾಮಕೃಷ್ಣ ಪರಮಹಂಸರ. ಮತ್ತೆ ಅವರ ಶಿಷ್ಯ ಸಿಂಹದಂತ ಇದ್ದ ನೋಡ್ರಿ ಸ್ವಾಮಿ ವಿವೇಕಾನಂದರ. ಉನ್ನತ ಕವಿ ಎಂದು ಮಾನ್ಯತೆ ಪಡೆದಿದ್ರು ರವೀಂದ್ರನಾಥ ಠಾಗೋರ, ರವೀಂದ್ರನಾಥ ಠಾಗೋರ. ಧನ್ಯ ಭರತ ಭೂಮಿ ಅನ್ಯ ದೇಶದೊಳು ಚೆನ್ನಾಗಿ ಬೆಳಗಿತ್ತು ತನ್ನ ಹೆಸರ, ಧನ್ಯ ಭರತ ಭೂಮಿ ಅನ್ಯ ದೇಶದೊಳು ಚೆನ್ನಾಗಿ ಬೆಳಗಿತ್ತು ತನ್ನ ಹೆಸರ. ಕನ್ನಡ ಕವಿ ಪುಂಗವರಿದ್ದರು ರನ್ನ ಕನಕ ಕಾಳಿದಾಸರ, ರನ್ನ ಕನಕ ಕಾಳಿದಾಸರ. ಉನ್ನತ ಹಾಡನು ಚೆನ್ನಾಗಿ

0: ಪುಣ್ಯದ ನಾಡು ಬಾರಿ ಬಾರಿಗೆ ಮಹಾತ್ಮರು ಉದಿಸಿದರ ಶೂರ ಪುರುಷರು ಧೀರ.
1: ಆತ್ಮರೇ, ಇವತ್ತಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಲಾವಣಿ ಪದಗಳನ್ನು ಹಾಡಿದ ಕಲಾವಿದರು ಶಂಕರಪ್ಪ ರಾಮಪ್ಪ ಸಂಕನವರ್. ಇವರು ಕೂತವಾಳ ಗ್ರಾಮದ ಕಲಾವಿದರು. ಜನಪದ ಸಂಗೀತ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ವಿಜಯಪುರ ಆಕಾಶವಾಣಿ.

0: ಸ್ನೇಹಿತರೆ, ವಿಜಯಪುರ ಆಕಾಶವಾಣಿಯ ಕೇಂದ್ರವಿದು. ಸರಿಯಾಗಿ 6:55 ಸಂಸ್ಕೃತ ವಾರ್ತೆಗಳು.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ಕೃಷ್ಣಪ್ರಸಾದೋಪಾಧ್ಯಾಯ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂಯುಕ್ತ ಅರಬ್ ಅಮಿರಾತ್ ದೇಶಸ್ಯ ಅಲ್ಪಕಾಲಾವಧಿಕಾಂ ಯಾತ್ರಾಂ ಸಂಪೂರ್ಯ ಯುರೋಪ್ ದೇಶೈಃ ಸಹ ಭಾರತಸ್ಯ ಸಾಮರಿಕ ಆರ್ಥಿಕ ಸಂಬಂಧಾನ್ ಪ್ರಗಾಢತರಂ ಕರ್ತುಂ ಪಂಚರಾಷ್ಟ್ರಾಣಾಂ ಭ್ರಮಣಸ್ಯ ದ್ವಿತೀಯೇ ಚರಣೆ ಗತರಾತ್ರೌ ನೀದರ್ಲೆಂಡ್ ದೇಶಂ ಪ್ರಾಪ್ತವಾನ್. ಆಮ್ಸ್ಟರ್ಡಮ್ ಇತಿ ವಿಮಾನಸ್ಥಾನಕೆ ಡಚ್ ದೇಶಸ್ಯ ವಿದೇಶಮಂತ್ರಿಣಾ ಟಾಮ್ ಬೆರೆನ್ಸನ್ ಇತ್ಯನೇನ ಶ್ರೀಮೋದಿನಃ ಸ್ವಾಗತಂ ಕೃತಂ. ಇತಃ ಪೂರ್ವಂ ಸಹ ಅಬುಧಾಬಿನಗರೆ ಯುಎಇ ದೇಶಸ್ಯ ರಾಷ್ಟ್ರಪತಿನಾ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಇತ್ಯನೇನ ಸಹ ಚರ್ಚಾಂ ಕೃತವಾನ್ ಆಸೀತ್. ಡಚ್ ದೇಶಸ್ಯ ಹೇಗ್ ನಗರೆ ಭಾರತೀಯ ಪ್ರವಾಸಿನಃ ಸಾಂಸ್ಕೃತಿಕ ಸಂಗೀತ ಪ್ರದರ್ಶನೈಃ ಪ್ರಧಾನಮಂತ್ರಿಣಃ ಭವ್ಯತಯಾ ಸ್ವಾಗತಂ ಕೃತವಂತಃ. ಡಚ್ ಸೈನಿಕಾಃ ಅಪಿ ತಂ ಔಪಚಾರಿಕರೂಪೇಣ ಅಭಿನಂದಿತವಂತಃ. ಭ್ರಮಣಾವಧೌ ಪ್ರಧಾನಮಂತ್ರಿ ಮೋದಿ ಡಚ್ ದೇಶಸ್ಯ ಪ್ರಧಾನಮಂತ್ರಿಣ ರಾಬ್ ಜೆಟ್ಟನ್ ಇತ್ಯನೇನ ಸಹ ದ್ವಿಪಾಕ್ಷಿಕಂ ವಾರ್ತಾಲಾಪಂ ಕರಿಷ್ಯತಿ. ರಾಷ್ಟ್ರಪ್ರಮುಖಾಂಚ ಮಿಲಿಷ್ಯತಿ. ಪ್ರಧಾನಮಂತ್ರಿಣ ನರೇಂದ್ರ ಮೋದಿನಾ ಉಕ್ತಮಸ್ತಿ ಯತ್ ದೇಶವಾಸಿನಾಂ ಕೃತೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಥ ಈಸ್ ಆಫ್ ಲಿವಿಂಗ್ ಇತ್ಯತಯೋಃ ಪರಿಷ್ಕಾರೆ ಸರ್ವಕಾರಃ ಪ್ರತಿಬದ್ಧಃ ಅಸ್ತಿತಿ. ಏಕಸ್ಮಿನ್ ಸಾಮಾಜಿಕ ಪ್ರಸಾರ ಮಾಧ್ಯಮೆ ಶ್ರೀ ಮೋದಿ ಪ್ರಸಾರ ಸಂಸ್ಥಾನಾಂ ಪ್ರತಿವೇದನಂ ನಿರಾಕೃತವಾನ್ ಯತ್ ಜನಾನಾಮುಪರಿ ಕಥಮಪಿ ಅಧಿಭಾರಂ ಆರೋಪ್ಯತೆ ಇತಿ. ಸರ್ವಕಾರೇಣ ಪೆಟ್ರೋಲ್ ನಿರ್ಯಾತೆ 3 ರೂಪ್ಯಕಾಣಾಂ ಪ್ರತಿ ಲೀಟರ್ ಇತಿ ವಿಶೇಷ ಅತಿರಿಕ್ತ ಉತ್ಪಾದ ಶುಲ್ಕಂ ಆರೋಪಿತಮಸ್ತಿ. ವಿತ್ತ ಮಂತ್ರಾಲಯೇನ ಅದ್ಯ ಪ್ರಕಾಶಿತೆ ಆಧಿಕಾರಿಕ ರಾಜಪತ್ರೆ ಉಕ್ತಮಸ್ತಿ ಯತ್ ಅಧಿಸೂಚನಾನುಗುಣಂ ಡೀಸೆಲ್ ನಿರ್ಯಾತೆ ಪ್ರತಿ ಲೀಟರೇತಿ ಪರಿಮಿತೌ ವಿಶೇಷ ಅತಿರಿಕ್ತ ಉತ್ಪಾದ ಶುಲ್ಕಂ 23 ರೂಪ್ಯಕಾಣಾಂ ಅಪೇಕ್ಷೆಯಾ 16 ರೂಪ್ಯಕಾಣಿ ಕೃತ್ವಾ ನ್ಯೂನೀಕೃತಮಸ್ತಿ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ವರ್ಯ ಕಾರ್ಯಭಾರ ಗ್ರಹಣಾನಂತರಂ ಅದ್ಯ ಸಿಕ್ಕಿಂ ರಾಜ್ಯಸ್ಯ ಪ್ರಥಮವಾರಂ ಭ್ರಮಣಂ ಕರಿಷ್ಯತಿ. ಸ್ವಯಾತ್ರಾಯಾಂ ಉಪರಾಷ್ಟ್ರಪತಿ ಗ್ಯಾಂಗ್ಟೋಕ್ ನಗರೆ ಸಿಕ್ಕಿಂ ರಾಜ್ಯಸ್ಯ ರಾಜ್ಯತ್ವ ದಿವಸ ಸಮಾರೋಹೇ ಭಾಗಂ ಗ್ರಹಿಷ್ಯತಿ. ರಾಜ್ಯಪಾಲಃ ಓಂ ಪ್ರಕಾಶ ಮಾಥುರಃ, ಸಿಕ್ಕಿಂ ರಾಜ್ಯಸ್ಯ ಮುಖ್ಯಮಂತ್ರಿ ಪ್ರೇಂಗ್ ಸಿಂ ತವಾಂಗಃ, ಕೇಂದ್ರೀಯ ಪೂರ್ವೋತ್ತರ ಕ್ಷೇತ್ರ ವಿಕಾಸ ಮಂತ್ರಿ ಜ್ಯೋತಿರಾದಿತ್ಯ ಸಿಂಧ್ಯಾ ಇತ್ಯಾದಯೋಪಿ ಉತ್ಸವೇಸ್ಮಿನ್ ಭಾಗಂ ಗ್ರಹಿಷ್ಯಂತಿ. ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಾ ಬೋರ್ಡ್ ಸಿಬಿಎಸ್ಇ ಇತ್ಯಯಂ ಅವದತ್ ಯತ್ ಯೆ ಛಾತ್ರಾಃ ಸ್ವಸ್ಯ ಪರಿಣಾಮೈಃ ಅಸಂತುಷ್ಟಾಃ ಸಂತಿ ತೇ ಸಂರಚಿತ ಸಮೀಕ್ಷಾ ವ್ಯವಸ್ಥಾಂ ಪ್ರಾಪ್ತುಂ ಶಕ್ನುವಂತಿ. ಯಾಹಿ ದ್ವಿಚರಣೀಯ ಸಮೀಕ್ಷಾ ಪ್ರಕ್ರಿಯಾ ಅಸ್ತಿ. ಪ್ರಥಮ ಚರಣೆ ಛಾತ್ರಾಃ ಸ್ವಮೂಲ್ಯಾಂಕಿತಾನಾಂ ಉತ್ತರ ಪುಸ್ತಿಕಾನಾಂ ಸ್ಕ್ಯಾನ್ ಇತಿ ಪ್ರತಿಬಿಂಬಿತ ಪ್ರತಯಃ ಯಾಚಯಿತುಂ ಶಕ್ನುವಂತಿ. ಏತಾಃ ಅಂತರ್ಜಾಲೀಯ ಮಾಧ್ಯಮೇನ ಉಪಲಭ್ಯಂತೆ. ದ್ವಿತೀಯ ಚರಣೆ ಛಾತ್ರಾಃ ವಿಸಂಗತಾನಾಂ ಪ್ರಶ್ನೋತ್ತರಾಣಾಂ ಸತ್ಯಾಪನಾಯ ಆವೇದನಮಪಿ ಕರ್ತುಂ ಶಕ್ನುವಂತಿ. ಉತೋವಾ ಅಂಕನ ಯೋಜನಾಯಾಃ ಆಧಾರೇಣ ವಿಶಿಷ್ಟಾನಾಂ ಉತ್ತರಾಣಾಂ ಪುನರ್ಮೂಲ್ಯಾಂಕನಾರ್ಥಂ ಯಾಚನಾ ಕರ್ತುಂ ಶಕ್ನುವಂತಿ. ಇಸ್ರಾಯೆಲ್ ಲೇಬನಾನ್ ದೇಶೌ ವಾಷಿಂಗ್ಟನ್ ನಗರೆ ಸಂಜಾತಾಯಾಃ ವಾರ್ತಾಯಾಃ ಅನಂತರಂ ಯುದ್ಧ ವಿರಾಮಸ್ಯ ಪುನಃ 45 ದಿವಸಪರ್ಯಂತಸ್ಯ ವಿಸ್ತಾರಾಯ ಸಹಮತೌ ಅಭವತಾಂ ಇತಿ ಅಮೆರಿಕಾ ದೇಶಸ್ಯ ವಿದೇಶ ವಿಭಾಗಃ ಅವದತ್.

0: विदेश विभागस्य प्रवक्ता टॉमी पिगोट अवदत् यत् वारद्वय कृत वार्तालापेन फलदायकं युद्धविरामं आगच्छदति इतः अनन्तरं जून मासस्य द्वित्री दिनांकयोः आधिक्येन वार्तालापो भविष्यति इति निश्चितमस्ति। आईपीएल क्रिकेट क्रीडायां गतरात्रौ लखनऊ नगरस्य एकाना क्रीडांगणे लखनऊ सुपर जायंट्स इति दलेन चेन्नई सुपर किंग्स इति दलं सप्तस्तोभैः पराजितम्। सीएसके इत्यनेन प्रदत्तस्य 88.1 धावनांकस्य लक्ष्यम् आतिथीयेन एलएसजी इति दलेन 17 क्षेपण चक्रेषु सम्प्राप्तम्, यत्र केवलं 38 कन्दुकेषु मिचेल मार्शल इत्यस्य 90 धावनांकानां भूमिका निर्णायिका अभवत्। मार्शः उत्तम क्रीडकत्वेन पुरस्कृतः इति वार्ताः।
1: ವಿಜಯಪುರ ಆಕಾಶವಾಣಿ ಸಮಯ ಬೆಳಗಿನ 7 ಗಂಟೆ
2: ಹೊಸತೊಂದನ್ನು ಮಾಡಲು ಹೊರಟಾಗ ಜನರು ಮೊದಲು ನಿಮ್ಮನ್ನು ಕಡೆಗಣಿಸುತ್ತಾರೆ, ನಂತರ ಅವಹೇಳನ ಮಾಡಿ ನಗುತ್ತಾರೆ, ತದನಂತರ ನಿಮ್ಮೊಡನೆ ಜಗಳಕ್ಕೂ ಸಿದ್ಧರಾಗುತ್ತಾರೆ, ಆದರೆ ಕೊನೆಯಲ್ಲಿ ನೀವು ಗೆಲ್ಲುತ್ತೀರಿ. ಹೀಗೆ ಹೇಳಿದವರು ಮಹಾತ್ಮ ಗಾಂಧೀಜಿ.
3: ನಿಮ್ಮ ರಕ್ತವನ್ನು ನನಗೆ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ತಂದುಕೊಡುತ್ತೇನೆ. ಒಂದು ಸಿದ್ಧಾಂತದ ಕಾರಣ ಓರ್ವ ಸಾಯಬಹುದು, ಆದರೆ ಮುಂದೆ ಆತನ ಸಿದ್ಧಾಂತ ಸಾವಿರಾರು ಮಂದಿಯಲ್ಲಿ ಅವತರಿಸುತ್ತದೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್.
1: ಆತ್ಮೀಯರೇ, ವಿಜಯಪುರ ಆಕಾಶವಾಣಿ ಕೇಂದ್ರವಿದ್ದು 7:15 ಭಾವಗೀತೆಗಳನ್ನು ಕೇಳುತ್ತೀರಿ. ಚಿತ್ರಗೀತೆಗಳನ್ನು 7:45, 8:30 ಹಾಗೂ 9:30 ಆಲಿಸಲಿದ್ದೀರಿ. ಈ ನಡುವೆ 9 ಮಿಶ್ರ ಗೀತೆಗಳ ಕಾರ್ಯಕ್ರಮ ಕೂಡ ಮೂಡಿ ಬರಲಿದೆ. ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ ಕೂಡ ಇದೆ ಇವತ್ತಿನ ಬೆಳಗಿನ ಕಾರ್ಯಕ್ರಮದ ಪ್ರಸಾರದಲ್ಲಿ. ವಿಜಯಪುರ ಆಕಾಶವಾಣಿ, ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ನಿಲಯದಿಂದ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
5: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
6: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಭಲವಲ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান করবেন।

0: ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
1: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
2: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
3: ಏಕೆಂದರೆ ನೀರು ಜೀವಜಲ.
1: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಆಕಾಶವಾಣಿ 90 ಸಂಧ್ಯಾಸುಧೆ ಶ್ರಾವ್ಯ ಮಾಧ್ಯಮದಿಂದ ನಮ್ಮ ಕಲ್ಪನೆ ಹಾಗೂ ಆಲೋಚನೆ ಹೃದಯ ಸ್ಪರ್ಶಿ ಡಾಕ್ಟರ್ ಆರ್ ಕೃಷ್ಣಪ್ರಸಾದ್. ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಇಂದು ಜಯಮಂಗಲಿ ನದಿ ಪುನಶ್ಚೇತನ ಕಾರ್ಯಾಗಾರ. ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಇಂದು ಮಾವು ಮತ್ತು ಹಲಸಿನ ಹಬ್ಬ. ಸಾಗರ್ಮಾಲಾ ಯೋಜನೆ, ಬಾಗಲಕೋಟೆ ಜಿಲ್ಲೆ ಹೆರಕಲ್ದಿಂದ ಆಲಮಟ್ಟಿವರೆಗೆ ಶೀಘ್ರ ಜಲಸಾಹಸ ಪ್ರವಾಸೋದ್ಯಮ. ಈಗ ವಾರ್ತೆಗಳ ವಿವರ. ಆಕಾಶವಾಣಿ ಕಳೆದ 90 ವರ್ಷಗಳಲ್ಲಿ ಕೇಳಿಸಿಕೊಳ್ಳುವ ವಿವೇಕ ಸಂಸ್ಕೃತಿ ಹಾಗೂ ಕೇಳುಗರ ದೊಡ್ಡ ಪರಂಪರೆಯನ್ನು ಬೆಳೆಸಿದೆ. ನಮ್ಮ ಕಲ್ಪನೆ ಹಾಗೂ ಆಲೋಚನೆಯನ್ನು ಶ್ರಾವ್ಯ ಮಾಧ್ಯಮ ಹೃದಯ ಸ್ಪರ್ಶಿಯಾಗಿಸುತ್ತದೆ ಎಂದು ಡಾ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ನಿರ್ದೇಶಕ ಡಾ ಆರ್ ಕೃಷ್ಣಪ್ರಸಾದ್ ತಿಳಿಸಿದ್ದಾರೆ. ಆಕಾಶವಾಣಿ ಧಾರವಾಡ ಕೇಂದ್ರ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಆಯೋಜಿಸಿದ್ದ ಆಕಾಶವಾಣಿ 90 ಸಂಧ್ಯಾಸುಧೆ ಉದ್ಘಾಟಿಸಿ ಅವರು ಮಾತನಾಡಿದರು.
1: ಸಂಗೀತ ಲೋಕದ ದಿಗ್ಗಜರನ್ನ ಪ್ರತಿ ಜನಸಾಮಾನ್ಯರಿಗೆ ತಲುಪಿಸೋದು ಇದು ಆಕಾಶವಾಣಿ ಅಂದ್ರೆ ಪ್ರತಿಯೊಬ್ಬರಿಗೂ ಒಂದು ಅತ್ಯಂತ ವೈಯಕ್ತಿಕವಾದ ಒಂದು ಸಂಗಾತಿ. ಮತ್ತೆ ಜಗತ್ತಿನ ಯಾವುದೇ ಒಂದು ಸಂಗೀತ ಲೋಕದ ತಾರೆಗಳಿರ್ತಾರೆ ಅವರನ್ನ ನಮ್ಮ ಪಕ್ಕದಲ್ಲಿ ಕೂತು ಹಾಡೋ ತರ ಒಂದು ಭಾವನೆ ತರಿಸೋದು ಈ ಆಕಾಶವಾಣಿ. ಹಿಂಗಾಗಿ ಸಂಗೀತಕ್ಕೂ ಸಾಹಿತ್ಯಕ್ಕೂ ಮಾಹಿತಿಗೂ ಜ್ಞಾನಕ್ಕೂ ಆಕಾಶವಾಣಿ ಬಿಟ್ಟರೆ ಅದಕ್ಕೆ ಬೇರೆ ಯಾವ ಸಾಟಿ ಇಲ್ಲ. ನಾವೆಲ್ಲ ಅದರ ಅಭಿಮಾನಿಗಳು, ಅದರ ಅನುಯಾಯಿಗಳು. ಹೀಗೆ ಆಕಾಶವಾಣಿ 90 ವರ್ಷ ಏನ್ ದಾಟಿದೆ, 100 ವರ್ಷ ಶತಕದತ್ತ ಮುನ್ನುಗ್ಗಲಿ, ಮತ್ತೆ ಹೀಗೆ ಎಲ್ಲರಿಗೂ ಅದು ಒಂದು ಸಂಗಾತಿಯಾಗಿರಲಿ ಅಂತ ನಮ್ಮ ಹಾರೈಕೆ.
0: ಆಕಾಶವಾಣಿಯ ಎ ಶ್ರೇಣಿ ಶಾಸ್ತ್ರೀಯ ಸಂಗೀತ ಗಾಯಕ ರಘುನಂದನ್ ಭಟ್ ಗಾಯನ ಹಾಗೂ ಬಿಹೈ ಶ್ರೇಣಿ ಬಾನ್ಸುರಿ ಕಲಾವಿದೆ ಕೃತಿಕಾ ಜಂಗಿನಮಠ್ ಕೊಳಲು ವಾದನ ಪ್ರಸ್ತುತಪಡಿಸಿದರು. ಆಕಾಶವಾಣಿ ಧಾರವಾಡ ಕೇಂದ್ರದ ತಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಅರುಣ್ ಪ್ರಭಾಕರ್ ಹಾಗೂ ಕಾರ್ಯಕ್ರಮ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಸೇರಿದಂತೆ ಗಣ್ಯರು ವಿಶೇಷ ಆಹ್ವಾನಿತರು ಪಾಲ್ಗೊಂಡಿದ್ದರು. ತುಮಕೂರು ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ಅಧ್ಯಯನ ಪೀಠ ಮತ್ತು ಸಮಾಜ ಕಾರ್ಯ ಅಧ್ಯಯನ ಹಾಗೂ ಸಂಶೋಧನಾ ವಿಭಾಗ ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಇಂದು ಜಯಮಂಗಲಿ ನದಿ ಪುನಶ್ಚೇತನ ಕಾರ್ಯಾಗಾರ ಆಯೋಜಿಸಿದೆ. 110 ಕಿಲೋಮೀಟರ್ ಉದ್ದ ಹರಿಯುವ ಜಯಮಂಗಲಿ ನದಿ ತಟದಲ್ಲಿ ಮಧುಗಿರಿ ತಾಲೂಕಿನ ಮೈದನಹಳ್ಳಿಯಲ್ಲಿ ಪ್ರಸಿದ್ಧ ಜಯಮಂಗಲಿ ಕೃಷ್ಣ ಮೃಗ ಸಂರಕ್ಷಣಾ ಮೀಸಲು ಅರಣ್ಯ ಪ್ರದೇಶವಿದ್ದು ಸಮೃದ್ಧ 798 ಎಕರೆ ಹುಲ್ಲುಗಾವಲಿದೆ. ಜಯಮಂಗಲಿ ನದಿ ಪುನಶ್ಚೇತನ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ತುಮಕೂರಿನ ಜಲಸಂರಕ್ಷಣೆ ಕಾರ್ಯಕರ್ತ ಮಲ್ಲಿಕಾರ್ಜುನ್ ಹೊಸಪಾಳ್ಯ.
2: ಜಯಮಂಗಲಿ ತುಮಕೂರು ಜಿಲ್ಲೆಯ ಪ್ರಮುಖ ನದಿ. ದೇವರಾಯನದುರ್ಗದಲ್ಲಿ ಹುಟ್ಟಿ ಆಂಧ್ರ ಪ್ರದೇಶದ ಸಂಗಮೇಶ್ವರದಲ್ಲಿ ಉತ್ತರ ಪಿನಾಕಿನಿಯನ್ನ ಸೇರ್ಕೊಳ್ಳುತ್ತೆ. ಸುಮಾರು 110 ಕಿಲೋಮೀಟರ್ ಹರಿತದೆ. ಅದು ತುಮಕೂರು ತಾಲೂಕು, ಕೊರಟಗೆರೆ, ಮಧುಗಿರಿ ಮತ್ತೆ ಆಂಧ್ರದ ಮಡಕಿರ ತಾಲೂಕಲ್ಲಿ ಇದರ ಹರಿವು ಹಲವಾರು ಕೆರೆ ಕಟ್ಟೆ ತಲಪರಿಗೆಗಳನ್ನ ತುಂಬಿಸ್ತಾ ಇತ್ತು. ಅದರ ಮರಳಲ್ಲಿ ಚಿಲುಮೆ ತೆಗೆದು ನೀರು ಕುಡಿತಾ ಇದ್ರು. ಮರಳು ಗಣಿಗಾರಿಕೆ, ಒತ್ತುವರಿ, ಕಾಡನಾಶ ಮುಂತಾದ ಅನೇಕ ಸಮಸ್ಯೆಗಳಿಗೆ ತುತ್ತಾಗಿ ಅಸ್ಥಿ ಪಂಜರ ಆಗ್ತಾ ಇದೆ. ಮತ್ತೆ ಯುವಕರಿಗೆ ಅದರ ನೆನಪುಗಳು ಕೂಡ ಈಗ ಅಷ್ಟಾಗಿ ಇಲ್ಲ, ವಿಸ್ಮೃತಿಗೆ ಸರಿತಾ ಇರುವಂತ ನದಿ. ಇದನ್ನ ಮನಸ್ಸಲ್ಲಿಟ್ಟುಕೊಂಡು ತುಮಕೂರು ವಿಶ್ವವಿದ್ಯಾಲಯ, ಅಲ್ಲಿನ ಪ್ರೊಫೆಸರ್ ನಂಜುಂಡಸ್ವಾಮಿ ಅಧ್ಯಯನ ಪೀಠ, ಸಮಾಜ ಕಾರ್ಯ ಮತ್ತು ಸಂಶೋಧನಾ ವಿಭಾಗ, ಹಾಗೆ ಆರ್ಡರ್ ಮತ್ತು

0: ಧಾನ್ಯ ಸಂಸ್ಥೆಗಳು ಒಂದು ದಿನದ ಕಾರ್ಯಾಗಾರವನ್ನ ತುಮಕೂರಲ್ಲಿ ಹಮ್ಮಿಕೊಂಡಿದ್ದಾವೆ. ಅದರ ಪುನಶ್ಚೇತನಕ್ಕೆ ಮುಂದೆ ಏನೇನು ಕಾರ್ಯತಂತ್ರ ರೂಪಿಸಬೇಕು ಅನ್ನೋದು ಇದರ ಪ್ರಮುಖ ಉದ್ದೇಶ. ಪ್ರಖ್ಯಾತ ಪರಿಸರ ಕಾರ್ಯಕರ್ತರು ಶಿರಸಿಯ ಶಿವಾನಂದ ಕಳವೆ ಅವರು ಕಾರ್ಯಕ್ರಮಕ್ಕೆ ದಿಕ್ಸೂಚಿ ಮಾತುಗಳನ್ನು ಆಡ್ತಾ ಇದ್ದಾರೆ.
1: ವಿಜಯನಗರ ಜಿಲ್ಲೆ ಹೊಸಪೇಟೆ ಬಳಿಯ ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿ ತುಂಗಭದ್ರಾ ಜಲಾಶಯದ ಸೇತುವೆ ಮೇಲಿಂದ ಟ್ರ್ಯಾಕ್ಟರ್ ಮಗುಚಿದ ಪರಿಣಾಮ ಪ್ರಯಾಣಿಸುತ್ತಿದ್ದ 19 ಜನರ ಪೈಕಿ 7 ಜನ ಮೃತಪಟ್ಟು 12 ಜನ ಗಾಯಗೊಂಡಿದ್ದಾರೆ. ಸಂಡೂರು ಮತ್ತು ಕೂಡ್ಲಿಗಿಯ 12 ಜನರನ್ನು ಹೊಸಪೇಟೆ ಮತ್ತು ಕೊಪ್ಪಳದ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಬಳ್ಳಾರಿಯ ಸಂಸದ ಇ ತುಕಾರಾಂ ಗಾಯಾಳುಗಳ ಚಿಕಿತ್ಸಾ ವೆಚ್ಚವನ್ನು ಸಂಸದರ ನಿಧಿಯಿಂದ ಭರಿಸುವುದಾಗಿ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೃತಪಟ್ಟವರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ವಿಜಯಪುರ ಜಿಲ್ಲೆ ಆಲ್ಮೇಲ್ ತಾಲೂಕು ಮೊರಟಗಿ ಗ್ರಾಮದಲ್ಲಿ ಮನೆಯ ಮೇಲ್ಛಾವಣಿ ಕುಸಿದು 4 ಜನ ಸಾವಿಗೀಡಾದ ಹಿನ್ನೆಲೆ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಸ್ಥಳಕ್ಕೆ ತೆರಳಿ ಪರಿಶೀಲಿಸಿದರು. ಮೃತರ ಕುಟುಂಬದವರಿಗೆ ಸಾಂತ್ವನ ತಿಳಿಸಿ ಬಾಲಕ ವೀರೇಶ್ ಬಡಿಗೇರ್ಗೆ 20 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುವುದು, ವಿದ್ಯಾಭ್ಯಾಸಕ್ಕೆ ನೆರವು ಒದಗಿಸಲಾಗುವುದು ಎಂದು ಸಚಿವರು ತಿಳಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಮಾವು ಮತ್ತು ಹಲಸಿನ ಹಬ್ಬವನ್ನು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್, ಕಿಸಾನ್ ಮಾಲ್ ಹಾಗೂ ಸಹಜ ಸಮೃದ್ಧ ಆಯೋಜಿಸಿವೆ. ಬೆಂಗಳೂರಿನ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ರಫ್ತು ನಿಗಮ ನಿಯಮಿತ ಕಪೆಕ್ ವ್ಯವಸ್ಥಾಪಕ ನಿರ್ದೇಶಕ ಸಿಎನ್ ಶಿವಪ್ರಕಾಶ್ ಮಾವು ಹಲಸಿನ ಹಬ್ಬವನ್ನು ಬೆಳಗ್ಗೆ 11:30 ಉದ್ಘಾಟಿಸಲಿದ್ದಾರೆ. ದೇಸಿ ಮಾವು ತಳಿ ಸಂರಕ್ಷಕ ಕಿರುಗಾವಲು ಸೈಯದ್ ಘನಿ ಖಾನ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಹಲಸು ಮೇಳದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ದಾವಣಗೆರೆ ಜಿಲ್ಲೆ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಡಾ ಟಿಎನ್ ದೇವರಾಜ್.
5: ನಮ್ಮ ಕದಳಿವನದ ಕ್ಷೇತ್ರ ತಾಕಗಳಲ್ಲಿ ವೈವಿಧ್ಯಮಯವಾದಂತಹ ಹಣ್ಣಿನ ತಳಿಗಳನ್ನ ನಾವು ಕಳೆದ 10 ವರ್ಷಗಳಿಂದ ಬೆಳೆದು ಪ್ರಾತ್ಯಕ್ಷಿಕೆ ಮುಖಾಂತರ ರೈತರಿಗೆ ತೋರಿಸ್ತಾ ಇದ್ದೇವೆ. ಹಲಸಿನ ತಳಿಗಳನ್ನ 23ಕ್ಕೂ ಹೆಚ್ಚು ತಳಿಗಳು ನಮ್ಮಲ್ಲಿ ಪ್ರದರ್ಶನಗೊಳ್ತಾ ಇದ್ದಾವೆ. ಅವುಗಳಲ್ಲಿ ರೆಡ್ ಮೂನ್, ಥೈಲ್ಯಾಂಡ್ ರೆಡ್, ಕನಕ, ಸಿಂಧೂರ, ತೂಬ್ಗೆರೆ ರೆಡ್, ಶ್ರೀವಿಜಯ, ಲಾಲ್ಬಾಗ್ ಮಧುರ, ವರಶ್ರೀ, ಪ್ರಕಾಶ್ ಚಂದ್ರ ಇತ್ಯಾದಿ ತಳಿಗಳು, ಕೆಂಪು, ಹಳದಿ ಈ ತರ ತೊಳೆಗಳನ್ನ ತಾವು ನೋಡಿದ್ದೀರಿ. ಅವುಗಳು ಇಲ್ಲಿ ನೋಡ್ಲಿಕ್ಕೆ ಸಿಗ್ತವೆ. ರೈತರಿಗೆ ಉತ್ತೇಜನವನ್ನು ನೀಡ್ತಾ ಇದ್ದೇವೆ. ಇದರಿಂದ ಆದಾಯ ಕೂಡ ಹೆಚ್ಚಾಗ್ತದೆ. ಈ ತಳಿಗಳು ಹವಾಮಾನ ವೈಪರೀತ್ಯದ ಸಂದರ್ಭದಲ್ಲಿ ಪ್ರತಿಕೂಲ ಸನ್ನಿವೇಶದಲ್ಲಿ ಹೆಚ್ಚು ಉಷ್ಣತೆ ಇರುವಂತಹ ಕಾಲಘಟ್ಟದಲ್ಲೂ ಕೂಡ ಕಡಿಮೆ ನೀರನ್ನು ಬಯಸಿ ಹೆಚ್ಚು ಇಳುವರಿಯನ್ನು ಕೊಡುವಂತಹ ತಳಿಗಳಾಗಿವೆ. ಇಂದು ಮತ್ತು ನಾಳೆ ಹಲಸು ಮೇಳ ಮೈಸೂರಿನಲ್ಲಿ ನಡೀತಾ ಇದೆ. ಅಲ್ಲಿ ಇವುಗಳು ಪ್ರದರ್ಶನಗೊಳ್ತವೆ. ಆಸಕ್ತ ರೈತರು ಮತ್ತು ನಾಗರಿಕರು ಇದರ ಸದುಪಯೋಗ ಪಡಿಬೇಕು ಅಂತೇಳಿ ಈ ಮೂಲಕ ವಿನಂತಿಸಿಕೊಳ್ತೇವೆ.
1: ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ಹಾಗೂ ಅರಣ್ಯ ಇಲಾಖೆ ವತಿಯಿಂದ ನಾಳೆ ಮತ್ತು ನಾಡಿದ್ದು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ಕದ್ರಿ ಉದ್ಯಾನದಲ್ಲಿ ರಾಜ್ಯಮಟ್ಟದ ಗೇರುಮೇಳ ಮತ್ತು ಗೇರು ಕೃಷಿ ಕಾರ್ಯಾಗಾರ ಆಯೋಜಿಸಲಾಗಿದೆ ಎಂದು ನಿಗಮದ ಅಧ್ಯಕ್ಷೆ ಡಿಎಸ್ ಮಮತಾ ಗಟ್ಟಿ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಅವರು, ನಾಳೆ ಬೆಳಗ್ಗೆ 11 ಗಂಟೆಗೆ ಪರಿಸರ ಖಾತೆ ಸಚಿವ ಈಶ್ವರ್ ಖಂಡ್ರೆ ಗೇರುಮೇಳವನ್ನು ಉದ್ಘಾಟಿಸಲಿದ್ದು 70ಕ್ಕೂ ಅಧಿಕ ಮಳಿಗೆಗಳಿಗೆ ಅವಕಾಶ ಕಲ್ಪಿಸಲಾಗಿದೆ. ತಜ್ಞರಿಂದ ಗೋಡಂಬಿ ಕೃಷಿಯ ಬಗ್ಗೆ ತಾಂತ್ರಿಕ ಕಾರ್ಯಾಗಾರ ನಡೆಯಲಿದೆ ಎಂದರು. ಸಾಗರಮಾಲಾ ಯೋಜನೆ ಅಡಿ ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕು ಹೆರಕಲ್ದಿಂದ ಆಲಮಟ್ಟಿವರೆಗೆ ಕೃಷ್ಣಾ ಹಿನ್ನೀರಿನಲ್ಲಿ ಜಲಸಾಹಸ ಕ್ರೀಡೆ ಅಭಿವೃದ್ಧಿಗೆ ಯೋಜಿಸಲಾಗಿದೆ ಎಂದು ಬೀಳಗಿ ಶಾಸಕ ಜೆಟಿ ಪಾಟೀಲ್ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆ ನಡೆಸಿದ ಅವರು, 12 ಕೋಟಿ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಿವರ್ ಕ್ರೂಸ್ ಪ್ರವಾಸೋದ್ಯಮ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ ಎಂದರು. ಚಿಕ್ಕ ಸಂಗಮಕ್ಕೆ ಆಗಮಿಸುವ 84 ಪ್ರಜಾತಿಯ ವಲಸೆ ಪಕ್ಷಿಗಳಿಗೆ ಅನುಕೂಲ ಕಲ್ಪಿಸಲು 50,000 ಸಸಿಗಳನ್ನು ನೆಡಲು ಅರಣ್ಯ ಇಲಾಖೆ ಯೋಜಿಸಿದೆ ಎಂದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ

ಹುಬ್ಬಳ್ಳಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸೀಮಾ ಸುಂಕ ಕಸ್ಟಮ್ಸ್ ಅಧಿಕಾರಿಗಳು ವನ್ಯಜೀವಿಗಳ ಕಳ್ಳಸಾಗಣೆ ಪತ್ತೆ ಹಚ್ಚಿದ್ದಾರೆ. ರೆಡ್ ಫುಟೆಡ್ ಹಾಗೂ ಆಫ್ರಿಕನ್ ಸ್ಪರ್ಡ್ ಆಮೆಗಳು ಸೇರಿದಂತೆ ಅಪರೂಪದ 47 ವನ್ಯಜೀವಿಗಳನ್ನು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಂಡೋಸಲ್ಫಾನ್ ಸಂತ್ರಸ್ತರಿಗೆ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇಂದಿನಿಂದ ಏರ್ಪಡಿಸಿದೆ. ಇಂದು ಪುತ್ತೂರು ತಾಲೂಕು ಪಾಣಾಜಿಯಲ್ಲಿ ಶಿಬಿರ ನಡೆಯಲಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನಲ್ಲಿ ಕಾಡುಕೋಣಗಳ ಸೆರೆ ಕಾರ್ಯಾಚರಣೆ ಅರಣ್ಯಾಧಿಕಾರಿ ಕುಮಾರ್ ಪುಷ್ಕರ್ ನೇತೃತ್ವದಲ್ಲಿ ಆರಂಭವಾಗಿದೆ. ಪರಿಷ್ಕೃತ ಘನತ್ಯಾಜ್ಯ ನಿರ್ವಹಣಾ ನಿಯಮ 2026 ಜಾರಿಗೊಂಡಿದ್ದು, ಪ್ರತಿಯೊಬ್ಬರೂ ಕಸವನ್ನು 4 ಹಂತಗಳಲ್ಲಿ ಬೇರ್ಪಡಿಸುವುದು ಕಡ್ಡಾಯವಾಗಿದೆ ಎಂದು ಶಿವಮೊಗ್ಗ ಜಿಲ್ಲಾಧಿಕಾರಿ ಪ್ರಭುಲಿಂಗ್ ಕವಳಿಕಟ್ಟಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಕಾಶವಾಣಿ 90 ಸಂಧ್ಯಾ ಸುಧೆ ಶ್ರಾವ್ಯ ಮಾಧ್ಯಮದಿಂದ ನಮ್ಮ ಕಲ್ಪನೆ ಹಾಗೂ ಆಲೋಚನೆ ಹೃದಯ ಸ್ಪರ್ಶಿ ಡಾಕ್ಟರ್ ಆರ್ ಕೃಷ್ಣಪ್ರಸಾದ್. ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಇಂದು ಜಯಮಂಗಲಿ ನದಿ ಪುನಶ್ಚೇತನ ಕಾರ್ಯಾಗಾರ. ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಇಂದು ಮಾವು ಮತ್ತು ಹಲಸಿನ ಹಬ್ಬ. ಸಾಗರಮಾಲಾ ಯೋಜನೆ. ಬಾಗಲಕೋಟೆ ಜಿಲ್ಲೆ ಹೆರಕಲ್ದಿಂದ ಆಲಮಟ್ಟಿವರೆಗೆ ಶೀಘ್ರ ಜಲಸಾಹಸ ಪ್ರವಾಸೋದ್ಯಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ವಿಜಯಪುರ ಆಕಾಶವಾಣಿ ಸ್ಟುಡಿಯೋ ಸಮಯ 7:15:03. ಆತ್ಮೇರೆ, ಈಗ ಕೆಲವು ಭಾವಗೀತೆಗಳು. ಮೊದಲಿಗೆ ಮಾಲತಿ ಶರ್ಮಾ ಅವರ ಸಂಗೀತದಲ್ಲಿ ರತ್ನಮಾಲಾ ಪ್ರಕಾಶ್ ಹಾಡಿದ ಕೆ ಎಸ್ ನಿಸಾರ್ ಅಹಮದ್ ಅವರ ರಚನೆ.

ಆದ್ಮೇಲೆ ವಿಜಯಪುರ ಆಕಾಶವಾಣಿ ನಿಲಯದಿಂದ ಭಾವಗೀತೆಗಳ ಕಾರ್ಯಕ್ರಮ ಮೂಡಿಬರ್ತಾ ಇದೆ. ಇನ್ನು ಮುಂದೆ ರಾಷ್ಟ್ರಕವಿ ಕುವೆಂಪು ವಿರಚಿತ ಗೀತೆ.

ಆತ್ಮರೆ, ಭಾವಗೀತೆಗಳ ಕಾರ್ಯಕ್ರಮ ವಿಜಯಪುರ ಆಕಾಶವಾಣಿ ನಿಲಯದಿಂದ ಮೂಡಿಬರ್ತಾ ಇದೆ. ರತ್ನಮಾಲಾ ಪ್ರಕಾಶ್ ಕನ್ನಡಕ್ಕೆ ದಕ್ಕಿದ ಅದ್ಭುತ ಗಾಯಕಿ. ಸುಗಮ ಸಂಗೀತ ಕ್ಷೇತ್ರ ಮತ್ತು ಭಾವಗೀತೆ ಕ್ಷೇತ್ರದಲ್ಲಿ ಹೆಸರಾಂತ ಗಾಯಕರು ರತ್ನಮಾಲಾ ಪ್ರಕಾಶ್ ಅವರು. ಇನ್ನು ಮುಂದೆ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪ ವಿರಚಿತ ಗೀತೆ.

0: ಆತ್ಮೀರೆ, ರತ್ನಮಾಲಾ ಪ್ರಕಾಶ್ ಅವರ ಸ್ವರದಲ್ಲಿ, ಮಾಲತಿ ಶರ್ಮಾ ಅವರ ಸಂಗೀತದಲ್ಲಿ ಕೆ ಎಸ್ ಅನೀಸಾರ್ ಅಹಮದ್, ಕುವೆಂಪು ಮತ್ತು ಜಿ ಎಸ್ ಸಿ ರುದ್ರಪ್ಪ ವಿರಚಿತ ಕೆಲವು ಭಾವಗೀತೆಗಳನ್ನು ಆಲಿಸಿದರೆ ಇದುವರೆಗೆ. ಈ ಕಾರ್ಯಕ್ರಮ ಮೂಡಿಬಂದದ್ದು ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ. ವಿಜಯಪುರ ಆಕಾಶವಾಣಿ ಎಫ್ಎಂ ಬ್ಯಾಂಡ್ ಕಂಪನಾಂಕ 101.8 ಮೆಗಾಹರ್ಟ್ಸ್.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಅಬಾಬಾಬಾಬಾಬಾ, ಏನ್ ರಣಬಿಸಲಪ್ಪ ಇದು! ಹಿಂಗಾದ್ರ ಜನ ಬದುಕೋದ್ ಹೆಂಗ? ಮನುಷ್ಯರಿಗೆ ತಡೆಯಕ್ ಆಗೋಲ್ದು. ಇನ್ನ ಈ ಬಿಸಿಲಿನ ತಾಪಕ್ಕ ಪಶು ಪಕ್ಷಿಗಳ ಗತಿ ಏನಂತೀನಿ? ಇದಕ್ಕೆ ಏನ್ ಮಾಡ್ಬೇಕು ಅನ್ನೋದು ತಿಳಿದಂಗಾಗೈತಿ.
6: ಯಜಮಾನ್ರೆ, ಇದು ನಿಸರ್ಗದ ಎಚ್ಚರಿಕೆ ಗಂಟೆ. ಈ ಉತ್ತರ ಕರ್ನಾಟಕಕ್ಕ ಇದೇನು ಹೊಸದಲ್ಲ, ಆದ್ರ ನೀವು ವಿಚಾರ ಮಾಡುವ ವಿಷಯದೊಳಗೂ ಅರ್ಥ ಐತಿ. ಇದಕ್ಕ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ವಿಜಯಪುರ್, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರು ಸಾರ್ವಜನಿಕರ ಹಿತದೃಷ್ಟಿಯಿಂದ ಒಂದು ಪ್ರಕಟಣೆಯನ್ನ ಹೊರಡಿಸ್ಯಾರ. ನೀವು ಕೇಳಿಲ್ಲೇನು?
5: ಇಲ್ರಿ, ನಾ ಕೇಳಿಲ್ಲಲ್ಲ. ಏನೈತ ಆ ಪ್ರಕಟಣೆ ಒಳಗ?
6: ಅದರಿ, ಬ್ಯಾಸಿಗೆ ಬಿಸಿಲು ದಿನ ದಿನ ಹೆಚ್ಚಾಗೋದ್ರಿಂದ ಕೆಲವು ಆರೋಗ್ಯಕರ ಅಂಶಗಳನ್ನ ಎಲ್ಲಾ ಜನರಿಗೂ ತಿಳಿಸುವಂತ ಪ್ರಯತ್ನ ಮಾಡ್ಯಾರ್ರಿ.
5: ಓಹೋ, ಆ ಪ್ರಕಟಣೆ ನನಗ್ ಗೊತ್ತೈತಿ.
6: ಹೌದ್ರಿ, ಯಾವ್ದು ಹೇಳ್ರಿ ನೋಡುನು.
5: ತಿಳಿ ಮತ್ತು ಸಡಿಲವಾದ ಹತ್ತಿ ಬಟ್ಟೆಗಳನ್ನು ಧರಿಸಿ ಹೊರಗೆ ಹೋಗುವಾಗ ಛತ್ರಿ, ಟೋಪಿ, ಕನ್ನಡಕವನ್ನು ಬಳಸಿ, ಬಾಯಾರಿಕೆ ಇಲ್ಲದಿದ್ದರೂ ಆಗಾಗ ನೀರು ಕುಡಿಯಿರಿ.
6: ದೇಹ ತಂಪಾಗಿಸುವ ಎಳೆನೀರು, ಮಜ್ಜಿಗೆಯಂತಹ ಪಾನೀಯಗಳನ್ನು ಸೇವಿಸಿ. ಮದ್ಯಪಾನ, ಚಹಾ, ಕಾಫಿ, ಹೆಚ್ಚು ಸಕ್ಕರೆಯ ಅಂಶವಿರುವಂತಹ ಪಾನೀಯಗಳಿಂದ ದೂರವಿರಿ.
5: ಕಲ್ಲಂಗಡಿ, ಕಿತ್ತಳೆ, ಸೌತೆಕಾಯಿ, ಸೊಪ್ಪು ಹಾಗೂ ನೀರಿನ ಅಂಶ ಇರುವ ಹೆಚ್ಚು ತರಕಾರಿಗಳನ್ನು ಹೆಚ್ಚು ಸೇವಿಸಿ. ಮಕ್ಕಳು, ವೃದ್ಧರು, ಗರ್ಭಿಣಿಯರು ನೇರ ಬಿಸಿಲಿಗೆ ಒಡ್ಡಿಕೊಳ್ಳದಂತೆ ನೋಡಿಕೊಳ್ಳಿ. ಮನೆಯೊಳಗೆ ಗಾಳಿಯಾಡುವಂತೆ ನೋಡಿಕೊಳ್ಳಿ. ನಿಲ್ಲಿಸಿದ ವಾಹನಗಳ ಒಳಗೆ ಮಕ್ಕಳನ್ನು ಮತ್ತು ಸಾಕು ಪ್ರಾಣಿಗಳನ್ನು ಬಿಡಬೇಡಿ. ತಲೆ ಸುತ್ತು ವಾಕರಿಕೆ ಕಂಡು ಬಂದಲ್ಲಿ ವಿಶ್ರಾಂತಿ ಪಡೆಯಿರಿ.
6: ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದಲ್ಲಿ ತಕ್ಷಣವೇ ನೆರಳಿನ ಜಾಗಕ್ಕೆ ತೆರಳಿ ನೀರು ಕುಡಿಯಿರಿ.
7: ನೀನಳಿವೆ ನಮ್ಮೆಲುಬುಗಳ ಮೇಲೆ, ಮೂಡುವುದು ಮೂಡುವುದು ಭಾರತದ ಲೀಲೆ.
8: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. 5 ರಾಷ್ಟ್ರಗಳ ಪ್ರವಾಸದಲ್ಲಿ 2ನೇ ಹಂತದಲ್ಲಿ ನೆದರ್ಲ್ಯಾಂಡ್ಸ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. 2047ರ ವೇಳೆಗೆ ಮಾದಕ ವಸ್ತು ಮುಕ್ತ ಭಾರತ ನಿರ್ಮಾಣ ಮಾಡುವ ಗುರಿ ಸಚಿವ ಅಮಿತ್ ಶಾ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದು ಸಿಕ್ಕಿಂ ಪ್ರವಾಸ, ರಾಜ್ಯೋತ್ಸವದಲ್ಲಿ ಭಾಗಿ. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದ ಲಖನೌ ಸೂಪರ್ ಜೈಂಟ್ಸ್. ವಾರ್ತೆಗಳ ವಿವರ. ಐರೋಪ್ಯ ರಾಷ್ಟಗಳೊಂದಿಗೆ ಭಾರತದ ಕಾರ್ಯತಂತ್ರ ಮತ್ತು ಆರ್ಥಿಕ ಸಂಬಂಧಗಳನ್ನು ಗಾಢವಾಗಿಸುವ ಗುರಿ ಹೊಂದಿರುವ 5 ರಾಷ್ಟಗಳ ಪ್ರವಾಸದ 2ನೇ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ನಿನ್ನೆ ತಡರಾತ್ರಿ ನೆದರ್ಲ್ಯಾಂಡ್ಸ್ಗೆ ಆಗಮಿಸಿದ್ದಾರೆ. ಆಮ್ಸ್ಟರ್ಡಾಮ್ ವಿಮಾನ ನಿಲ್ದಾಣದಲ್ಲಿ ಮೋದಿಯವರನ್ನು ಡಚ್ ವಿದೇಶಾಂಗ ಸಚಿವ ಟಾಮ್ ಬೆರೆಂಟ್ ಸೆನ್ ಆತ್ಮೀಯವಾಗಿ ಬರಮಾಡಿಕೊಂಡರು. ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಸಂಕ್ಷಿಪ್ತ ವಾಸ್ತವ್ಯದ ನಂತರ ಪ್ರಧಾನಿ ನೆದರ್ಲ್ಯಾಂಡ್ಸ್ ತಲುಪಿದರು. ಇದಕ್ಕೂ ಮುನ್ನ ಅವರು ಅಬುಧಾಬಿಯಲ್ಲಿ ಯುಎಇ ಅಧ್ಯಕ್ಷ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರೊಂದಿಗೆ ಮಾತುಕತೆಯನ್ನು ನಡೆಸಿದರು. ಹೇಗ್ ಹೋಟೆಲ್ನಲ್ಲಿ ಭಾರತೀಯ ಮೂಲವಾಸಿಗಳು ಪ್ರಧಾನಿಯವರನ್ನು ಸಾಂಸ್ಕೃತಿಕ ಮತ್ತು ಸಂಗೀತದ ಪ್ರದರ್ಶನದೊಂದಿಗೆ ಭವ್ಯವಾಗಿ ಸ್ವಾಗತಿಸಿದರು. ಡಚ್ ಪಡೆಗಳು ಸಹ ಪ್ರಧಾನಿಯವರನ್ನು ವಿದ್ಯುಕ್ತವಾಗಿ ಬರಮಾಡಿಕೊಂಡವು. ತಮ್ಮ ಪ್ರವಾಸದ ಸಮಯದಲ್ಲಿ ಪ್ರಧಾನಿಯವರು ಡಚ್ ಪ್ರಧಾನಿ ರಾಬ್ ಜೆಟನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಲಿದ್ದಾರೆ. ಅಲ್ಲಿನ ದೊರೆ ಮತ್ತು ರಾಣಿಯನ್ನು ಕೂಡ ಅವರು ಭೇಟಿ ಮಾಡಲಿದ್ದಾರೆ. ಈ ಭೇಟಿಯು ದ್ವಿಪಕ್ಷೀಯ ಸಂಬಂಧಗಳನ್ನು ಮೀರಿ ಮಹತ್ವದ್ದಾಗಿದೆ ಮತ್ತು ಇತ್ತೀಚೆಗೆ ಮುಕ್ತಾಯಗೊಂಡ ಭಾರತ ಐರೋಪ್ಯ ಮುಕ್ತ ವ್ಯಾಪಾರ ಒಪ್ಪಂದದ ನಂತರ ವಿಶಾಲವಾದ ಭಾರತ ಯುರೋಪ್ ಸಂಬಂಧಗಳನ್ನು ರೂಪಿಸುವ ನಿರೀಕ್ಷೆ ಇದೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಮತ್ತು ಪ್ರಮುಖ ಡಚ್ ಕಂಪನಿಗಳ ಸಿಇಒಗಳನ್ನು ಕೂಡ ಭೇಟಿ ಮಾಡಲಿದ್ದಾರೆ. ವಿಶೇಷವಾಗಿ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಕೃತಕ ಬುದ್ದಿಮತ್ತೆ ಕ್ಷೇತ್ರದಲ್ಲಿ ಹಲವಾರು ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕುವ ನಿರೀಕ್ಷೆ ಇದೆ. ವ್ಯಾಪಾರ ದೃಷ್ಟಿಕೋನದಿಂದ ನೆದರ್ಲ್ಯಾಂಡ್ಸ್ ಭಾರತದ ಪ್ರಮುಖ ಆರ್ಥಿಕ ಪಾಲುದಾರ ದೇಶವಾಗಿದೆ. ಎರಡೂ ದೇಶಗಳು ನೀರು ನಿರ್ವಹಣೆ, ನವೀಕರಿಸಬಹುದಾದಂತಹ ಇಂಧನ, ಹಸಿರು ಜಲಜನಕ, ಆರ್ಥಿಕತೆ, ಕೃಷಿ ತಂತ್ರಜ್ಞಾನ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಬಲವಾದ ಪಾಲುದಾರಿಕೆ ಮತ್ತು ಸಹಕಾರವನ್ನು ಹೊಂದಿವೆ. ನೆದರ್ಲ್ಯಾಂಡ್ಸ್ಗೆ ಭೇಟಿ ನೀಡಿದ ನಂತರ ಪ್ರಧಾನಿ ತಮ್ಮ 5 ರಾಷ್ಟ್ರಗಳ ಪ್ರವಾಸದ 3ನೇ ಹಂತದಲ್ಲಿ ನಾಳೆ ಸ್ವೀಡನ್ನ ಗೋತೆನ್ಬರ್ಗ್ಗೆ ಪ್ರಯಾಣ ಮಾಡಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ಸ್ವೀಡಿಷ್ನ ಉಲ್ಫ್ ಕ್ರಿಸ್ಟನ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವಾನ್ ಡೇರ್ ಲೇಯನ್ ಅವರೊಂದಿಗೆ ಪ್ರಮುಖ ಪ್ಯಾನ್ ಯುರೋಪಿಯನ್ ವ್ಯಾಪಾರ ನಾಯಕರ ವೇದಿಕೆಯಾದ ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರಿ ಸದಸ್ಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ತಮ್ಮ ಭೇಟಿಯ 4ನೇ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸೋಮವಾರ ನಾರ್ವೆಗೆ ತಲುಪಲಿದ್ದು 3ನೇ ಭಾರತ ನಾರ್ಡಿಕ್ ಶೃಂಗಸಭೆ ಮತ್ತು ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಅವರು ದೊರೆ ಹರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿ ಮಾಡಲಿದ್ದಾರೆ. ಪ್ರಧಾನಿ ಜೋನಾಸ್ ಗಹರ್ ಸ್ಟೋರೆ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಾರ್ವೆಜಿಯನ್ ಪ್ರಧಾನಿಯೊಂದಿಗೆ ಭಾರತ ನಾರ್ವೆ ವ್ಯವಹಾರ ಮತ್ತು ಸಂಶೋಧನಾ ಶೃಂಗಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ಮಂಗಳವಾರ ನಡೆಯಲಿರುವ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗಿಯಾಗಲಿದ್ದಾರೆ. ಮೋದಿ ಅವರೊಂದಿಗೆ ನಾರ್ವೆ ಪ್ರಧಾನಿ ಜೋನಾಸ್ ಗಹರ್ ಸ್ಟೋರೆ, ಡೆನ್ಮಾರ್ಕ್ ಪ್ರಧಾನಿ ಮೆಟ್ಟೆ ಫ್ರೆಡೆರಿಕ್ಸನ್, ಫಿನ್ಲ್ಯಾಂಡ್ ಪ್ರಧಾನಿ ಪೆಟ್ಟೆರಿ ಓರ್ಪೋ, ಐಸ್ಲ್ಯಾಂಡ್ ಪ್ರಧಾನಿ ಕ್ರೆಸ್ಟುನ್ ಫ್ರಾಸ್ಟಾ ಡೊಟ್ಟಿರ್ ಮತ್ತು ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಶೃಂಗಸಭೆಯು ನಾರ್ಡಿಕ್ ದೇಶಗಳೊಂದಿಗೆ ಭಾರತದ ಸಂಬಂಧದಲ್ಲಿ ವಿಶೇಷವಾಗಿ ತಂತ್ರಜ್ಞಾನ ಮತ್ತು ನಾವೀನ್ಯತೆ, ಹಸಿರು ಪರಿವರ್ತನೆ ಮತ್ತು ನವೀಕರಿಸಬಹುದಾದಂತಹ ಇಂಧನ, ಸುಸ್ಥಿರತೆ, ನೀಲಿ ಆರ್ಥಿಕತೆ, ರಕ್ಷಣೆ, ಬಾಹ್ಯಾಕಾಶ ವಲಯದಲ್ಲಿ ವಿಭಿನ್ನ ಕಾರ್ಯತಂತ್ರದ ಆಯಾಮವನ್ನು ನೀಡುತ್ತದೆ. ತಮ್ಮ ಭೇಟಿಯ 3ನೇ ಹಂತದಲ್ಲಿ ಪ್ರಧಾನಿಯವರು ಮಂಗಳವಾರ ಇಟಲಿ ತಲುಪಲಿದ್ದಾರೆ. ಅವರು ಇಟಲಿ ಅಧ್ಯಕ್ಷ ಸೆರ್ಗಿಯೋ ಮಟ್ಟರೆಲ್ಲಾ ಅವರನ್ನು ಭೇಟಿ ಮಾಡಲಿದ್ದಾರೆ ಮತ್ತು ಪ್ರಧಾನಿ ಜಾರ್ಜಿಯೋ ಮೆಲೋನಿ ಅವರೊಂದಿಗೆ ಮಾತುಕತೆಯನ್ನು ನಡೆಸಲಿದ್ದಾರೆ. ದೇಶವಾಸಿಗಳಿಗೆ ಸುಲಭ ವ್ಯಾಪಾರ ಮತ್ತು ಸುಲಭ ಜೀವನವನ್ನು ಸುಧಾರಿಸುವ ಸರ್ಕಾರದ ಬದ್ದತೆಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಪುನರುಚ್ಚರಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್

0: ಸಬ್ರಿ ಅವರು ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ವಿದೇಶ ಪ್ರಯಾಣದ ಮೇಲೆ ಸೆಸ್ ತೆರಿಗೆ ಅಥವಾ ಸರ್ಚಾರ್ಜ್ ವಿಧಿಸುವ ಕುರಿತಾದಂತಹ ಮಾಧ್ಯಮ ವರದಿಯನ್ನು ನರೇಂದ್ರ ಮೋದಿ ಅವರು ತಳ್ಳಿಹಾಕಿದ್ದಾರೆ. ಈ ವರದಿ ಸಂಪೂರ್ಣವಾಗಿ ಅವಾಸ್ತವದಿಂದ ಕೂಡಿದೆ, ಅದರಲ್ಲಿ ಸ್ವಲ್ಪವೂ ಸತ್ಯವಿಲ್ಲ. ವಿದೇಶ ಪ್ರಯಾಣದ ಮೇಲೆ ಅಂತಹ ಯಾವುದೇ ನಿರ್ಬಂಧಗಳನ್ನು ವಿಧಿಸುವ ಪ್ರಶ್ನೆಯೇ ಇಲ್ಲ ಎಂದು ಅವರು ಪುನರುಚ್ಚರಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ 2047 ವೇಳೆಗೆ ಮಾದಕ ವಸ್ತು ಮುಕ್ತ ಭಾರತ ನಿರ್ಮಾಣ ಮಾಡುವ ಗುರಿಯನ್ನು ಹೊಂದಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಭಾರತೀಯ ಭದ್ರತಾ ಸಂಸ್ಥೆಗಳು ಮಾದಕ ದ್ರವ್ಯ ಜಾಲಗಳನ್ನು ನಿರ್ಮೂಲನೆ ಮಾಡಲು ಮಾರ್ಗಸೂಚಿ ಸಿದ್ದಪಡಿಸಿವೆ. ಈ ಉದ್ದೇಶಕ್ಕಾಗಿ ಸಕ್ರಿಯವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿವೆ ಎಂದಿದ್ದಾರೆ. ನವದೆಹಲಿಯಲ್ಲಿ ಆರ್ಎನ್ ಕಾವು ಸ್ಮಾರಕ ಉಪನ್ಯಾಸ ನೀಡಿದ ಗೃಹ ಸಚಿವರು, ಮಾದಕ ವಸ್ತು ಕಳ್ಳ ಸಾಗಣೆ ಕೇವಲ ಕಾನೂನು ಮತ್ತು ಸುವ್ಯವಸ್ಥೆಯ ಸಮಸ್ಯೆಯಲ್ಲ, ಬದಲಾಗಿ ಸಮಾಜ ಮತ್ತು ಭವಿಷ್ಯದ ಪೀಳಿಗೆಯ ಮೇಲೆ ದೀರ್ಘಕಾಲೀನ ಪರಿಣಾಮ ಬೀರುವ ಸಮಸ್ಯೆಯಾಗಿದೆ ಎಂದು ಹೇಳಿದ್ದಾರೆ. ಭಯೋತ್ಪಾದಕ ಮತ್ತು ಅಪರಾಧ ಜಾಲಗಳಿಗೆ ಹಣಕಾಸು ಒದಗಿಸಲು ಮಾದಕ ವಸ್ತುಗಳ ಹಣವನ್ನು ಬಳಸಲಾಗುತ್ತಿದೆ. ಮಾದಕ ವಸ್ತು ದುರುಪಯೋಗದಿಂದ ಉಂಟಾಗುವ ದೀರ್ಘಕಾಲೀನ ಹಾನಿ ಹೆಚ್ಚಾಗಿ ಗಮನಕ್ಕೆ ಬರುವುದಿಲ್ಲ ಎಂದು ಹೇಳಿದ್ದಾರೆ. ಕಳೆದ 2 ಸ್ನೇಹಪರ ರಾಷ್ಟಗಳ ಸಹಕಾರದೊಂದಿಗೆ ಭಾರತವು 40 ಹೆಚ್ಚು ಅಂತಾರಾಷ್ಟೀಯ ಅಪರಾಧಿಗಳನ್ನು ಯಶಸ್ವಿಯಾಗಿ ಮರಳಿ ಸ್ವದೇಶಕ್ಕೆ ಕರೆತಂದಿದೆ. ಮಾದಕ ವಸ್ತುಗಳ ವಿರುದ್ಧದ ಹೋರಾಟವು ರಾಷ್ಟೀಯ ಭದ್ರತೆಗೆ ಅಪಾಯ ಎಂದು ಹೇಳಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಸಿಕ್ಕಿಂಗೆ ಭೇಟಿ ನೀಡಲಿದ್ದಾರೆ. ಉಪರಾಷ್ಟಪತಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಅವರ ಮೊದಲ ಸಿಕ್ಕಿಂ ಭೇಟಿ ಇದಾಗಿದೆ. ಭೇಟಿಯ ಸಮಯದಲ್ಲಿ ಉಪರಾಷ್ಟಪತಿಯವರು ಗ್ಯಾಂಗ್ಟಾಕ್ನ ಮನನ್ ಕೇಂದ್ರದಲ್ಲಿ ನಡೆಯಲಿರುವ ಸಿಕ್ಕಿಂ ರಾಜ್ಯೋತ್ಸವ ದಿನಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕಾರ್ಯಕ್ರಮದಲ್ಲಿ ಸಿಕ್ಕಿಂನ ರಾಜ್ಯಪಾಲರು, ಮುಖ್ಯಮಂತ್ರಿ ಸೇರಿದಂತೆ ಕೇಂದ್ರ ಸಚಿವರು ಭಾಗಿಯಾಗುವ ನಿರೀಕ್ಷೆ ಇದೆ. ಸರ್ಕಾರಿ ಸ್ವಾಮ್ಯದ ತೈಲ ಮಾರಾಟ ಕಂಪನಿಗಳು ದೇಶದಾದ್ಯಂತ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳನ್ನು ಪ್ರತಿ ಲೀಟರ್ಗೆ 3 ಹೆಚ್ಚಿಸಿದ್ದು ಪರಿಷ್ಕೃತ ದರಗಳು ನಿನ್ನೆಯಿಂದ ಜಾರಿಯಾಗಿವೆ. ಪಶ್ಚಿಮ ಏಷ್ಯಾ ಸಂಘರ್ಷದಿಂದಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಹೆಚ್ಚಳವನ್ನು ಕಂಡಿದೆ. ಉತ್ಪಾದನಾ ವೆಚ್ಚ ಏರಿಕೆಯಿಂದ ಸರ್ಕಾರಿ ತೈಲ ಕಂಪನಿಗಳು ನಷ್ಟ ಅನುಭವಿಸುತ್ತಿರುವ ಕಾರಣ ದರ ಪರಿಷ್ಕರಣೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಪ್ರಸ್ತುತ ಪೆಟ್ರೋಲ್ ದರ ಲೀಟರ್ಗೆ 106.21 ಆಗಿದೆ ಹಾಗೂ ಡೀಸೆಲ್ ದರ 94.10 ಏರಿಕೆಯಾಗಿದೆ. ಸಿಎನ್ಜಿ ದರ ಕೆಜಿಗೆ 94 ಹೆಚ್ಚಳವಾಗಿದೆ. ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಅವರು ಸಂಸತ್ತಿನ ಮಹಿಳಾ ಸಬಲೀಕರಣ ಸಮಿತಿಯನ್ನು ರಚಿಸಿದ್ದಾರೆ. ಲೋಕಸಭೆಯ ಬಿಜೆಪಿ ಸಂಸದೆ ಡಾ ದಗ್ಗುಬಾಟಿ ಪುರಂದೇಶ್ವರಿ ಅವರನ್ನು ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಲೋಕಸಭೆಯಿಂದ 18 ಸದಸ್ಯರು ಮತ್ತು ರಾಜ್ಯಸಭೆಯಿಂದ 10 ಸದಸ್ಯರನ್ನು ಈ ಸಮಿತಿ ಒಳಗೊಂಡಿದೆ. ಕೆಳಮನೆಯ ಸದಸ್ಯರಲ್ಲಿ ಹೇಮಾಮಾಲಿನಿ, ಹರ್ಸಿಪ್ರೀತ್ ಕೌರ್ ಬಾದಲ್ ಮತ್ತು ಇಕ್ರಾ ಚೌಧರಿ ಸಮಿತಿಯ ಸದಸ್ಯರಾಗಿದ್ದಾರೆ. ರಾಜ್ಯಸಭೆಯಿಂದ ಸುಧಾಮೂರ್ತಿ, ಪಿಟಿ ಉಷಾ ಮತ್ತು ಸ್ವಾತಿ ಮಲಿವಾಲ್ ಅವರಿಗೆ ಅವಕಾಶ ದೊರೆತಿದೆ. ಐಪಿಎಲ್ ಟಿ20 ಕ್ರಿಕೆಟ್ನಲ್ಲಿ ಆತಿಥೇಯ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 7 ಮಣಿಸಿದೆ. 188 ರನ್ಗಳ ಗುರಿ ಬೆನ್ನತ್ತಿದಂತಹ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು 3 ಕಳೆದುಕೊಂಡು ಗೆಲುವಿನ ನಗೆಯನ್ನು ಬೀರಿತು. ಮಿಚೆಲ್ ಮಾರ್ಷ್ ಅವರು ಕೇವಲ 38 ಎಸೆತಗಳಲ್ಲಿ 90 ರನ್ಗಳ ಅದ್ಭುತ ಇನ್ನಿಂಗ್ಸ್ನ ನೆರವಿನಿಂದ 16.4 ಓವರ್ಗಳಲ್ಲಿ ಗೆಲುವಿನ ಗಡಿಯನ್ನು ತಲುಪಿದರು. ಮಾರ್ಷ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಇದಕ್ಕೂ ಮೊದಲು ಬ್ಯಾಟಿಂಗ್ ಮಾಡಿದ ಚೆನ್ನೈ ಸೂಪರ್ ಕಿಂಗ್ಸ್ ನಿಗದಿತ 20 ಓವರ್ಗಳಲ್ಲಿ 5 187 ರನ್ ಗಳಿಸಿದ್ದು ಕಾರ್ತಿಕ್ ಶರ್ಮಾ 71 ರನ್ ಗಳಿಸಿದರು. ಲಕ್ನೋ ಸೂಪರ್ ಜೈಂಟ್ಸ್ ಪರ ಆಕಾಶ್ ಮಹಾರಾಜ್ ಸಿಂಗ್ 3 ಉರುಳಿಸಿದರು. ಈ ಗೆಲುವಿನ ನಂತರವೂ ಲಕ್ನೋ ಸೂಪರ್ ಜೈಂಟ್ಸ್ ಅಂಕಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿದೆ ಮತ್ತು ಈಗಾಗಲೇ ಪ್ಲೇ ಆಫ್ನಿಂದ ಹೊರಬಿದ್ದಿದೆ. ಮತ್ತೊಂದೆಡೆ ಚೆನ್ನೈ ಸೂಪರ್ ಕಿಂಗ್ಸ್ 6 ಸ್ಥಾನದಲ್ಲಿದೆ ಮತ್ತು ಅಗ್ರ 4 ಸ್ಥಾನಕ್ಕೆ ಪ್ರವೇಶಿಸುವ ಉತ್ಸುಕದಲ್ಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 5 ರಾಷ್ಟ್ರಗಳ ಪ್ರವಾಸದಲ್ಲಿ 2 ಹಂತದಲ್ಲಿ ನೆದರ್ಲ್ಯಾಂಡ್ಸ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. 2047 ವೇಳೆಗೆ ಮಾದಕ ವಸ್ತು ಮುಕ್ತ ಭಾರತ ನಿರ್ಮಾಣ ಮಾಡುವ

ಸಚಿವ ಅಮಿತ್ ಶಾ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದು ಸಿಕ್ಕಿಂ ಪ್ರವಾಸ, ರಾಜ್ಯೋತ್ಸವದಲ್ಲಿ ಭಾಗಿ. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದ ಲಕ್ನೌ ಸೂಪರ್ ಜೈಂಟ್ಸ್ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಗಂಟೆಗೆ.

ವಿಜಯಪುರ ಆಕಾಶವಾಣಿ ಸಮಯ ಬೆಳಗಿನ 7:45:03 ಸೆಕೆಂಡ್ಗಳು. ಆತ್ಮೀರೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

0: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಕಾರ್ಯಕ್ರಮದ ಮೊದಲಿಗೆ ಗುರಿ ಚಿತ್ರದ ಒಂದು ಗೀತೆ. ಗಾಯಕರು ಡಾಕ್ಟರ್ ರಾಜ್ಕುಮಾರ್, ರತ್ನಮಾಲಾ ಪ್ರಕಾಶ್. ಗೀತೆಯನ್ನು ರಚನೆ ಮಾಡಿದ್ದಾರೆ ಚಿ ಉದಯಶಂಕರ್. ಸಂಗೀತ ನಿರ್ದೇಶನ ರಾಜನ್ ಮತ್ತು ನಾಗೇಂದ್ರ ಅವರಿಂದ.

ಸ್ನೇಹಿತರೆ, ಇದೇ ಕಲಾವಿದರು ಹಾಡಿರುವ ಒಂದು ಮುತ್ತಿನ ಕಥೆ ಚಿತ್ರದ ಒಂದು ಗೀತೆ. ಜಿ ಉದಯಶಂಕರ್ ಗೀತೆಯನ್ನು ರಚನೆ ಮಾಡಿದ್ದಾರೆ. ಎಲ್ ವೈದ್ಯನಾಥನ್ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಈ ಹಾಡಿಗೆ ಅಭಿನಯ ಡಾಕ್ಟರ್ ರಾಜ್ಕುಮಾರ್ ಮತ್ತು ಅರ್ಚನಾ ಅವರದು.

ಸ್ನೇಹಿತರೆ, 96ನೇ ಇಸ್ವಿಯಲ್ಲಿ ತೆರೆಗೆ ಬಂದಂಥ ಅಮೇರಿಕ ಚಿತ್ರದ ಗೀತೆಯೊಂದಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ.

ಆತ್ಮರೆ ವಿಜಯಪುರ ಆಕಾಶವಾಣಿಯ ಕೇಂದ್ರವಿದು. ಸಮಯ ಬೆಳಗಿನ 8:30 ಮೂರು ಸೆಕೆಂಡ್ಗಳು. ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

0: ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕ್ಕದ?
0: ಎಂಥ ತಪ್ಪು ಮಾಡ್ಲಿಕ್ಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಸ್ನೇಹಿತರೆ, 1985 ಒಂದು ಚಿತ್ರ ತೆರೆಗೆ ಬಂದಿತ್ತು, KSR ದಾಸ್ ಅವರ ನಿರ್ದೇಶನದಲ್ಲಿ, ಅದು ತಿರುಗುಬಾಣ. ಈಗ ತಿರುಗುಬಾಣ ಚಿತ್ರದ ಒಂದು ಗೀತೆ. RN ಜಯಗೋಪಾಲ್ ಬರೆದ ಹಾಡಿದು, ಸತ್ಯಂ ಅವರಿಂದ ಸಂಗೀತ, ಗಾಯನ SP ಶೈಲಜಾ ಅವರದು, ಅಭಿನಯ ಡಾಕ್ಟರ್ ಜಯಮಾಲಾ.

ಸ್ನೇಹಿತರೆ, 1981 ತೆರೆಗೆ ಬಂದಂಥ ಅಂತ ಚಿತ್ರದ ಗೀತೆಯೊಂದನ್ನು ಇದುವರೆಗೆ ಕೇಳ್ಕೊಂಬಂದ್ವಿ. ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ ಗೀತಾ ಪ್ರಿಯ ಬರೆದ ಹಾಡು ಇದಾಗಿತ್ತು. ಧ್ವನಿಯಾಗಿದ್ದರು ಎಸ್ ಜಾನಕಿಯವರು. ಇವತ್ತಿನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲ ಗೀತೆಯಾಗಿ ತಿರುಗುಬಾನ, ಎರಡನೇ ಗೀತೆಯಾಗಿ ಅಂತ ಚಿತ್ರದ ಗೀತೆಗಳು ಮೂಡಿಬಂದವು. ಇನ್ನು ಮುಂದೆ ಕಲ್ಪನಾ ನಟಿಸಿದ ಎರಡು ಹಾಡುಗಳು.

ಆತ್ಮರ ಪದ್ಮಭೂಷಣ ಪಿ ಸುಶೀಲಾ ಅವರು ಹಾಡಿರುವ ಕಲ್ಪನಾ ನಟಿಸಿದ ಗಂಧದ ಗುಡಿ ಮತ್ತು ಕಪ್ಪು ಬಿಳುಪು ಚಿತ್ರದ ಎರಡು ಗೀತೆಗಳನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಕನ್ನಡ ಚಿತ್ರ ಗೀತೆಗಳ ಕಾರ್ಯಕ್ರಮ ಮೂಡಿ ಬರ್ತಾ ಇರೋದು ನಿಮ್ಮ ನೆಚ್ಚಿನ FM ಸ್ಟೇಷನ್ ವಿಜಯಪುರದಿಂದ. ಸ್ನೇಹಿತರೆ, ಸ್ಟುಡಿಯೋ ಸಮಯ 8:47:49 ಆಗ್ತಾ ಇದೆ. ಈ ಕಾರ್ಯಕ್ರಮ 101.8 ಮೆಗಾಹರ್ಟ್ಸ್ಗಳಲ್ಲಿ ಮೂಡಿ ಬರ್ತಾ ಇದೆ. ಇನ್ನು ಮುಂದೆ ಎಸ್ ಜಾನಕಿ, ವಾಣಿ ಜಯರಾಮ್ ಇವರ ಧ್ವನಿಯಲ್ಲಿ ವಿಜಯವಾಣಿ ಚಿತ್ರದ ಗೀತೆ.

ಅಂದಿ ಚಿತ್ರದ ಗೀತೆಯನ್ನು ಈತಾನೆ ಕೇಳ್ಕೊಂಬಂದ್ವಿ. ಬೆಂಗಳೂರು ಲತಾ ಎಸ್ ಜಾನಕಿಯವರು ಗೀತೆಗೆ ಧ್ವನಿಯಾಗಿದ್ದರು. ಆರ್ ಎನ್ ಜಯಗೋಪಾಲ್ ಬರೆದ ಹಾಡು ಇದಾಗಿತ್ತು. ವಿಜಯ ಭಾಸ್ಕರ್ ಅವರಿಂದ ಸಂಗೀತವಿತ್ತು. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ 101.8 ಮೆಗಾಹರ್ಸ್ಗಳಲ್ಲಿ ನಿಮ್ಮ ನೆಚ್ಚಿನ ಎಫ್ಎಂ ಸ್ಟೇಷನ್ ವಿಜಯಪುರದಿಂದ. ಸ್ಟುಡಿಯೋ ಸಮಯ 8:55:28 ಆಗ್ತಾ ಇದೆ. ಇನ್ನು ಮುಂದೆ ಡಾಕ್ಟರ್ ವಿಷ್ಣುವರ್ಧನ್ ಮಂಜುಳಾ ಅಭಿನಯದ ವಸಂತ ಲಕ್ಷ್ಮಿ ಚಿತ್ರದ ಗೀತೆ.

0: ವಿಜಯಪುರ ಎಫ್ಎಂ ಸ್ಟೇಷನ್.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
2: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
3: ಅಕ್ಕ ಅಕ್ಕ, ಏನ್ ಮಾಡತ್ತೀವ ಮನ್ಯಾಗ?
4: ಅಯ್ಯ ಕಲ್ಲು ಏನ ಬಾರೋ ಕಲ್ಲು, ಎಂತ ಬಿಸಿಲಾಗ ಬಂದಿ ನೀನ? ಐದು ಹೊತ್ತ ಮುಣಿಗಿ ಬಿಸಿಲು ತಗ್ಗಾನ ಬರ್ಬೇಕೋ ಬೇಡೋ?
3: ಏನ್ ಮಾಡ್ತೀವ, ನೀನ್ ಎಂತಕ್ಕ ಸ್ವಲ್ಪ ಕೆಲಸ ಇತ್ತ, ಹಂಗ ಬಂದ್ಬಿಟ್ಟು ನೋಡ ಅರ್ಜೆಂಟ್ ಒಳಗ.
4: ಅಯ್ಯ ಫೋನರ ಹಚ್ಚಬಾರ್ದೇನು, ಇಂಥ ಬಿಸಿಲಾಗ ಬಂದಿ

0: ನೋಡಲ್ಲಿ ಮೂ ಹೊಡೆದೈತಿ ನೋಡ ರಕ್ತ ಬಂದಿದ್ದು ಗೊತ್ತಾಗಲೈತಿ ಮೂನ್ಯಾಗಿಂದ ಬಾಯಲ್ಲಿ ಕುಂಡ್ರ ಒಂದಿಟ್ಟು ತಲೆ ಮ್ಯಾಗ ಒಂದಿಟ್ಟು ನೀರು ಚಪ್ಪರಿಸ್ತೀನಿ.
1: ಏ ಇಂಥ ಅರ್ಗ ಬಿಸಿಲಾಗ ತಣ್ಣೀರು ಪಟಕನ ಹಚ್ಬೇಡವ, ತೀರಾ ಅರ್ಗವಾಗಿ ಜಡ್ಡು ಬರ್ತೈತಿ.
0: ಹಿಂಗತಿ ಮತ್ತೆಲ್ಲ ನಾವು ಅವಾಗೆಲ್ಲ ತಲೆಗೆ ತಪ್ಪ ತಪ್ಪ ಬಿಡ್ತಿದ್ರಲ್ಲ ಅಪ್ಪ.
1: ಅವಾಗ ಹಿಂದಿನ ಕಾಲದಾಗ ಏನ್ ಮಾಡ್ತಿದ್ರ ಅಂದ್ರ ಸಂಜೆನ್ಯಾಗ ಕೊಬ್ಬರಿ ಎಣ್ಣಿ ತಲೆ ಉಣಿಸಿ ಔಡ್ಲೆಲಿ ಇರ್ತಾವಲ್ಲ ಔಡ್ಲೆಲಿ ಇಟ್ಟು ಕಟ್ತಿದ್ರಲ್ಲ ಅದು ಮನುಷ್ಯಾಗ ತಂಪ ಪಕ್ಕದೈತಿ ಹೇಳ್ತಿದ್ರ ಅವಾಗ.
0: ಹೇಳ್ದಂಗ ಅದು ಔಡ್ಲೆಲಿ ಕಾವೆಲ್ಲ ಜಕ್ಕೋತಿತ್ತ ಹೇಳ್ತಿದ್ ಬಿಡು ಆಯಿ. ಮತ್ತೀಗ ಏನು ಕುಂದ್ರು ಈಗ ನೀವು ನೋಡಿ ನೋಡಿ ಎಟ್ ಇದನ್ನಾಗಿ ಎಟ್ ಸುದ್ದಿ ಎಟ್ ಬೆವ್ರು ಬಂದಾವು, ಬೆವ್ರ ಸಲಿ ಬೇರೆ ಎದ್ದಾವು, ಒಂದಿಷ್ಟು ತಣ್ಣಗ ಮಜ್ಜಿಗೆ ಮಾಡೀನಿ ಕುಡಿಯಾಕತ್ತ, ಹೋಗೋ ಮುಂದೆ ಏನೈತಿ ನುಚ್ಚುತ್ತಿರ್ವಿನಿ ಮಜ್ಜಿಗೆ ನುಚ್ಚ ಉಂಡು ಹೋಗಾಕತ್ತ.
1: ಆಯ್ತು ಕೈಕಾಲ್ ಮಾಡಿ ತಕೊಂಬರ್ತೀನಿ
0: ತಕೊಂಬಿ
1: ನಡಿ ಒಳಗ್
0: ಕೌಲ್ಯ ನೀರ ಆಗ್ತಾ ನೋಡ ಕಮ್ಮಗ್ ತಕೋ.
1: ಏನ್ ಬಿಸಿಲು ನೋಡಕ್ಕ, ಇಂಥ ಬಿಸಿಲಾಗ ಜೀವನ ಭಾಳ ಇದು ಆಗ್ಬಿಟ್ಟತಿ, ಎಲ್ರದು ತ್ರಾಸ್ ನೋಡೀಗ.
0: ಏನ್ ತ್ರಾಸ್ ಅತ್ತಿಪ್ಪ, ವಯಸ್ಸಾದವ್ರಿಗೆ ನಮ್ಮಂಥವ್ರು ಮುದುಕರಿಗೆ ಅಂತೂ ಕೇಳಬೇಡ, ಒಟ್ಟು ಕಾಲ ಹೊರಗಿಡಕಾಗೋಲಾಗೈತಿ.
1: ಇಂಥ ಬಿಸಿಲಾಗಿ ಏನು ಹೊರಗೆ ಬರ್ತೀವ, ಎಲ್ಲರಿಗೆ ಹೇಳ್ಯಾರಲ್ಲ ಪೇಪರ್ದಾಗ ಕೊಟ್ಟಾರು ರೇಡಿಯೋದಾಗ ಹೇಳ್ತಾರು.
0: ಪೇಪರ ಪೇಪರ ಓದಾಗ ನನಗೇನು ಬರ್ತೈತೇನು, ಹಾ ಬಾಳ ಅದ್ರ ರೇಡಿಯೋ ಹಚ್ತೀನಿ ಬಿಡು ಮುಂಜಾನೆ.
1: ರೇಡಿಯೋದಾಗ್ರೆ ಕೇಳಿ ಇಲ್ಲ
0: ಕೇಳಿನಿ ಕೇಳಿನಿ
1: ಮುಂಜಾನೆ 11ರಿಂದ ಸಂಜೆ 4ರ ತನಕ ಹೊರಗೆ ಬರಬೇಡ ಅಂತ ಹೇಳ್ಯಾರಲ್ಲ ಎಲ್ಲರಿಗೆ.
0: ಹೌದು ಮಾಹಿತಿ ಕೊಡ್ತಿರ್ತಾರ ಕೇಳಿನಿ ಇಲ್ಲ ಅನ್ನಂಗಿಲ್ಲ. ಮತ್ತೆ ಕೆಲಸ ಏನು ನಮ್ಗೇನು ಬಿಡ್ತಾವೆ ಏನಂತಮ್ಮ, ಅವ್ರು ಹೇಳ್ದಂಗೆ ಮಾಡ್ಕೋತ ಹೋದ್ರೆ ಕೆಲಸ ಮಾಡೋರು ಯಾರು?
1: ಅದಕ್ಕೆ ಕೆಲಸ ಮಾಡ್ಬೇಕಂದ್ರೆ ಏನು ಮಾಡಬೇಕು ಗೊತ್ತೇನು, ಮುಂಜಾನೆ ಲಗುನ ಹೇಳು ಎದ್ದ ಕೆಲಸ ಮಾಡ್ಕೊ, ಎಲ್ಲ ದನಗಳಿಗೆ ಮೇವು ಅದೆಲ್ಲ ಮಾಡಿ ಇಟ್ಕೊಂಡ್ಬಿಡ. ಅವು ದನಗಳದ ಎದ್ದಲ್ಲ ಹುಂಚಿ ಗಿಡ ಐತಲ್ಲ ಮನಿ ಮುಂದೆ,
0: ಆ
1: ಗಿಡ ತಂಪಿಗಳು ಕಟ್ಟಬೇಕು. ಎಲ್ರಿ ಮೇಸಾಕ್ ಹೊರಗೆ ಬಿಡ್ತೇನಂದ್ರೆ ಅವಕ್ಕೂ ತ್ರಾಸ್ ಮಾಡುವ.
0: ಹೌದು ಹೌದು ಹೌದು. ಮತ್ತೆ ಎಷ್ಟು ದೂರ ಹೋದ್ರು ನೀರು ಸಿಗುದಿಲ್ಲ ಅವಕ್ಕೆ ಕುಡಿಯಾಕ.
1: ಮತ್ತೆ ನೀ ಏನ್ ಮಾಡ್ತಿದ್ದಿ, ಮಧ್ಯಾಹ್ನ ಒಂದ್ ಟೈಮ್ ನೀರು ಕುಡಿಸ್ತಿದ್ದೇವು, ಈಗ ಒಂದ ಟೈಮ್ ಕುಡಿಸ್ಬೇಡ, ಒಂದ್ ಎರಡ್ ಮೂರ್ ಸರಿ ಕುಡಿಸೋಕ್ ನೀರು.
0: ಈಗ ಏನ್ ಮಾಡ್ತೀನಿ, ಎಮ್ಮೆ ಮೈಸ್ಕೋತ ಹೋದಾಗ ಹೆಗಲಿಗೆ ಬಕೆಟ್ ಹಾಕೊಂಡು ಹೋಗಿರ್ತೀನಿ, ಎಲ್ಲಿ ನೀರೇ ಸಿಗುದಿಲ್ಲ, ಬೋರ್ ಹೊಡೋದು ಹೊಡೋದು ರಟ್ಟಿ ಸೋತ್ ಬರ್ತಾವು. ನಿಮ್ ಬೋರ್ನೇಸದ ನೀರ್ ಕಮ್ಮಾಗ್ಯಾವು ತಮ್ಮ.
1: ಹೌದವಾ, ಇಂತ ಬಿಸಿಲಿಗೆ ಏನಾಗ್ಬಿಡ್ತೈತಿ ಅಂದ್ರ ಭೂಮಿಯೊಳಗ ಅಂತರ್ಜಲದ ಮಟ್ಟ ಕುಸದ್ ಬಿಟ್ಟೈತಿ. ಮತ್ ಎಲ್ಲಾರು ಬೋರ್ ಕೊರ್ಯಾವ್ರ ಮತ್ ನೀರ್ ಬಸದ ಹೊಕ್ಕೈತಿ, ಹಂಗ ಮಳಿ ಆಯ್ತಂದ್ರೆ ಎಲ್ಲಾ ಹರ್ಕೊಂಡ್ ಹೋಗ್ತಾವ. ಅದಕ್ಕೊಂದಿಟ್ಟು ನಾವು ಹೊಲ್ದಾಗ ಬದುಗಳು ಮಾಡ್ಕೊಂಡು ಮತ್ತೊಂದ್ ಸ್ವಲ್ಪ ನೀರ್ ಹಿಂಗಂಗ ಅವಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೇವಂದ್ರ ಅಂತರ್ಜಲ ಮಟ್ಟ ಜಾಸ್ತಿ ಆಕಿತ್ತು.
0: ನೀ ಹೇಳ್ದಂಗ ನನ್ನ ಪತ್ ನೋಡು, ನಮ್ದು ಬಾವಿ ಎಷ್ಟು ತುಂಬಿ ತುಳುಕ್ತಿತ್ತಿಲ್ಲ, 12 ತಿಂಗಳು ತುಂಬಿ ತುಳುಕ್ತಿತ್ತು. ಈ ವರ್ಷಿನ ಕಾಲಕ್ಕೆ ಕಂಡಾಪಟ್ಟಿ ಬಿಸಿಲಪ್ಪ, ಅವು ಶಲಿನ ಬತ್ ಹೋಗ್ಯಾವ ನೋಡು.
1: ಹೌದು ಬಿಸಿಲಿಗೆ ಇದು ಆಗೈತಕ್ಕ, ಅದಕ್ಕೆ ಅಜ್ಜಾಗದು ಏನ್ ಮಾಡಿ ಕೊಡ್ತಿ ಈಗ ಬಿಸಿಲಾಗ ಇಂಥದ್ರೊಳಗ?
0: ಅಯ್ಯೋ ಅದೇ ಹೇಳಿನಲ್ಲ, ಮುಂಜಾನೆ ಒಂದ್ ಗಡಿಗೆ ಅಂಬ್ಲಿ ಮಾಡಿರ್ತೀನಿ, ಆಮೇಲೆ ಮಧ್ಯಾಹ್ನ ಎಳೆ ಈ ಎಳೆದಾಗ ಒಂದ್ರ ಸುಮಾರ ಕಮ್ಮಗ ಇದನ್ ಮಾಡ್ತೀನಿ, ನುಚ್ಚು ಮಾಡಿ ನೋಡು. ಒಂದಿಟ್ಟು ಬಳ್ಳುಳ್ಳಿ ಹಾಕಿದ್ ಬೇರೆ ಮಾಡೀನಿ, ಹಂಗ ಉಪ್ಪ ಜೀರಿಗೆ ಒಗ್ದಿದ್ ಅದೊಂದ್ ಬೇರೆ ಮಾಡೀನಿ. ಹುಡುಗರು ತಿನ್ನಂಗಿಲ್ಲ ಒಂದೊಂದು ಬಳ್ಳುಳ್ಳಿ ಒಲ್ಲತ್ತಾವು, ಅವಕ್ಕೆ ಅವ್ತರದ ಯಾವುದು ಸಾದ ಗೊತ್ತಿಲ್ಲ ಬಿಡು. ಬಾಬಾ ನೀನಿ ಬಾ, ನೀವು ಒಂದು ಗಂಗಾಳ ಕುಡಿ ಮೊದಲು, ಆಮೇಲೆ ಮಾತಾಡಕತ್ತ.
1: ನನಗೆ ಮಜ್ಜಿಗೆ ಕೊಡು ಮೊದಲು, ಕುಡಿತೇನೆ
0: ಕುಡಿ,
1: ಆಮೇಲೆ ಮಜ್ಜಿಗೆ ನುಚ್ಚಿಗೆ ಹಾಕಿಕೊಡು ತಿಂತೀನಿ ನೋಡು. ಈ ಬ್ಯಾಸಿಗೆ ದಿವಸಿಗೆ ಇದು ಭಾಳ ತಂಪು ನೋಡಕ.
0: ಹೌದು, ಮತ್ತೆ ಈ ಮುದುಕಗ ಬರೇ ಶೆಕೆ ಶೆಕೆ ಆತಾನ, ಈಗ ಅಂದ ಇದು ಜ್ವಾಳದ ಗಂಜಿ ಮಾಡಾಕತ್ತೀನಿ ಆರಾಮದೀನಿ. ಮುದುಕಿ ಬೇಸ್ ಮಾಡಿದೀನಿ ನೋಡಿ, ದಿನ ಮಾಡತಾನ.
1: ಮತ್ತೆ ನೋಡ್ವಾಕ, ಈಗ ಅಜ್ಜನ ಹೇಳಿದಿಲ್ಲ ಈಗ ಇಂಥವ್ ಮಾಡಂತೇಳಿ, ಅದಕ್ಕೆ ಕಲಿಬೇಕ, ಹಿರಿಯರ್ ನೋಡಿ ಹಿರಿಯರ್ ಮಾತು ಕೇಳಬೇಕು ಅಂತ ಹೇಳಿ ಅನ್ನೋದು. ಈಗ ನೋಡಿ ನಾವೇನ್ ಮಾಡ್ಬಿಡ್ತೇವಿ, ಚಪಾತಿ ಕಟ್ಟು, ಚಪಾತಿ ಅಂತೇವ್ರು ಬಿಡ್ತೀವಿ ಅದು ಕಟ್ಟಾಕ, ಚಪಾತಿನ ತಿಂತೇವಿ. ಮತ್ತ ಇವು ಅದು ಇವು ಬರ್ದಾ ನೋಡು, ಅವು ಇವು ಬೇಕ್ರಿ ಪದಾರ್ಥಗಳು,
0: ಆ ಬುರ್ಬುರಿ ಅವೇನೋ ಎಂತಿದ ದಮ್ ದಮ್ ದಮ್ ಗಾದಿ ಅಂತಾವ.
1: ಬುರ್ಬುರಿ ಎಲ್ಲವ ಬರ್ಗರ ಪಿಜ್ಜಾ ಬ್ರೆಡ್
0: ಅವತ್ತಿತ್ತ ಬಿಡೋ ನೀನ ಸುಡ್ಲಿ ವೈದ್.
1: ನೀ ಈಗ ಹೆಂಗ್ ಗೊಂಜಾಳ ನುಚ್ಚಾದ ತಿತ್ತೀವಲ್ಲ, ಇವೆಲ್ಲ ಆರೋಗ್ಯಕ್ಕೆ ಒಳ್ಳೇದು. ಅವು ಸುಮ್ಮ ಯಾವಾಗ ಒಂದೀಟು ತಿನ್ಬೇಕು, ಅತಿ ತಿನ್ಬಾರ್ದು ನೋಡಿ ಇವೆಲ್ಲ ಬರ್ಗರ ಬ್ರೆಡ್ ಅವೆಲ್ಲ.
0: ನೀನು ಬರೇ ನನಗೆ ಹೇಳೋದು ಬ್ಯಾಡ ಉಪದೇಶ, ಅವು ಶಾಲ್ಯಾಗ ಮಾಸ್ತರ್ಗಳು ಹೇಳಂಗಿಲ್ಲ ಏನು ಇಂಥ ತಿನ್ಬೇಕು ಇಂಥದ್ ಬಿಡ್ಬೇಕಂತ
1: ಹೇಳ್ತಾರ ಕರೆ, ಆದ್ರೆ ಕೇಳವ್ರು ಬೇಕಲ್ಲ.
0: ನೋಡ ದಿನ ಒಂದ್ ಗಡಿಗೆ ಮಾಡ್ತೀನಿ, ಮುಂಜಾನೆ ಒಂದ್ ಗಡಿಗೆ ಸರಿತೈತ ಅಂಬಲಿ, ಮಧ್ಯಾಹ್ನ ನುಚ್ಚು ಮಾಡಿದ್ ಸರಿತೈತಿ, ಮಾತ್ರ ರಾತ್ರಿನು ಅದನ್ನ ಮಾಡ್ತೀನಿ. ಜ್ವಾಳದು ಮುದ್ದಿ ಮಾಡ್ತೀನಿ ತಮ್ಮ ಸಂಜಿನಾಗ, ಅಗದಿ ಫಸ್ಟ್ ಕ್ಲಾಸ್ ಎಲ್ಲ ಎಣ್ಣೆ ಗಿಣ್ಣಿ ಜೀರಿಗೆ ಎಲ್ಲ ಹಾಕಿ, ಮನೆ ಕರ್ಬೇವಿನ ಗಿಡ ಐತಿ ಹಾಕಿ, ಮತ್ ಮನಿ ಬ್ಯಾಳಿದಾವ ಗಟ್ಟಿ ಸಾರು ಮಾಡ್ತೀನಿ, ತೊಗರಿಬೇಳಿ ಸಾರು
1: ಇಟ್ಟೆಲ್ಲ ಮಾಡ್ತೀನಿ ಅಂತೇಳಿ ಮುತ್ತೆ ಗಟ್ಟಿ ಮುಟ್ಟದ ನೋಡು, ಮುಟ್ಗಿ ತಿಂದಾನ ಹಂಗದ ನೋಡು ಮುತ್ತೆ.
0: ಏನಾದ್ರೂ ಬಾಯಾಗ ಹಲ್ ಬಿದ್ದಿಲ್ಲ ಮುತ್ತೆ ಅನ್ಬೇಡಿ ಅವನಿಗೆ ಅಂಕಲನ್ನು. ನನಗೂ ಅಂಟಿಯ ನಿನ್ ಮ್ಯಾಗಿಂದ ನಾನು ಅಲ್ಲ ಒಂದ್ರೆ ಬಿದ್ದಾವ ಕೂದ ಹಣ್ಣಾಗ್ಯಾವ
1: ಇಲ್ಲ ಇಲ್ಲವ ಅಕ್ಕ, ನಾ ಏನು ಅನ್ನೋದಿಲ್ಲ, ಅಜ್ಜ ಅಜ್ಜಿ ಅಂತ ಅನ್ನೋದಿಲ್ಲ, ಅಂಕಲ ಅಂಟಿ ಅಂತ ನೋಡಿ.
0: ಹಂಗ ನೋಡಪ್ಪ, ನೀನ್ ಇನ್ನೊಂದ್ ಮಜ್ಜಿಗೆ ಕುಡಿ
1: ಹಂಗಾದ್ರೆ ಅಕ್ಕ. ಅಕ್ಕ ಇನ್ನ ಏನ್ ಮಾಡ್ಬೇಕು ಗೊತ್ತೇನ, ನಿನ್ ಮೊಮ್ಮಕ್ಕಳ ಅದಾವಲ್ಲ ಸಣ್ಣ ಸಣ್ಣ ಮೊಮ್ಮಕ್ಕಳು, ಅವಕ್ಕ ಬಿಸಿಲಾಗ ಆಡಕ್ ಬಿಡ್ಬೇಡ ನೋಡುವ.
0: ಏನ್ ಮಾಡೋನು, ಒಟ್ಟೆ ಹುಂಚಿ ಗಿಡಕ್ಕೆ ಹೋಗಿ ಕುಂತಿರ್ತಾವತ್ತೆ ಬಿಡ್ತೀನಿ, ಒಳಗ ಏನ್ ಕೆಲಸ ಮಾಡ್ತಿರ್ತೀನಿ ಬಿಸಿಲಾಗೆ ಹೋಗ್ತಾವ ಬರೇ.
1: ಅವಕ್ಕ ಅಂಗಡಿಯನೋ ಅಂತಾವ ಇಂತಾವ ಏನು ಕುಡಿಸ್ಬೇಡ, ಇವಕ್ಕ ಮಜ್ಜಿಗೆ ಕುಡಿಸು. ಮತ್ತ ನಿಮ್ ಮನಿ ಮುಂದೆ ತೆಂಗಡ ರಗಡ ಹಚ್ಚಿ ಹೊಲ್ದಾಗ, ಅವಕ್ಕ ಮಧ್ಯಾಹ್ನ ಎಳ್ನೀರ್ ಕುಡಿಸ, ಅವು ಎಳ್ನೀರ್ ಕುಡಿದ್ರ ದೇಹದ ಒಳಗೆ ಉಷ್ಣಾಂಶ ಕಡಿಮೆ ಆಕತಿ.
0: ನೋಡು ಈಗ ಯಾರ ಮನಿಗೆ ಬಂದಾರ, ಈಗ ನೀ ಬಂದಿಯಾ, ಈಗ ಹೋಗು ಹೇಳದಾಗ ಒಂದ್ 10 ರೂಪಾಯಿ ಕೊಡ್ತಿ, ಅವ್ ತಗೊಂಡ್ ಗಾರ್ಗಾತ್ರಕ ಅಂಗಡಿಗೆ ಹೋಗ್ತಾವ್, ಅವು ತಿತ್ತಾವ್.

0: ಏನ್ ಮಾಡ್ಲಿಪ್ಪ ಚಂತನ ನೀರು ಕುಡಿಯಂಗಿಲ್ಲ, ಕಾಲ್ಮಡಿ ಉರಿತಾವು ಅಂತ ನಿಂದಿರ್ತಾವ, ರಾತ್ರಿ ಎಲ್ಲ ಒದ್ದಾಡೇ ಒದ್ದಾಡ್ತಾವ.
1: ಹೌದು, ಮಕ್ಳು ಕೇಳಂಗಿಲ್ಲ. ಅದಕ್ಕೆ ಏನ್ ಮಾಡು, ಸಮಯಕ್ಕೆ ಸರಿಯಾಗಿ ಅವಕ್ಕೆ ಊಟ ಮಾಡಿಸ್ಬೇಕು. ಅದು ಎಂತ ಅದ ನುಚ್ಚ ಮಜ್ಗಿ,
0: ನುಚ್ಚ ಮಜ್ಗಿ ಉಣಂಗಿಲ್ಲ. ಏನ್ ಮಾಡ್ತಿ
1: ಅವಕ್ಕೆ? ಮ್ಯಾಲ ಮೇಲೆ ಮಜ್ಗಿ ಕುಡಿಸುತ್ತ ಬಾ. ಗಿಡದಾಗ ತೆಂಗಿನ ಗಿಡದ ನಿಮ್ ರಗಡ ಕಾಯದಾವ, ಎಳ್ನೀರ್ ಕುಡಿಸು, ಒಂದಿಟ್ ಕೊಬ್ಬರಿ ತಿನ್ನಿಸ್ ಅವಕ್ಕ. ಅದ್ಕ ಅಂಗಡಿ ಅಂದ್ ಅಂತ ಇಂತ ತಿಳಿಸ್ಬೇಡ ನೋಡ್ವ.
0: ಇಲ್ಲಪ್ಪ, ಅದಕ್ಕ ನಾನು ಹೇಳಿನಿ, ಮಧ್ಯಾಹ್ನ ಒಂದ್ 4 ತಾಸರ ಅಂಗಡಿ ಬಂದ್ ಮಾಡಿರ್ತ, ಅಂಗಡಿ ಅವ್ನ ಹೇಳ್ ಬಂದಿನ ಹೋಗಿ. ಬರೀ ಗಾರ್ಗ ತರ್ತಾವ್ ತಿತ್ತಾವ್ ಗಂಟ್ಲ ಹಿಡಿತೈತಿ.
1: ನಿನ್ ಮೊಮ್ಮಕ್ಕಳ ಸಂಬಂಧ ಅವ್ರ ವ್ಯವಹಾರ ಕೆಡ್ಸ್ಕೋಬೇಕನ?
0: ಏನ್ ಮಾಡೋನಪ್ಪ, ನಮ್ಮ ಅಂತ ಕೇಳಂಗಿಲ್ಲ, ದೊಡ್ಡವ್ರ ಹೋಗಿ ಹೇಳಿನ್ ಬಾ, ಬಂದ್ ಮಾಡ್ತಾರತಿ ಇಲ್ಲತ್ತಿಯ
1: ಮಾಡ್ತಾರಲ್ವ, ನಿನ್ ಮಾತಿಗೆ ಬೆಲೆ ಕೊಡ್ತಾರಲ್ಲ ಅವ್ರು.
0: ಮತ್ತೆ ಅವ್ರಿಗೆ ಏನ್ ಮಾಡ್ತಾರ, ಕೆಟ್ಟ ಬಿಸ್ಲಾ ಕೂತ್ ಯಾವ ಗಿರಕಿ ಬರುದಿಲ್ಲ ಏನಿಲ್ಲ, ಅದಕ್ಕೆ ಬಂದ್ ಮಾಡಿರ್ತ ಹೇಳಿನಿ. ಅಟ್ಟರ್ ನಮ್ಮ ಮಕ್ಕಳು ಮನ್ಯಾಗ ಇರ್ತಾವ. ಹೌದಿಲ್ಲ, ನಮ್ದು ತಪ್ಪನ ಬಿಡು, ಕರ್ ಕಳಿಸೋದು. ಏನ್ ಮಾಡೋ ನಮಗರೆ, ಒಟ್ಟ ಕಾಲ ಬಗ ಬಗ ಉರಿತಾವ ತಮ್ಮ, ತಲಿ ಬಗ ಬಗ ಉರಿತೈತಿ, ಕಣ್ಣಂತರೂ ದಿಟ್ಟಿಸ್ ನೋಡಿಸಿ ಕೊಡೋಲ್ಯಾವ. ಈಗ ವಯಸ್ಸಾಯ್ತು ನೋಡು, ಕಣ್ಣ ಮೆತ್ತಗಾಗ್ಯಾವ. ಯಾವ್ದು ಒಂದು ಬಿಸಿಲಿಗಂದ್ರ ಆಯ್ಕೆ ಬರ್ಲಾರ್ದಂಗ ಆಗಿತ್ತು ಅಪ್ಪ ನನಗರೆ. ಈಗರೆ
1: ಅಕ್ಕ ಇಷ್ಟೆಲ್ಲ ಮಾಡಿಲ್ಲ, ಇನ್ನೊಂದು ನೀ ಮಾಡೋದು ಮಾಡ್ತೀನಿ ನೋಡು.
0: ಏನಪ್ಪ ಅದು?
1: ಇಲ್ಲೊಂದು ಗಿಡಗಳದಲ್ಲ, ಗಿಡದಕ್ಕ ಒಂದಿಟ್ಟು ಮಣ್ಣಿನ ಗಡಿಗೆ ಅದಲ್ಲ, ನೀನು
0: ಅದಾವಲ್ಲ ರಗಡದಾವ,
1: ಅವ್ ಗಡಿಗ್ಯಾಗ ಒಂದ್ ನೀರ್ ಹಾಕಿ ಗಿಡದಾಗ ಕಟ್ಟಿದ್ರೆ ಗುಬ್ಬಿಗಳು ನೀರ್ ಕುಡಿತಾವಿಲ್ಲ.
0: ಅಯ್ಯೋ ಹೌದು ನೋಡಿದ್ ನಾನು ತಿಳ್ದೇ ಇಲ್ಲಲೋ. ನನ್ನ ವೈದು ನೀನ ಒಂದಿಟ್ಟು ವ್ಯವಸ್ಥೆ ಮಾಡ, ಹಂಗಂದ್ರೆ ಹೆಂಗ್ ಮಾಡ್ತಿ ಮಾಡು. ಏಸಕೊಂಡ್ ಗಡಗಿದಾವು
1: ಅವು ನೆಲ್ಲು ನೋಡಿ ಹೆಂಗ್ ಹೋಗಿದಿ. ಅವ ನೆಲ್ಲುದಾಗ ಇವ್ ಗಡಿಗೆ ಇಟ್ಟ ಗಿಡಗಳಿಗೆ ಜೋತ್ ಬಿಟ್ರ ಗುಬ್ಬಿ ಹಕ್ಕಿಗಳು ಎಷ್ಟು ನೀರು ಕುಡಿತಾವಲ್ಲ, ಅವಕ್ಕೂ ನೀರ್ ಬೇಕಿಲ್ಲ.
0: ಹೌದು,
1: ನೀ ದಿವಸಿಗೆ ಏ ಸರಿ ನೀರ್ ಕುಡಿತಿ?
0: ಅಯ್ಯೋ ಕಂಡಾಪಟ್ಟಿ ಕುಡ್ತೀನಪ್ಪ ನಾ ಅಂತ ಲೆಕ್ಕನೇ ಇಲ್ಲಿ ಬಿಡು.
1: ಮತ್ತ ಅವಕ್ಕೆ ಒಂದ್ ಸರಿ ಬೇಡನ ಈ ಗಿಡದಾಗ ನಿಮ್ ಹೊಲದಾಗ ನೋಡಿಲ್ಲ ಹೆಂಗ್ ಕೂತಾವ್, ಅಲ್ಲಿ ಪೇರುಕಾಯಿ ತಿತ್ತಾವ, ಅವ ಎಷ್ಟು ನೀನು ಹೊಲ ಎಷ್ಟು ಚಂದ ಕಾಣ್ತೈತಿಲ್ಲ.
0: ಹೌದಪ್ಪ ನೋಡ, ಅದ್ರ ಕಾಗಿ ಕಾವ್ ಕಾವ್ ಕಾವ್ ಕಾವ್ ಮಾಡ್ಕೋತ ಆಗ ಅದು ಗುಬ್ಬಿ ನೋಡು ಬಾಯಿ ತಕೊಂಡೋಗಿ ಕೂತೈತಿ. ನೀ ಹೇಳ್ದಂಗೆ ನೀರು ಹಾಕಬೇಕು. ಅವು ಬಹುಶಃ ಎಲ್ಲರ ನೀರು ಅದಾವೇನು ಹುಡ್ಕಾಡಕತ್ತಾವ. ಮೊನ್ನೆ ಅಲ್ಲಿ ಕೌಲಿಯಾಗ ಹೋಗ್ಯಾಣ ಹೋಗಿದ್ದಿದ್ದಲ್ಲ, ಕುಡಿಯಾಕತ್ತಿತ್ತು ನನ್ನ ತಲೆಯಾಗ ಬಂದಿಲ್ಲ ಬಿಡಪ್ಪ. ಏನು ತಲಿ ನಮ್ದು ತಲಿ, ನೀ ಹೇಳ್ದು ಏನು ಚಲೋ ನೀರು ತುಂಬಿಡ್ತೀನಿ.
1: ಅದು ತುಂಬಿಡುವ, ದಿನಕ್ಕೆ ಒಂದು ಸರಿ ತುಂಬಿಡು. ಅವಕ್ಕೆ ಬೇಸಿಗೆ ಬಿಸಿಲಿಂದ ಒಂದಿಟ್ಟು ದಾಹ ತಪ್ಪಿದಂಗೆ ಆಕೈತಿ ನೋಡುವ.
0: ಆಯ್ತಪ್ಪ ಹಂಗೆ ಮಾಡ್ತೀನಿ. ಈಗ ನಾ ನಿನಗೆ ತಾಟ್ ಮಾಡೋಕಿತ್ತು ಮೊದ್ಲ ಒಂದೆರಡು ಗಡಿಗೆ ಅದಾವ ಅಂದಿಲ್ಲ, ಆ ನೆಲುಗಿಲು ಹಾಕಿ ಜೋತಾಡ್ಸಿ ಅಂದ್ರೆ ನೀರು ಹಾಕಿ ಬಾ, ಉಂಡು ಹೋಗಾಕತ್ತ ಹೋಗು ಮುಂದೆ.
1: ಹ್ಞೂ ಆಯ್ತು, ಅವಕ್ಕೆ ನೀರು ಹಾಕಿ ಅಲ್ಲಿ ಕಟ್ಟಿ ಬರ್ತೀನಿ ಗಿಡದಾಗ. ನೀ ಇನ್ನೊಂದು ಸ್ವಲ್ಪ ಚಂದಗೆ ಬೆಣ್ಣೆ ಒಂದಿಟ್ಟು ಮ್ಯಾಲಿನ ತೆಗೆದ ಮಜ್ಜಿಗೆ ಮಾಡುವ ಶಿಸ್ತಿಗೆ.
0: ಹಂಗ ಮಾಡ್ತೀನಿ ಬಾರೋ, ಬೆಣ್ಣೆನೂ ಹಾಸ್ತೀನಿ, ಬೇಕಾದ್ರೆ ಒಂದು ರೊಟ್ಟಿ ಬಡ್ದು ಕೊಡ್ಲೇನು?
1: ಬ್ಯಾಡ ಬ್ಯಾಡವ,
0: ಮಜ್ಜಿಗೆನೆ ಕುಡ್ದು ಹೋಗ್ತಿಲ್ಲ. ಮಜ್ಜಿಗೆ ಹುಳ ನುಚ್ಚ ಈ ನುಚ್ಚ ಸಾದಾ ನುಚ್ಚ ಎಲ್ಲ ಮಾಡಿ ನೋಡು.
1: ಯಾವ
0: ತಿತ್ತಿ ತಿನ್ ಗಂಗಾಳ ತಗೋಲಿ, ಗಂಗಾಳಲ್ಲಿ ಹಾಕಿ ನೋಡು ಶೆಲ್ಪಿಗೆ.
1: ತಗೊಂಡ್ಬರ್ತೇನೆ, ಅವ್ ಗಿಡದಾಗ ಇದು ಕಟ್ಟಿ ಬರ್ತೇನೆ.
2: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
3: ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಸಿದ್ರಾ ಎನ್ ಸಾಳುಂಕೆ ಹಾಗೂ ಭಾರತಿ ಸುಣಗಾರ್.
2: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಆತ್ಮೀಯರೇ, ಮಿಶ್ರ ಗೀತೆಗಳ ಕಾರ್ಯಕ್ರಮ ಈಗ. ಮೊದಲಿಗೆ ಮೈಸೂರು ಅನಂತಸ್ವಾಮಿ ಹಾಡಿರುವ ಒಂದು ಭಾವಗೀತೆ.

0: ಅಬಾಬಾಬಾಬಾಬಾ, ಏನ್ ರಣಬಿಸಿಲಪ್ಪ ಇದು. ಹಿಂಗಾದ್ರ ಜನ ಬದುಕೋದ್ ಹೆಂಗ? ಮನುಷ್ಯರಿಗೆ ತಡಿಯಾಕ ಆಗೋಲ್ದು. ಇನ್ನ ಈ ಬಿಸಿಲಿನ ತಾಪಕ್ಕ ಪಶು ಪಕ್ಷಿಗಳ ಗತಿ ಏನಂತೀನಿ? ಇದಕ್ಕೆ ಏನ್ ಮಾಡ್ಬೇಕು ಅನ್ನೋದು ತಿಳಿದಂಗಾಗೈತಿ.
1: ಯಜಮಾನ್ರೆ, ಇದು ನಿಸರ್ಗದ ಎಚ್ಚರಿಕೆ ಗಂಟೆ. ಈ ಉತ್ತರ ಕರ್ನಾಟಕಕ್ಕ ಇದೇನು ಹೊಸದಲ್ಲ, ಆದ್ರ ನೀವು ವಿಚಾರ ಮಾಡುವ ವಿಷಯದೊಳಗೂ ಅರ್ಥ ಐತಿ. ಇದಕ್ಕ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ವಿಜಯಪುರ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರು ಸಾರ್ವಜನಿಕರ ಹಿತದೃಷ್ಟಿಯಿಂದ ಒಂದು ಪ್ರಕಟಣೆಯನ್ನ ಹೊರಡಿಸ್ಯಾರ. ನೀವು ಕೇಳಿಲ್ಲೇನು?
0: ಇಲ್ರಿ, ನಾ ಕೇಳಿಲ್ಲಲ್ಲ. ಏನೈತ ಆ ಪ್ರಕಟಣೆ ಒಳಗ?
1: ಅದರಿ, ಬ್ಯಾಸಿಗೆ ಬಿಸಿಲು ದಿನ ದಿನ ಹೆಚ್ಚಾಗೋದ್ರಿಂದ ಕೆಲವು ಆರೋಗ್ಯಕರ ಅಂಶಗಳನ್ನ ಎಲ್ಲಾ ಜನರಿಗೂ ತಿಳಿಸುವಂತ ಪ್ರಯತ್ನ ಮಾಡ್ಯಾರ್ರಿ.
0: ಓಹೋ, ಆ ಪ್ರಕಟಣೆಯ ನನಗ್ ಗೊತ್ತೈತಿ.
1: ಹೌದ್ರಿ, ಯಾವ್ದು ಹೇಳ್ರಿ ನೋಡುನು.
0: ತಿಳಿ ಮತ್ತು ಸಡಿಲವಾದ ಹತ್ತಿ ಬಟ್ಟೆಗಳನ್ನು ಧರಿಸಿ ಹೊರಗೆ ಹೋಗುವಾಗ ಛತ್ರಿ, ಟೋಪಿ, ಕನ್ನಡಕವನ್ನು ಬಳಸಿ, ಬಾಯಾರಿಕೆ ಇಲ್ಲದಿದ್ದರೂ ಆಗಾಗ ನೀರು ಕುಡಿಯಿರಿ.
1: ದೇಹ ತಂಪಾಗಿಸುವ ಎಳೆನೀರು, ಮಜ್ಜಿಗೆಯಂತಹ ಪಾನೀಯಗಳನ್ನು ಸೇವಿಸಿ. ಮದ್ಯಪಾನ, ಚಹಾ, ಕಾಫಿ, ಹೆಚ್ಚು ಸಕ್ಕರೆಯ ಅಂಶವಿರುವಂತಹ ಪಾನೀಯಗಳಿಂದ ದೂರವಿರಿ.
0: ಕಲ್ಲಂಗಡಿ, ಕಿತ್ತಳೆ, ಸೌತೆಕಾಯಿ, ಸೊಪ್ಪು ಹಾಗೂ ನೀರಿನ ಅಂಶ ಇರುವ ಹೆಚ್ಚು ತರಕಾರಿಗಳನ್ನು ಹೆಚ್ಚು ಸೇವಿಸಿ. ಮಕ್ಕಳು, ವೃದ್ಧರು, ಗರ್ಭಿಣಿಯರು ನೇರ ಬಿಸಿಲಿಗೆ ಒಡ್ಡಿಕೊಳ್ಳದಂತೆ ನೋಡಿಕೊಳ್ಳಿ. ಮನೆಯೊಳಗೆ ಗಾಳಿಯಾಡುವಂತೆ ನೋಡಿಕೊಳ್ಳಿ. ನಿಲ್ಲಿಸಿದ ವಾಹನಗಳ ಒಳಗೆ ಮಕ್ಕಳನ್ನು ಮತ್ತು ಸಾಕು ಪ್ರಾಣಿಗಳನ್ನು ಬಿಡಬೇಡಿ. ತಲೆ ಸುತ್ತು ವಾಕರಿಕೆ ಕಂಡು ಬಂದಲ್ಲಿ ವಿಶ್ರಾಂತಿ ಪಡೆಯಿರಿ.
1: ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದಲ್ಲಿ ತಕ್ಷಣವೇ ನೆರಳಿನ ಜಾಗಕ್ಕೆ ತೆರಳಿ ನೀರು ಕುಡಿಯಿರಿ.
0: ಹೌದು ನೋಡ್ರಿ, ಇಷ್ಟು ಸರಳವಾದ ಅಂಶಗಳನ್ನ ಪಾಲನೆ ಮಾಡಿದ್ರೆ ಬಿಸಿಲಿನಿಂದ ಸುರಕ್ಷತೆ ಪಡಿಬಹುದಲ್ರಿ?
1: ಹೌದ್ರಿ, ಅದಕ್ಕ ವಿಜಯಪುರ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರವು ಇದನ್ನ ಎಲ್ಲಾ ಜನತೆಯ ಜಾಗೃತಿಗಾಗಿ ಪ್ರಕಟಣೆ ಹೊರಡಿಸಿದ್ದು ಎಷ್ಟೋ ಜನರಿಗೆ ಉಪಯೋಗವಾಗ್ತದೆ ನೋಡ್ರಿ.
0: ಇದು ತಮ್ಮ ಆರೋಗ್ಯ ಸುರಕ್ಷತೆಗಾಗಿ ನೀಡುವ ಸಂದೇಶವೆಂದು ತಿಳಿದು ಇದನ್ನು ಪಾಲಿಸಿ ಬಿಸಿಲಿನಿಂದ ರಕ್ಷಿಸಿಕೊಳ್ಳಿ.

0: ನಮಗಾಗಿ ನಾವು ಏನು ಮಾಡುತ್ತೇವೆ ಎಂಬುದು ನಮ್ಮೊಂದಿಗೆ ಕೊನೆಗೊಳ್ಳುತ್ತದೆ. ಇತರರಿಗೆ ಏನು ಮಾಡುತ್ತೇವೆ ಎಂಬುದು ಶಾಶ್ವತವಾಗಿರುತ್ತದೆ. ಹೀಗೆ ನುಡಿದವರು ಮಹಾತ್ಮ ಗಾಂಧೀಜಿ.
1: ಗಮನಿಸಿ, ಭಾರತೀಯ ಹವಾಮಾನ ಇಲಾಖೆ 2026 ಬೇಸಿಗೆಯ ಕಾಲದ ತಾಪಮಾನ ರಾಜ್ಯದ ಹಲವೆಡೆಯಲ್ಲಿ ಇತ್ತೀಚೆಗೆ ಸಾಮಾನ್ಯ ಮಟ್ಟಕ್ಕಿಂತ ಹೆಚ್ಚಾಗಿದೆ. ಇದರಿಂದ ಜನರಲ್ಲಿ ಹೀಟ್ ಸ್ಟ್ರೋಕ್, ದೇಹದ ನೀರಿನ ಕೊರತೆ ಮತ್ತು ದೌರ್ಬಲ್ಯ ಉಂಟಾಗುವ ಸಾಧ್ಯತೆ ಇದೆ. ಆದ್ದರಿಂದ ಎಲ್ಲರೂ ಜಾಗೃತಿ ವಹಿಸಿಕೊಳ್ಳುವುದು ಬಹಳ ಮುಖ್ಯವಾಗಿದೆ. ಬಿಸಿಲಿನ ತೀವ್ರತೆ ಹೆಚ್ಚು ಇರುವ ಸಮಯವಾದ ಮಧ್ಯಾಹ್ನ 12-3 ಗಂಟೆಯವರೆಗೆ ಹೊರಗೆ ಹೋಗುವುದನ್ನು ತಪ್ಪಿಸಿಕೊಳ್ಳಬೇಕು. ಆ ಸಮಯದಲ್ಲಿ ಸೂರ್ಯನ ಕಿರಣಗಳು ಹೆಚ್ಚು ಹಾನಿಕಾರಕವಾಗಿರುತ್ತವೆ. ದೇಹದಲ್ಲಿ ನೀರಿನ ಕೊರತೆ ಆಗದಂತೆ ದಿನಪೂರ್ತಿ ಹೆಚ್ಚು ನೀರು ಕುಡಿಯಬೇಕು. ORS, ಮಜ್ಜಿಗೆ, ಲಿಂಬೆ ಶರಬತ್ತು ಇಂತಹ ಪಾನೀಯಗಳನ್ನು ಸೇವಿಸಬೇಕು. ಜೊತೆಗೆ ಎಳೆನೀರನ್ನು ಸೇವಿಸುವುದರಿಂದ ದೇಹ ಶೀತಲವಾಗಿರುತ್ತದೆ. ಹೊರಗೆ ಹೋಗುವಾಗ ಹಗುರವಾದ ಬಿಳಿ ಅಥವಾ ಹತ್ತಿ ಬಟ್ಟೆ ಧರಿಸಿರಿ. ತಲೆಗೆ ಟೋಪಿ ಅಥವಾ ತುಪ್ಪಟೆ ಹಾಕಿಕೊಳ್ಳಬೇಕು. ಇದರಿಂದ ನೇರ ಬಿಸಿಲಿನ ಪ್ರಮಾಣ ಕಡಿಮೆಯಾಗುತ್ತದೆ. ಮಕ್ಕಳು, ವೃದ್ಧರು ಮತ್ತು ಗರ್ಭಿಣಿಯರು ಹೆಚ್ಚು ಜಾಗೃತೆ ವಹಿಸಬೇಕು. ಅವರಿಗೆ ಬಿಸಿಲಿನ ಪರಿಣಾಮ ಬೇಗ ಆಗುವ ಸಾಧ್ಯತೆ ಇರುತ್ತದೆ. ಒಂದು ವೇಳೆ ಬಿಸಿಲಿನ ತಾಪಮಾನಕ್ಕೆ ಈಡಾದ ವ್ಯಕ್ತಿಗೆ ಪ್ರಥಮ ಚಿಕಿತ್ಸೆಯನ್ನು ಈ ರೀತಿ ನೀಡಬಹುದಾಗಿದೆ. ಅತಿ ಹೆಚ್ಚು ತಾಪಮಾನಕ್ಕೆ ತುತ್ತಾದ ವ್ಯಕ್ತಿಯನ್ನು ನೆರಳಿನ ಅಡಿಯಲ್ಲಿ ತಂಪಾದ ಸ್ಥಳಕ್ಕೆ ಸ್ಥಳಾಂತರಿಸುವುದು ಮುಖ್ಯವಾಗಿದೆ. ಒದ್ದೆಯಾದ ಬಟ್ಟೆಯಿಂದ ಮೈವರಿಸುವುದು, ದೇಹದ ಉಷ್ಣತೆಯನ್ನು ತಪ್ಪಿಸಿ ತಲೆಯ ಮೇಲೆ ನೀರನ್ನು ಹಾಕಬೇಕು. ನೀರು ಅಥವಾ ORS ನಿಂಬೆ ಪಾನಕ ರಸವನ್ನು

ಕುಡಿಸಬೇಕು. ರೋಗ ಲಕ್ಷಣಗಳು ಉಲ್ಬಣವಾದರೆ, ದೀರ್ಘಕಾಲದವರೆಗೆ ಇದ್ದರೆ ಅಥವಾ ವ್ಯಕ್ತಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೆ ವೈದ್ಯರಿಗೆ ಸಂಪರ್ಕಿಸಿರಿ. ಉತ್ತಮ ಗಾಳಿಗಾಗಿ ಬಟ್ಟೆಗಳನ್ನು ಸಡಿಲಿಸಿಕೊಳ್ಳಬೇಕು. ಅತಿ ಹೆಚ್ಚು ತಾಪಮಾನದಿಂದ ಉದ್ಭವಿಸಬಹುದಾದ ರೋಗ ಲಕ್ಷಣಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆಯಿಂದ ಆಗಿಂದಾಗಲೇ ನೀಡುವ ಮಾರ್ಗಸೂಚಿಗಳನ್ನು ಪಾಲಿಸಬೇಕು. ಎಲ್ಲರೂ ಹೆಚ್ಚು ನೀರು ಕುಡಿಯಿರಿ, ಬಿಸಿಲಿನಿಂದ ತಪ್ಪಿಸಿಕೊಳ್ಳಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿರಿ.

ಆತ್ಮೀಯರೇ, ಮಿಶ್ರ ಗೀತೆಗಳ ಕಾರ್ಯಕ್ರಮವನ್ನು ವಿಜಯಪುರ ಆಕಾಶವಾಣಿ ನಿಲಯದಿಂದ ಕೇಳ್ತಾ ಇದ್ದೀರಾ. ಈಗ ತಾನೇ ಶಿಶುನಾಳ ಶಿರೀಪರ ತತ್ವ ಪದವನ್ನು ಸಂಗೀತ ಕಟ್ಟಿಯವರ ಧ್ವನಿಯಲ್ಲಿ ಕೇಳುತ್ತಿದ್ದೀರಿ. ಇನ್ನು ಮುಂದೆ ಒಂದು ಹಿಂದಿ ಚಿತ್ರಗೀತೆ. ಹೃದಯಕ್ಕೆ ತಟ್ಟುವಂಥ ಎಮೋಷ್ನಲ್ ಡೆಪ್ತ್ ಇರುವಂಥ ಒಂದು ಮೆಲೋಡಿ ಸಾಂಗ್ ಇದು. 95ನೇ ಇಸ್ವಿಯಲ್ಲಿ ಚಿತ್ರ ತೆರೆಗೆ ಬಂದಿತ್ತು ಬಾಂಬೆ. ಅರವಿಂದ ಸ್ವಾಮಿ, ಮನೀಷಾ ಕೊಯಿರಾಲ್ ಮುಖ್ಯ ಭೂಮಿಕೆಯಲ್ಲಿದ್ದರು. ಈಗ ಆ ಚಿತ್ರದ ಒಂದು ಗೀತೆ ಮೂಡಿ ಬರ್ತಾ ಇದೆ. ಮೆಹಬೂಬ ಅವರ ರಚನೆ, ಎ ಆರ್ ರೆಹಮಾನ್ ಅವರ ಸಂಗೀತ ನಿರ್ದೇಶನ, ಧ್ವನಿಯಾಗಿದ್ದಾರೆ ಹರಿಹರನ್ ಮತ್ತು ಕವಿತಾ ಕೃಷ್ಣಮೂರ್ತಿ.

ಸ್ನೇಹಿತರೆ, ಮಿಶ್ರಗೀತೆಗಳ ಕಾರ್ಯಕ್ರಮ ಇದುವರೆಗೆ ಮೂಡಿ ಬಂತು. ವಿಜಯಪುರ ಆಕಾಶವಾಣಿ ಎಫ್ಎಂ ಬ್ಯಾಂಡ್ ಕಂಪನಾಂಕ 101.8 ಮೆಗಾಹರ್ಟ್ಜ್. ಇನ್ನು ಮುಂದೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಸ್ನೇಹಿತರೆ, ಡಾಕ್ಟರ್ ವಿಷ್ಣುವರ್ಧನ್ ಅವರ ನಾಯಕತ್ವದಲ್ಲಿ ತೆರೆಗೆ ಬಂದ ಚಿತ್ರದ ಹಾಡುಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಬಿತ್ತರಗೊಳಿಸಲಾಯಿತು. ನಾಯಕರಾಗಿ ಭವ್ಯ, ಖುಷ್ಬು, ಆರತಿ, ಜಯಪ್ರದಾ, ಸುಹಾಸಿನಿಯವರು ನಟಿಸಿದ್ರು. ಕಾರ್ಯಕ್ರಮದಲ್ಲಿ ಹೃದಯ ಗೀತೆ, ಹಿಮಪಾತ ಮತ್ತು ಬಂಗಾರದ ಜಿಂಕೆ ಚಿತ್ರದ ಗೀತೆಗಳು ಕೇಳಿಬಂದವು.

ಇದು ವಿಜಯಪುರ ಆಕಾಶವಾಣಿ ಎಫ್ಎಂ ಬ್ಯಾಂಡ್ ಕಂಪನಾಂಕ 101.8 ಮೆಗಾಹರ್ಟ್ಸ್. ಇದು ವಿಜಯಪುರ ಆಕಾಶವಾಣಿ ಬೆಳಗಿನ ಪ್ರಸಾರ ಕಾರ್ಯದಲ್ಲಿ ನಾನು ನಿಮ್ಮ ಬಾನುಲಿ ಮಿತ್ರ ನೇತಾಜಿ ಗಾಂಧಿ. 10 ಗಂಟೆ ಸ್ಟುಡಿಯೋ ಸಮಯ ಆಗ್ತಾ ಇದೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ನಿಲಯದಿಂದ.

0: ಗಾನಗಂಗೆ ಕಾರ್ಯಕ್ರಮದಲ್ಲಿ ಪರಿಸರ ಸಂರಕ್ಷಣೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗ ಗಾನಗಂಗೆ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ಇದು ಆಕಾಶವಾಣಿ, ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನ ಇದೀಗ ಕೇಳೋಣ.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
3: ಪಾದದಲ್ಲಿ ನವಿರಾದ ಕಾವ್ಯ, ಮನದಾಳವನ್ನು ತಟ್ಟುವ ಸಂಗೀತ, ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನಹರಿ ಪಲ್ನಲ್ಲಿ. ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೆ ಕೇಳಿ ಸುನಹರಿ ಪಲ್, ಪ್ರತಿದಿನ ಬೆಳಿಗ್ಗೆ 10:30 ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.
4: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
5: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ, ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
6: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
7: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ಶ್ರೇಯಾ ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತೋ. ಎಷ್ಟ್ ಸಲ ಕರಿತೀಯಾ? ಬರ್ತೀನಿರು, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡ್ ಬಿಡ್ ಬಿಡ್ ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ಗಾನಗಂಗೆ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಶ್ರೋತೃಗಳೇ, ನಮ್ಮ ಭೂಮಿ ನಮ್ಮ ಮನೆ, ಪರಿಸರವನ್ನು ಕಾಪಾಡೋದು ನಮ್ಮೆಲ್ಲರ ಜವಾಬ್ದಾರಿ. ಮರಗಳಿಲ್ಲದೆ ಮಳೆ ಇಲ್ಲ, ನೀರಿಲ್ಲದೆ ಜೀವನ ಇಲ್ಲ. ಪರಿಸರ ಸಂರಕ್ಷಣೆ ಎಂಬ ಪ್ರಸ್ತುತ ಹಾಗೂ ಅಗತ್ಯವಾದ ವಿಷಯದೊಂದಿಗೆ ಇಂದಿನ ಗಾನಗಂಗೆ ಕಾರ್ಯಕ್ರಮ ಮೂಡಿಬರ್ತಾ ಇದೆ. ಬನ್ನಿ ಮುಂದಿನ ಗೀತೆ ಕೇಳೋಣ. ಮಹಾಕ್ಷತ್ರಿಯ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

0: ಕಷ್ಟದೊಳನ್ನವ ದುರಿವನ್ನ ತ್ಯಾಗಿ ಸೃಷ್ಟಿ ನಿಯಮದೊಳಗವನಿ ಹೋಗಿ
1: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
2: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
3: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
2: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
1: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

ಶ್ರೋತೃಗಳೇ, ಹಳ್ಳಿಗಳಲ್ಲಿ ಬೆಳಗಿನ ಗಾಳಿ, ಹಕ್ಕಿಗಳ ಕಲರವ, ಹೊಲಗಳ ಹಸಿರು, ಇವೆಲ್ಲವೂ ಮನಸ್ಸಿಗೆ ತುಂಬ ಶಾಂತಿಯನ್ನು ನೀಡುತ್ತೆ. ಆದರೆ ನಗರೀಕರಣದಿಂದ ನಾವು ಪ್ರಕೃತಿಯಿಂದ ದೂರ ಆಗ್ತಾ ಇದ್ದೀವಿ. ಮೊಬೈಲ್, ಯಂತ್ರಗಳ ನಡುವೆ ಬದುಕ್ತಿರುವಂಥ ಮನುಷ್ಯ ಮರಗಳ ನೆರಳನ್ನು, ಮಣ್ಣಿನ ವಾಸನೆಯನ್ನು ಸಹ ಮರೆತಿದ್ದಾನೆ. ನಿಜವಾಗಿ ಹೇಳಬೇಕಂದ್ರೆ ಪರಿಸರದೊಂದಿಗೆ ಬದುಕುವುದೇ ಒಂದು ನಿಜವಾದ ಸಂತೋಷ. ಬನ್ನಿ, ಗಾನಗಂಗೆ ಕಾರ್ಯಕ್ರಮದ ಮುಂದಿನ ಗೀತೆ ನಾಗಮಂಡಲ ಚಿತ್ರದಿಂದ ಸಂಗೀತ ಕಟ್ಟಿಯವರ ಧ್ವನಿಯಲ್ಲಿ, ಗೋಪಾಲ್ ಯಾಜ್ಞಿಕ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಿ ಅಶ್ವಥ್.

ಪ್ರಿಯ ಶ್ರೋತೃಗಳೇ, ಪ್ಲಾಸ್ಟಿಕ್ ಬಳಕೆ ಇಂದು ಪರಿಸರಕ್ಕೆ ದೊಡ್ಡ ಶತ್ರುವಾಗಿದೆ. ಒಮ್ಮೆ ಬಳಸಿ ಎಸೆಯುವ ಪ್ಲಾಸ್ಟಿಕ್ ಪದಾರ್ಥಗಳು ಮಣ್ಣನ್ನು ನೀರನ್ನು ಹಾಳು ಮಾಡ್ತಾ ಇವೆ. ಪ್ರಾಣಿಗಳು ಸಹ ಇದರಿಂದ ತೊಂದರೆಗೊಳಗಾಗ್ತಾ ಇವೆ. ಬಟ್ಟೆಯ ಚೀಲ ಬಳಕೆ, ಮರುಬಳಕೆ ಪದಾರ್ಥಗಳ ಉಪಯೋಗದಿಂದ ಪರಿಸರವನ್ನು ನಾವು ಸಾಧ್ಯವಾದಷ್ಟು ರಕ್ಷಿಸಬಹುದು. ಬನ್ನಿ, ಪ್ರಕೃತಿ, ಸಂಗೀತ ಹಾಗೂ ಬದುಕಿನ ಸೌಂದರ್ಯವನ್ನು ಒಂದಾಗಿಸುವಂಥ ಒಂದು ಅಮರಗೀತೆಯನ್ನು ಕೇಳೋಣ. ಜೀವನ ಚೈತ್ರ ಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ, ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಉಪೇಂದ್ರ ಕುಮಾರ್.

ಶ್ರೋತೃಗಳೇ, ಭೂಮಿಯನ್ನು ನಾವು ನಮ್ಮ ಪೂರ್ವಜರಿಂದ ಆಸ್ತಿಯಾಗಿ ಪಡೆದಿದ್ದಲ್ಲ, ನಮ್ಮ ಮುಂದಿನ ಪೀಳಿಗೆಯಿಂದ ಸಾಲವಾಗಿ ಪಡೆದಿದ್ದೇವೆ ಅನ್ನೋ ಮಾತು ತುಂಬ ಅರ್ಥಪೂರ್ಣ. ಪ್ರಕೃತಿಯನ್ನು ಕಾಪಾಡೋದು ಅಂದರೆ ನಮ್ಮ ಬದುಕನ್ನೇ ಕಾಪಾಡೋದು. ಮರ ನೆಡೋಣ, ನೀರು ಉಳಿಸೋಣ, ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡೋಣ, ಸ್ವಚ್ಛ ಪರಿಸರ ನಿರ್ಮಿಸೋಣ ಅಂತ ಹೇಳ್ತಾ ಇವತ್ತಿನ ಗಾನಗಂಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.

0: ಸುನೆರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
1: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
0: ಸುನೀರ ಪಲ್ನಲ್ಲಿ ಮೊದಲ ಗೀತೆಯಾಗಿ ಕೇಳಿ ಆನಂದ್ ಚಿತ್ರದಿಂದ ಆಯ್ದ ಈ ಒಂದು ಗೀತೆಯನ್ನ ಮನ್ನಾಡೆ ಅವರ ಧ್ವನಿಯಲ್ಲಿ, ಯೋಗೇಶ್ ಅವರ ಸಾಹಿತ್ಯ, ಸಲೀಲ್ ಚೌಧರಿ ಅವರ ಸಂಗೀತ ನಿರ್ದೇಶನ.

ಶೋಲೆ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಇದುವರೆಗೆ ಕಿಶೋರ್ ಕುಮಾರ್ ಹಾಗೂ ಮನ್ನಾಡೆ ಅವರುಗಳ ಧ್ವನಿಯಲ್ಲಿ ಆನಂದ್ ಬಕ್ಷಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಆರ್ ಡಿ ಬರ್ಮನ್. ಸುನೀರಪ್ಪಲ್ನಲ್ಲಿ ಮುಂದಿನ ಗೀತೆ ಕೇಳಿ. ಕಭಿ ಕಭಿ ಚಿತ್ರದಿಂದ ಸಾಹಿರ್ ಅವರ ಸಾಹಿತ್ಯಕ್ಕೆ

ಸುನೇರೆಪಲ್ನಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇನ್ನೀಗ ಕೇಳಿ ಮೇರಾ ನಾಮ್ ಜೋಕರ್ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು, ಮುಖೇಶ್ ಅವರ ಧ್ವನಿಯಲ್ಲಿ, ಸಂಗೀತ ಶಂಕರ್ ಜೈಕಿಶನ್ ಅವರದ್ದು.

0: ಅಮರ್ ಅಕ್ಬರ್ ಆಂಥೋನಿ ಚಿತ್ರದ ಗೀತೆಯನ್ನು ಕೇಳಿ ಕಿಶೋರ್ ಕುಮಾರ್ ಹಾಗೂ ಅಮಿತಾಭ್ ಬಚ್ಚನ್ ಅವರ ಧ್ವನಿಯಲ್ಲಿ, ಆನಂದ್ ಬಕ್ಷಿಯವರ ಸಾಹಿತ್ಯಕ್ಕೆ ಸಂಗೀತ ಲಕ್ಷ್ಮೀಕಾಂತ್ ಪ್ಯಾರೆಲಾಲ್ ಅವರಿಂದ.
1: You see, the whole country of the system is juxtapositioned by the hemoglobin in the atmosphere because you are a sophisticated rhetorician intoxicated by the exuberance of your own babasate.
2: What?
3: My name is Anthony Gonsalves.
2: Gonsalves?
3: Right. My name is Anthony Gonsalves.

ಸುನೆರೆಪ್ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳ್ತಾ ಇದ್ರಿ. ಇದು ಆಕಾಶವಾಣಿ ಬೆಂಗಳೂರು, ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್. DRM ತರಂಗಾಂತರ 603 ಕಿಲೋಹರ್ಟ್ಸ್. ಸಮಯ 11:10. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ.

ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಇದೀಗ. ಸವಿನೆನಪು ಕಾರ್ಯಕ್ರಮದ ಮೊದಲ ಗೀತೆಯಾಗಿ ಕೇಳಿ ಪಿ ಸುಶೀಲ ಅವರ ಧ್ವನಿಯಲ್ಲಿ ಬೋರೇಗೌಡ ಬೆಂಗಳೂರಿಗೆ ಬಂದ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು, ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ರಾಜನ್ ನಾಗೇಂದ್ರ ಅವರಿಂದ.

ಸೊಸೆ ತಂದ ಸೌಭಾಗ್ಯ ಚಿತ್ರದ ಗೀತೆಯನ್ನು ಕೇಳಿ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನ.

0: ತೆರೆದ ಹೃದಯ ಬಳಿಕೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನು ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.
3: ಅಲ್ಲೇ ನಿನ್ನ ಸಂತೋಷ ಕಾಯಕವೇ ಕೈಲಾಸ, ಅಳಲೇ ಇರಲಿ ಗೆಲುವೇ ಬರಲಿ ನಿಜವೇ ಬಾಳಲ್ಲಿ ಹೊನ್ನಾಗಲಿ.
4: ಸವಿನೆನಪು ಕಾರ್ಯಕ್ರಮದ ಮುಂದಿನ ಗೀತೆ ಶ್ರೀಕೃಷ್ಣ ದೇವರಾಯ ಚಿತ್ರದಿಂದ ಎಸ್ ಜಾನಕಿ, ಪಿ ಲೀಲಾ ಹಾಗೂ ಸಂಗಡಿಗರ ಧ್ವನಿಯಲ್ಲಿ, ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಯವರ ಸಾಹಿತ್ಯಕ್ಕೆ ಸಂಗೀತ ಟಿ ಜಿ ಲಿಂಗಪ್ಪ ಅವರಿಂದ.

0: ಮಾನವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಸೆಮಿನಾರ್ ಕಾರ್ಯಕ್ರಮದಲ್ಲಿ ಇನ್ನೀಗ ಕೇಳಿ ಚಂದನದ ಗೊಂಬೆ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ರಾಜನ್ ನಾಗೇಂದ್ರ ಅವರಿಂದ.

ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದರೆ. ಇದು ಆಕಾಶವಾಣಿ, ಸಮಯ 11:30. ಇನ್ನು ಕೆಲವೇ ಕ್ಷಣಗಳಲ್ಲಿ ಸ್ಟಂಪ್ಡ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲೇ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಈ ತಿಂಗಳ 20ರಂದು 3 ವರ್ಷಗಳನ್ನು ಪೂರ್ಣಗೊಳಿಸಲಿದೆ. ಈ ಹಿನ್ನೆಲೆ ತುಮಕೂರಿನಲ್ಲಿ 19ರಂದು ಸಾರ್ಥಕ ಸೇವೆಗಳ ಸಮರ್ಪಣೆ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಮುಖ್ಯಮಂತ್ರಿಯವರು ಪಾಲ್ಗೊಳ್ಳಲಿದ್ದಾರೆ ಎಂದು ಗೃಹ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಕಾರ್ಯಕ್ರಮದಲ್ಲಿ ಒಟ್ಟು 1,52,492 ಫಲಾನುಭವಿಗಳಿಗೆ ಭೂ ಹಕ್ಕುಪತ್ರ ವಿತರಿಸಲಾಗುವುದು, ಜಿಲ್ಲೆಯಲ್ಲಿ ಸುಮಾರು 682 ಕೋಟಿ ರೂಪಾಯಿಗಳ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಮುಖ್ಯಮಂತ್ರಿಯವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಎಂದರು. ದಾಸ ಸಾಹಿತ್ಯ ಹಾಗೂ ವಚನ ಸಾಹಿತ್ಯ ಅನೇಕ ಭಾಷೆಗಳಿಗೆ ತರ್ಜುಮೆಯಾಗಿದೆ. ದಾಸ ಸಾಹಿತ್ಯವು ವಿವಿಧೆಡೆ ಪ್ರಚಾರವಾಗುತ್ತಿರುವುದು ಶ್ಲಾಘನೀಯ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಬೆಂಗಳೂರು ಮಲ್ಲತ್ತಹಳ್ಳಿ ಕಲಾಗ್ರಾಮದಲ್ಲಿ ಆಯೋಜಿತ ಕಾರ್ಯಕ್ರಮದಲ್ಲಿ ಕನಕದಾಸರ ಸಮಗ್ರ ಸಾಹಿತ್ಯ ಅನುವಾದ ಸಂಪುಟಗಳ 40 ಕೃತಿಗಳ ಬಿಡುಗಡೆ ಹಾಗೂ ಕನಕ ಶಿಲ್ಪವನವನ್ನು ಲೋಕಾರ್ಪಣೆಗೊಳಿಸಿ ಅವರು ಮಾತನಾಡಿದರು. ಕನಕದಾಸರು ಭಕ್ತಿಪಂಥದ ಕವಿಯಷ್ಟೇ ಅಲ್ಲದೆ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿದ ಸಮಾಜ ಸುಧಾರಕರು ಎಂದು ಬಣ್ಣಿಸಿದರು. ಜಗತ್ತಿನಾದ್ಯಂತ ಎಲ್ಲ ರಾಷ್ಟ್ರಗಳು ಅನಿರೀಕ್ಷಿತ ಇಂಧನ ಬಿಕ್ಕಟ್ಟು ಎದುರಿಸುತ್ತಿವೆ. ಜಾಗತಿಕವಾಗಿ ಇಂಧನ ಪೂರೈಕೆ ಹಾಗೂ ತೈಲ ಆಮದು ಮಾಡಿಕೊಳ್ಳುವ ದೇಶಗಳು ತೀವ್ರ ಒತ್ತಡದಲ್ಲಿವೆ. ಇದರ ಹೊರತಾಗಿಯೂ ಭಾರತ ಅತ್ಯಂತ ಕಡಿಮೆ ಮಟ್ಟದಲ್ಲಿ ಬೆಲೆ ಏರಿಕೆ ಮಾಡಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಇಂಧನ ತೆರಿಗೆಯನ್ನು ಈ ಹಿಂದೆ 2-2 ಬಾರಿ ಏಕೆ ಹೆಚ್ಚಿಸಿದೆ ಎಂಬುದನ್ನು ವಿವರಿಸಲಿ ಎಂದು ಆಗ್ರಹಿಸಿದ್ದಾರೆ. ವಿಜಯನಗರ ಜಿಲ್ಲಾ ಪೊಲೀಸ್ ವತಿಯಿಂದ ಮನೆ ಗಳ್ಳತನ ತಡೆಗಟ್ಟುವ ನಿಟ್ಟಿನಲ್ಲಿ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ ಎಂಬ ನೂತನ ಸುರಕ್ಷತಾ ಉಪಕ್ರಮ ಆರಂಭಿಸಲಾಗಿದೆ. ಕುಟುಂಬ ಸಹಿತ ಹೊರಹೋಗುವ ಸಂದರ್ಭ ಮನೆಯ ಸುರಕ್ಷತೆ ಖಾತ್ರಿಪಡಿಸುವ ನಿಟ್ಟಿನಲ್ಲಿ ಈ ಯೋಜನೆ ಜಾರಿಗೆ ತರಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಜಾಹ್ನವಿ.
1: ವಿಜಯನಗರ ಜಿಲ್ಲಾ ಪೊಲೀಸ್ ವತಿಯಿಂದ ಮನೆ ಕಳ್ಳತನ ಪ್ರಕರಣಗಳನ್ನು ತಡೆಗಟ್ಟಲು ನಾವು ಒಂದು ಹೊಸ ಉಪಕ್ರಮವನ್ನು ಜಾರಿಗೆ ತಂದಿದ್ದೇವೆ. ಇದರ ಹೆಸರು ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್. ಈ ಉಪಕ್ರಮದಡಿ ನೀವು ಮನೆಯಿಂದ ಕುಟುಂಬ ಸಮೇತರಾಗಿ ಹೊರಗೆ ಹೋಗುವ ಸಂದರ್ಭ ಒದಗಿ ಬಂದಲ್ಲಿ ತಾವು ಮನೆಯಿಂದ ಹೊರಗಡೆ ಹೋಗುವ ದಿನಾಂಕ ಮತ್ತು ಮರಳಿ ಬರುವ ದಿನಾಂಕವನ್ನು ನಾವು ಈ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ಗಾಗಿ ನಿಗದಿಪಡಿಸಿರುವ ಮೊಬೈಲ್ ಸಂಖ್ಯೆ 8277977777 ಈ ಮೊಬೈಲ್ ಸಂಖ್ಯೆಗೆ ಮಾಹಿತಿಯನ್ನು ನೀಡಿ ಆ ಮಾಹಿತಿಯೊಂದಿಗೆ ನಿಮ್ಮ ಮನೆಯ ವಿಳಾಸ ಮತ್ತು ಲೊಕೇಶನ್ ಅನ್ನು ಶೇರ್ ಮಾಡಿ ಮನೆಯ ಜೊತೆ ಒಂದು ಸೆಲ್ಫಿ ಅಥವಾ ಫೋಟೋ ಕಳುಹಿಸತಕ್ಕದ್ದು. ಈ ರೀತಿ ನೀವು ಮಾಹಿತಿ ನೀಡಿದ ಸಂದರ್ಭದಲ್ಲಿ ನಮ್ಮ ಬೀಟ್ ಸಿಬ್ಬಂದಿ ಮತ್ತು ನಮ್ಮ ಪೊಲೀಸ್ ತಂಡದ ಮೂಲಕ ನಿಮ್ಮ ಮನೆಯ ಸುರಕ್ಷತೆಯನ್ನು ತಾವು ಬರುವವರೆಗೂ ಕಾಪಾಡುತ್ತೇವೆ.
0: ಇಂದು ರಾಷ್ಟ್ರೀಯ ಡೆಂಘಿ ಜಾಗೃತಿ ದಿನ. ಡೆಂಘಿ ತಡೆಗಟ್ಟುವಲ್ಲಿ ಸಮುದಾಯದ ಸಹಭಾಗಿತ್ವ ಗುರುತಿಸಿ ಸ್ವಚ್ಛಗೊಳಿಸಿ

0: ಹಾಗೂ ಸುರಕ್ಷಿತವಾಗಿರಿ ಎಂಬ ಘೋಷವಾಕ್ಯದೊಂದಿಗೆ ಈ ದಿನವನ್ನು ಆಚರಿಸಲಾಗುತ್ತಿದೆ. ಡೆಂಘಿ ಸಾಂಕ್ರಾಮಿಕ ತಡೆಗಟ್ಟುವ ನಿಟ್ಟಿನಲ್ಲಿ ಮುಂಗಾರು ಪೂರ್ವದಲ್ಲಿ ನಾಗರಿಕರು ಹಾಗೂ ಸ್ಥಳೀಯಾಡಳಿತ ಅಧಿಕಾರಿಗಳ ನೇತೃತ್ವದಲ್ಲಿ ಸೊಳ್ಳೆ ಉತ್ಪತ್ತಿ ಕೇಂದ್ರಗಳನ್ನು ಗುರುತಿಸಿ ನಾಶಪಡಿಸುವ ಗುರಿ ಹೊಂದಲಾಗಿದೆ. ಸವದತ್ತಿ ಯಲ್ಲಮ್ಮ ಮತಕ್ಷೇತ್ರದ ರೈತರ ಹಿತದೃಷ್ಟಿಯಿಂದ ಬೆಂಗಳೂರಿನ ನೀರಾವರಿ ನಿಗಮದ ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಮಹತ್ವದ ಸಭೆ ನಡೆಸಲಾಗಿದೆ ಎಂದು ಶಾಸಕ ವಿಶ್ವಾಸ್ ವೈದ್ಯ ತಿಳಿಸಿದ್ದಾರೆ. ಕೃಷಿ ಚಟುವಟಿಕೆಗಳಿಗೆ ಪೂರಕವಾಗಿ ನೀರಾವರಿ ಸೌಲಭ್ಯಗಳನ್ನು ಬಲಪಡಿಸುವುದು ಹಾಗೂ ಸಕಾಲಕ್ಕೆ ರೈತರಿಗೆ ನೀರು ಪೂರೈಕೆ ಮಾಡುವುದು ತಮ್ಮ ಮುಖ್ಯ ಗುರಿಯಾಗಿದೆ ಎಂದು ತಿಳಿಸಿದ್ದಾರೆ. ಧಾರವಾಡ ನಗರದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇಕೋ ವಾಚ್ ವತಿಯಿಂದ ಆಯೋಜಿತ ದಕ್ಷಿಣ ಭಾರತದ ಕೃಷಿ ಮತ್ತು ಆರ್ಥಿಕತೆ ಮೇಲೆ ಪಶ್ಚಿಮ ಘಟ್ಟದ ಪ್ರಭಾವ ಹಾಗೂ ಪರಿಣಾಮ ಕುರಿತ ರಾಷ್ಟೀಯ ವಿಚಾರ ಸಂಕಿರಣವನ್ನು ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸಲು ಉದ್ಘಾಟಿಸಿ ಮಾತನಾಡಿದರು. ಪಶ್ಚಿಮ ಘಟ್ಟ ಪ್ರದೇಶದ ಮರ ತೊಗಟೆ ಸಸ್ಯಗಳಿಂದ ಔಷಧ ತಯಾರಿಸಲಾಗುತ್ತಿದೆ. 25% ಆಧುನಿಕ ಔಷಧಗಳ ಮೂಲ ಪಶ್ಚಿಮ ಘಟ್ಟವಾಗಿದೆ ಎಂದರು. ಯುವಜನರಲ್ಲಿ ಶಿಸ್ತು, ನಾಯಕತ್ವ ಹಾಗೂ ಸೇವಾ ಮನೋಭಾವ ಬೆಳೆಸುವಲ್ಲಿ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಪಾತ್ರ ಮಹತ್ವದ್ದಾಗಿದೆ ಎಂದು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಶ್ಲಾಘಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಅನುದಾನದಡಿ ಬೀದರ್ನಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಸ್ಕೌಟ್ಸ್ ಅಂಡ್ ಗೈಡ್ಸ್ ಭವನ ಉದ್ಘಾಟಿಸಿ ಅವರು ಮಾತನಾಡಿದರು. ಬಳ್ಳಾರಿ ರೈಲು ನಿಲ್ದಾಣದ ಮೇಲ್ದರ್ಜೆ, ರೈಲ್ವೆ ಸೇತುವೆ ನಿರ್ಮಾಣ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಸಂಸದ ಇ ತುಕಾರಾಂ ಅವರು ಪರಿಶೀಲಿಸಿದರು. ಇಲ್ಲಿ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10
1: ಆಕಾಶವಾಣಿ ವನಿತಾ ವಿಹಾರ.
2: ಇವತ್ತಿನ ವನಿತಾ ವಿಹಾರದಲ್ಲಿ ಅಧಿಕ ಮಾಸ ಕುರಿತು ಭಾಷಣ ಹಾಗೂ ಭಕ್ತಿಯನ್ನು ಕೇಳಲಿದ್ದೀವಿ. ಯಸ್ಮಿನ್ ಮಾಸೇನ ಸಂಕ್ರಾಂತಿಃ ಸಂಕ್ರಾಂತಿ ದ್ವಯಮೇವ ವಾ ಮಲಮಾಸ ಕ್ಷಯೌ ಜ್ಞೇಯೌ ಸರ್ವಧರ್ಮ ವಿವರ್ಜಿತೌ. ಪುರುಷೋತ್ತಮ ಮಾಸ, ಕ್ಷಯ ಮಾಸ, ಮಲಮಾಸ ಎಂದು ಕರೆಯಲ್ಪಡುವಂತಹ ಈ ಮಾಸ ಸಂಕ್ರಾಂತಿ ರಹಿತವಾಗಿರುತ್ತದೆ. ಅಂದರೆ ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರತಿ ತಿಂಗಳು ಸಂಚಾರ ಮಾಡಿದಾಗ ಆಯಾ ರಾಶಿಯ ಸಂಕ್ರಾಂತಿ ಇರ್ತದೆ. ಅಧಿಕ ಮಾಸದಲ್ಲಿ ಸೂರ್ಯ ಯಾವುದೇ ರಾಶಿಗೆ ಪ್ರವೇಶಿಸದೆ ಒಂದು ರಾಶಿಯಲ್ಲಿ 2 ತಿಂಗಳುಗಳ ಕಾಲ ಇರ್ತಾನೆ. ಅದರಿಂದ ಸಂಕ್ರಮಣ ಇರೋದಿಲ್ಲ. ಅಧಿಕ ಮಾಸವು ಪವಿತ್ರವಾದ ಮಾಸವಾಗಿದ್ದು ದೇವರ ಕಾರ್ಯಗಳಿಗೆ ಅತ್ಯಂತ ಪ್ರಶಸ್ತವಾದ ಸಮಯವಾಗಿದೆ. ಈ ಮಾಸದಲ್ಲಿ ಕೆಲವು ಕಾರ್ಯಗಳನ್ನು ಮಾಡುವುದು ನಿಷಿದ್ಧವಾಗಿದೆ. ಈ ಅಧಿಕ ಮಾಸದಲ್ಲಿ ಗ್ರಹ ವಾಸ್ತು, ಉಪನಯನ, ಮದುವೆ ಇನ್ನಿತರ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ. ಈ ಮಾಸದಲ್ಲಿ ಜಪ, ತಪ, ಹೋಮ, ಹವನ, ದಾನ, ಧರ್ಮ, ಭಾಗವತ ಶ್ರವಣ, ತೀರ್ಥಯಾತ್ರೆ ಇನ್ನೂ ಅನೇಕ ಸತ್ಕಾರ್ಯಗಳನ್ನು ಮಾಡಿದಲ್ಲಿ ಅಧಿಕ ಫಲ ಎಂದು ಹೇಳಲಾಗಿದೆ. ಹಿಂದೂ ಪಂಚಾಂಗದ ಪ್ರಕಾರ ಅಧಿಕ ಮಾಸವು 3 ವರ್ಷಗಳಿಗೊಮ್ಮೆ ಬರುತ್ತದೆ. ಸೌರ ವರ್ಷದಲ್ಲಿ 365 ದಿನ ಮತ್ತು 6 ಗಂಟೆಗಳಿರುತ್ತವೆ. ಅದೇ ಚಂದ್ರ ವರ್ಷದಲ್ಲಿ 354 ದಿನ, 2 ವರ್ಷದ ನಡುವೆ 11 ದಿನ ವ್ಯತ್ಯಾಸ ಬರಲಿದೆ. ಹಾಗಾಗಿ ಈ ಅಂತರವನ್ನು ಸರಿದೂಗಿಸುವ ಸಲುವಾಗಿ ಪ್ರತಿ 3 ವರ್ಷಗಳಿಗೊಮ್ಮೆ ಅಧಿಕ ಮಾಸ ಬರುತ್ತದೆ. ಭೂಮಿ ಸೂರ್ಯನ ಸುತ್ತ 1 ಸುತ್ತು ತಿರುಗಲು 365 ದಿನ 6:11:31 ಬೇಕಾಗ್ತದೆ. ಚಂದ್ರನು ಸೂರ್ಯನ ಸುತ್ತ ತಿರುಗಲು 324 ದಿನಗಳು ಸಾಕಾಗ್ತದೆ. ಇದನ್ನ ಮೊದಲು ಆರ್ಯಭಟ್ಟ 4,000 ವರ್ಷಗಳ ಹಿಂದೆಯೇ ಕಂಡುಹಿಡಿದಿದ್ದಾನೆ. ಅಧಿಕ ಮಾಸಕ್ಕೆ ಪೌರಾಣಿಕ ಕಥೆಗಳು ಸಹ ಇವೆ. ಎಲ್ಲ ಮಾಸಗಳಿಗೆ ಒಬ್ಬ ಅಧಿದೇವತೆ ಆ ಮಾಸದಲ್ಲಿ ಆ ದೇವರ ಪೂಜೆ ಮಾಡ್ತಾರೆ. ಆದರೆ ಅಧಿಕ ಮಾಸ ಯಾವ ದೇವರ ಪೂಜೆ ಇಲ್ಲದ ಕಾರಣ, ಯಾವ ದೇವತೆಗಳು ಈ ಮಾಸವನ್ನು ತೆಗೆದುಕೊಳ್ಳಲು ಒಪ್ಪದ ಕಾರಣ, ಋಷಿಗಳೆಲ್ಲ ಮಹಾವಿಷ್ಣುವಿನ ಹತ್ತಿರ ಹೋಗಿ ಈ ಮಾಸಕ್ಕೆ ತಾವು ಅಧಿದೇವತೆ ಆಗಬೇಕೆಂದು ಪ್ರಾರ್ಥಿಸ್ತಾರಂತೆ. ಆಗ ಶ್ರೀ ಮಹಾವಿಷ್ಣು ಒಪ್ಪಿ ಈ ಅಧಿಕ ಮಾಸದಲ್ಲಿ ಮಾಡಿದ ಪೂಜೆ, ಜಪ, ಹೋಮ, ಹವನ, ಯಜ್ಞ, ಪಾರಾಯಣ, ಭಾಗವತ ಶ್ರವಣ ಎಲ್ಲ ಸತ್ಕಾರ್ಯಗಳಿಗೆ ಅಧಿಕ ಫಲ ನೀಡುತ್ತೇನೆ ಅಂತೆ. ಜೊತೆಗೆ

ನಾನೇ ಈ ಮಾಸಕ್ಕೆ ಅಧಿದೇವತೆಯಾಗಿ ಇರ್ತೇನೆ ಅಂತ ಹೇಳಿ ಶ್ರೀ ಮಹಾವಿಷ್ಣು ಹೇಳಿದ ಕಾರಣ ಇದಕ್ಕೆ ಪುರುಷೋತ್ತಮ ಮಾಸ ಅಂತ ಸಹ ಕರೀತಾರೆ. ಅಧಿಕಸ್ಯ ಅಧಿಕ ಫಲಂ ಎಂದು ಹೇಳಲಾಗುತ್ತದೆ. ಈ ಮಾಸದಲ್ಲಿ ನಾವು ಮಾಡುವ ಯಾವುದೇ ದಾನ, ಆಚರಿಸುವ ಧರ್ಮಾಚರಣೆಗಳು ಸಹ 33 ಕೋಟಿ ದೇವತೆಗಳಿಗೆ ಸೇರ್ತದೆ. ಕೋಟಿ ಎಂದರೆ ಸಂಸ್ಕೃತದಲ್ಲಿ ವರ್ಗ ಎಂಬ ಅರ್ಥ ಇರ್ತದೆ. ಅಷ್ಟವಸುಗಳು ಏಕಾದಶ ರುದ್ರರು, ದ್ವಾದಶ ಆದಿರು, ಪ್ರಜಾಪತಿ ಬ್ರಹ್ಮ, ವಶತ್ಕಾರ ಇವರೇ ಈ 33 ವರ್ಗದ ದೇವರುಗಳು. ನಮ್ಮ ಪೂಜೆಗಳನ್ನೆಲ್ಲ ಈ 33 ದೇವರುಗಳಲ್ಲಿ ಅಂತ

0: ಪ್ರತ್ಯೇಕಸ್ಯ ನಿಖಿಲ ಪಾಪಕ್ಷಯ ಪೂರ್ವಕಂ ಭೂದಾನ ಫಲವಾಪ್ತಯೆ ಅಪೂಪ ಚಿತ್ರ ಸಮಸಂಖ್ಯ ವರ್ಷ ಸಹಸ್ರಾವಧಿ ಸ್ವರ್ಲೋಕ ನಿವಾಸಿ ಪುರಾಣೋಕ್ತ ಫಲಸಿದ್ಧಾರ್ಥಂ ತ್ರಯಸ್ತ್ರೀಂ ಶತ ಅಪೂಪ ದಾನಾಖ್ಯಂ ಕರ್ಮ ಕರಿಷೆ. ಬನ್ನಿ ಕೇಳುಗರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಅಧಿಕಸ್ಯ ಅಧಿಕಃ ಅಧಿಕ ಮಾಸ ಕುರಿತು ಸಾಹಿತಿಗಳಾದಂತಹ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ ಅವರಿಂದ ಭಾಷಣ.
1: ಭಾರತೀಯರ ಜೀವನ ಶೈಲಿಯು ಅನೇಕ ಅದ್ಭುತ ವಿಚಾರಗಳನ್ನು ಒಳಗೊಂಡಿದೆ. ಇವರಲ್ಲಿ ಭಾರತೀಯ ತತ್ವಜ್ಞಾನ, ಪರಮಾತ್ಮನ ಅಸ್ತಿತ್ವದ ಅರಿವು, ಆತ್ಮಿಕ ಪ್ರಗತಿ, ಪ್ರಜ್ಞಾ ವಿಕಾಸ ಮುಂತಾದವುಗಳನ್ನೇ ಕಾಲದ ಚಿಂತನೆ, ಇವುಗಳು ಸಂವತ್ಸರಗಳು, ಅಯನಗಳು, ಮಾಸಗಳು, ಪಕ್ಷಗಳು, ತಿಥಿ, ವಾರ ಮುಂತಾದವುಗಳೊಡನೆ ಸಮಯ ಪ್ರಜ್ಞೆ, ಆಯುಷ್ಯದ ಸಾರ್ಥಕತೆ ಮುಂತರ ಜೀವಿತದ ಸಾರ್ಥಕತೆಯ ಅದ್ಭುತ ವೈಜ್ಞಾನಿಕ ಚಿಂತನೆಯು ಸೇರಿಕೊಂಡಿದೆ. ನಮ್ಮ ಆಶಯವಾದ ಸನಾತನವಾದ ಜ್ಞಾನ ಭಂಡಾರದ ಬೇರುಗಳು ಶ್ರದ್ಧಾಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ ನಮ್ಮ ಜೀವನದ ವಿಧಾನದಲ್ಲಿ ಮಿಳಿತಗೊಂಡಿವೆ. ಪ್ರಸ್ತುತ ಮೇ 17 ದಿನಾಂಕದಿಂದ ಜೂನ್ 15 ಒಂದು ತಿಂಗಳ ಕಾಲಾವಧಿಯನ್ನು ಅಧಿಕ ಮಾಸವೆಂದು ಕರೆಯಲಾಗುತ್ತದೆ. ಪ್ರತಿ 33 ಈ ಅಧಿಕ ಮಾಸವು ಬರುತ್ತೆ. ಪ್ರತಿ ಚಾಂದ್ರ ಮಾಸದಲ್ಲಿ ಒಂದು ರವಿ ಸಂಕ್ರಮಣ ಬರುತ್ತದೆ. ಯಾವ ಮಾಸದಲ್ಲಿ ಈ ರವಿ ಸಂಕ್ರಮಣ ಇರುವುದಿಲ್ಲವೋ ಆ ಮಾಸಕ್ಕೆ ಅಧಿಕ ಮಾಸ ಎಂದು ಕರೆಯಲಾಗುತ್ತದೆ. ಇದಕ್ಕೆ ಅಸಂಕ್ರಾಂತ ಮಾಸವೆಂದು ಹೇಳಲಾಗುತ್ತದೆ. ಅಧಿಕ ಮಾಸವನ್ನು ಮಲಮಾಸವೆಂತಲೂ ಕರೆಯುತ್ತಾರೆ. ಮಲ ಎಂದರೆ ಪಾತಕ ಎಂದರ್ಥ. ಯಾವ ಮಾಸದಲ್ಲಿ ಉಪಾಸನೆಯಿಂದಾಗಿ ನಮ್ಮ ಪಾತಕಗಳೆಲ್ಲವೂ ನಿವಾರಣೆಯಾಗುತ್ತವೆಯೋ ಅದು ಮಲಮಾಸ ಎನಿಸಿದೆ. ಪ್ರತಿಯೊಂದರಿಗೂ ಪರಮಾತ್ಮ ಒಂದೊಂದು ರೂಪಗಳು ನಿಯಾಮಕವಾಗಿದ್ದು ಮಲಮಾಸಕ್ಕೆ ಪುರುಷೋತ್ತಮ ರೂಪಿ ಶ್ರೀಹರಿ ನಿಯಾಮಕನಾದದ್ದರಿಂದ ಪುರುಷೋತ್ತಮ ಮಾಸವೆಂತಲೂ ಕರೆಯುತ್ತಾರೆ. ಅಲ್ಲದೆ ಯಾವ ಒಂದೇ ಮಾಸದಲ್ಲಿ ಒಂದೇ ತಿಂಗಳಿನಲ್ಲಿ 2 ಸಂಕ್ರಮಣಗಳು ಬಂದರೆ ಅದಕ್ಕೆ ಕ್ಷಮಾಸವೆಂತಲೂ ಕರೆಯುತ್ತಾರೆ. ಅಧಿಕಾಧಿಕಂ ಫಲಂ ಎನ್ನುವಂತೆ ಅಧಿಕ ಮಾಸದ ಒಂದು ತಿಂಗಳ ಪರ್ಯಂತರವಾಗಿ ಮಾಡುವ ಉಪಾಸನೆಗೆ ಮಹಾತ್ಮ ಪುರಾಣ, ಬೃಹನಾರದೀಯ ಪುರಾಣ ಮತ್ತು ಭವಿಷ್ಯೋತ್ತರ ಪುರಾಣಗಳಲ್ಲಿ ನಿರೂಪಿಸಲಾಗಿದೆ. ಅಲ್ಲದೆ ಮಾಸಾಚರಣೆಯನ್ನು ಕುರಿತಂತೆ ಉಪವಾಸ, ವ್ರತಗಳು, ಸ್ನಾನ, ದಾನ, ಧರ್ಮಾದಿಗಳು, ಮೌನವ್ರತ, ಭಾಗವತ, ಗ್ರಂಥದಾನ, ಶ್ರವಣ, ಗೋದಾನ, ಗೋಪೂಜೆಗಳನ್ನು, ದೀಪಾರಾಧನೆಯ ಕುರಿತಂತೆ ವಿವರವಾಗಿ ವರ್ಣಿಸಲಾಗಿದೆ. ನಮ್ಮ ದೈಹಿಕ, ಬೌದ್ಧಿಕ, ಮಾನಸಿಕ, ಚಿತ್ತ, ಬುದ್ಧಿ, ಮನಸ್ಸುಗಳ ಪರಿಶುದ್ಧತೆ, ಏಕಾಗ್ರತೆ, ಸಮಾಜಮುಖಿ ಚಿಂತನೆ, ಜೀವಪರ ಚಿಂತನೆಗಳು ಇಲ್ಲಿ ಕಂಡು ಬರುತ್ತವೆ. ವಿಶೇಷವಾಗಿ ಅಕ್ಕಿ ಹಿಟ್ಟು, ಬೆಲ್ಲ, ತುಪ್ಪಗಳಿಂದ ತಯಾರಿಸಲಾಗುವ ಅಪೂಪವೆಂದು ಕರೆಯಲಾಗುವ ಈ ಭಕ್ಷ್ಯವನ್ನು 33 ಸತ್ಪಾತ್ರರಿಗೆ ಪುರುಷೋತ್ತಮನ ದೇವನ ಪ್ರೀತ್ಯರ್ಥವಾಗಿ ದಾನ ನೀಡುವ ಪ್ರಮುಖ ಅನಿಸಿದೆ. ಅಲ್ಲದೆ ಭೋಜನಾದಿ ಅನ್ನದಾನ, ದ್ರವ್ಯದಾನ ಮತ್ತು ವಸ್ತ್ರದಾನಗಳು ಕೂಡ ಮಹತ್ವವನ್ನು ಪಡೆದಿವೆ. ಸಮಾಜದ ಎಲ್ಲ ವರ್ಗದವರು, ಸ್ತ್ರೀ ಪುರುಷರು ಈ ಅಪೂಪ ದಾನ ಕಾರ್ಯವನ್ನು ಆಚರಿಸಬೇಕೆಂಬುದಾಗಿ ತಿಳಿದು ಬರುತ್ತದೆ. ಅಪೂಪಗಳನ್ನು ಕಂಚಿನ ಪಾತ್ರೆಯಲ್ಲಿರಿಸಿ ರೇಷ್ಮೆ ವಸ್ತ್ರಗಳಿಂದ ಮುಚ್ಚಿ 2 ಜನಿವಾರಗಳನ್ನಿಟ್ಟು ದೀಪ ಧೂಪಾದಿಗಳಿಂದ ಪೂಜಿಸಬೇಕೆಂಬುದಾಗಿ ಹೇಳಲಾಗುತ್ತದೆ. 1 ಪ್ರತಿನಿತ್ಯವೂ ಇದನ್ನು ನೀಡಬೇಕೆಂಬುದಾಗಿ ಇದ್ದರೂ ಅವರವರ ಶಕ್ತಿ ಸಾಮರ್ಥ್ಯದಂತೆ 1 ದಾನ ನೀಡಬೇಕೆಂದು ಗ್ರಂಥಗಳು ಸಾರುತ್ತವೆ. ಈ ಅಪೂಪ ದಾನವನ್ನು ನೀಡುವಾಗ ಅನುಸಂಧಾನ ಗೈಯಬೇಕಾದ ಮಂತ್ರದ ಅರ್ಥವನ್ನು ಮಾತ್ರ ಇಲ್ಲಿ ಹೇಳ್ತಾ ಇದ್ದೇನೆ. ಅದು ಸಂಸ್ಕೃತದಲ್ಲಿದೆ. ನಾರಾಯಣನು ಸೂರ್ಯನ ಬಿಂಬ ನೆನೆಸಿ ಸೂರ್ಯನ ಸಹಸ್ರ ಕಿರಣಗಳಲ್ಲಿ ಆತನ ಸನ್ನಿಧಾನವಿದೆ. ಶಂಖ, ಚಕ್ರ, ಗದಾಪದ್ಮಗಳನ್ನು ಧರಿಸಿರುವ ಗರುಡ ವಾಹನನಾದ ಪರಮಾತ್ಮನು ನನಗೆ ಅನುಗಿಸಲಿ. ಅಧಿಕ ಮಾಸವು ಪರ್ವಕಾಲವೆನಿಸಿದೆ. ಪರಮಾತ್ಮನು ಕಾಲರೂಪಿ ಎನಿಸಿ ಕಲಾ, ಕಾಷ್ಟ, ನಿಮೇಶ, ಗಳಿಗೆಗಳಲ್ಲಿ ಮತ್ತು ಸರ್ವ ಜೀವರಲ್ಲಿ ನೆಲೆಸಿ ನಾಮಕ ನೆನೆಸಿದ್ದಾನೆ. ಅಪೂಪ ದಾನವು ಪೃಥ್ವಿ ದಾನಕ್ಕೆ ಸಮವೆನಿಸಿದೆ. ದೋಷಗಳ ಪರಿಹಾರ, ಪಾಪಗಳ ನಾಶ, ವಂಶಾಭಿವೃದ್ಧಿಗೋಸ್ಕರ ಭಾಷೆ

ಪುಷ್ಕರರೂಪಿ ವಿಶ್ವನಿಗೆ ಅರ್ಪಿಸುತ್ತೇನೆ ಎನ್ನುವುದಾಗಿ ಚಿಂತನೆಯನ್ನು ಗೈಯಬೇಕೆಂಬುದಾಗಿ ಹೇಳುತ್ತಾರೆ. ಅಲ್ಲದೆ ಪರಮಾತ್ಮನ 33 ರೂಪಗಳು ವಿಷ್ಣು, ಜಿಷ್ಣು, ಮಹಾವಿಷ್ಣು, ಹರಿ, ಕೃಷ್ಣ, ಅಧೋಕ್ಷಜ, ಕೇಶವ, ಮಾಧವ, ರಾಮ, ಅಚ್ಯುತ, ಪುರುಷೋತ್ತಮ, ಗೋವಿಂದ, ವಾಮನ, ಶ್ರೀಶ, ಶ್ರೀಕಂಠ, ವಿಶ್ವಸಾಕ್ಷಿ, ನಾರಾಯಣ, ಮಧುಸೂದನ, ಅನಿರುದ್ಧ, ತ್ರಿವಿಕ್ರಮ, ಜಗದ್ಯೋನಿ, ಅನಂತ, ಶೇಷಶಾಯಿ, ಸಂಕರ್ಷಣ, ಪ್ರದ್ಯುಮ್ನ, ದೈತಾರಿ, ವಿಶ್ವತೋಮುಖ, ಜನಾರ್ದನ, ಧರಾವಾಸ, ದಾಮೋದರ, ಆರ್ಧನ, ಶ್ರೀಪತಿ ಮುಂತಾದ 33 ಶ್ರೀ ಹರಿಯ ನಾಮಗಳನ್ನು ಒಂದು ಅಪೂಪದಲ್ಲಿಯೂ ಚಿಂತನೆ ಗೈಯಬೇಕೆಂಬುದಾಗಿ ಹೇಳಲಾಗುತ್ತದೆ. ಇಲ್ಲಿ 33 ಅಪೂಪಗಳೆಂದಾಗ 33 ತತ್ವಾಭಿಮಾನಿ ದೇವತೆಗಳನ್ನು ಹೇಳಲಾಗುತ್ತದೆ. ಅವರಲ್ಲಿ 8 ಜನ ಅಷ್ಟವಸುಗಳು. ಈ 8 ಜನ ಅಷ್ಟವಸುಗಳಲ್ಲಿ ಇರುವ ಪರಮಾತ್ಮನ ರೂಪಗಳನ್ನು ಚಿಂತನೆ ಮಾಡಬೇಕು. ದ್ರೋಣನಲ್ಲಿ ವಿಷ್ಣು, ಧ್ರುವನಲ್ಲಿ ಜಿಷ್ಣು, ದೋಷನಲ್ಲಿ ಮಹಾವಿಷ್ಣು, ಅರ್ಕನಲ್ಲಿ ಹರಿ, ಅಗ್ನಿಯಲ್ಲಿ ಕೃಷ್ಣ, ಜೀವನಲ್ಲಿ ಅಧೋಕ್ಷಜ, ಪ್ರಾಣನಲ್ಲಿ ಕೇಶವ ಮತ್ತು ವಿಭಾವಸುವಿನಲ್ಲಿ ಮಾಧವನನ್ನು ಸ್ಮರಿಸಬೇಕು. ಅದೇ ರೀತಿ 11 ಜನ ರುದ್ರರು, ಇವರಲ್ಲಿರುವ ಭಗವಂತನ ರೂಪಗಳನ್ನು ಚಿಂತನೆ ಮಾಡಬೇಕು. ಭೀಮನಲ್ಲಿ ರಾಮ, ರೈವತನಲ್ಲಿ ಅಚ್ಯುತ, ಓಜನಲ್ಲಿ ಪುರುಷೋತ್ತಮ, ಅಜಯ ಕಪಾತ್ನಲ್ಲಿ ಗೋವಿಂದ, ಮಹಾನ್ನಲ್ಲಿ ವಾಮನ, ಬಹುರೂಪನಲ್ಲಿ ಶ್ರೀಶ, ಭವನಲ್ಲಿ ಶ್ರೀಕಂಠ, ವಾಮದೇವನಲ್ಲಿ ವಿಶ್ವಸಾಕ್ಷಿ, ಉಗ್ರನಲ್ಲಿ ನಾರಾಯಣ, ವೃಷಾಕಪಿಯಲ್ಲಿ ಮಧುರಿಪು, ಅಹಿರ್ಭುಗ್ನಿಯಲ್ಲಿ ಅನಿರುದ್ಧ. ಇವು 11 ಜನ ರುದ್ರರ ರೂಪಗಳಾದವು. ಇನ್ನು 12 ಜನ ಆದಿತ್ಯರಲ್ಲಿ ಇರುವಂತಹ ಭಗವದ್ ರೂಪಗಳನ್ನು ತಿಳಿಸುತ್ತಾರೆ. ವಿವಸ್ವಾನ್ನಲ್ಲಿ ತ್ರಿವಿಕ್ರಮ, ಅರ್ಯಮಾನಲ್ಲಿ ವಾಸುದೇವ, ಪೂಷಾನಲ್ಲಿ ಜಗದ್ಯೋನಿ, ಸ್ವಷ್ಟನಲ್ಲಿ ಅನಂತ, ಸವಿತೃವಿನಲ್ಲಿ ಶೇಷಶಾಯಿ, ಭಗನಲ್ಲಿ ಸಂಕರ್ಷಣ, ಧಾತೃವಿನಲ್ಲಿ ಪ್ರದ್ಯುಮ್ನ, ಪರ್ಜುನಲ್ಲಿ ದೈತ್ಯಾರಿ, ವರ್ಣನಲ್ಲಿ ವಿಶ್ವತೋಮುಖ, ಮಿತ್ರನಲ್ಲಿ ಜನಾರ್ದನ, ಶಕ್ರನಲ್ಲಿ ಧರಾವಾಸ, ಉರ್ಕ್ರಮನಲ್ಲಿ ದಾಮೋದರ ಎಂಬುದಾಗಿದೆ. 33 ರೂಪ ಪ್ರಜಾಪತಿಯಲ್ಲಿ ಅಗಾರ್ಧನ ರೂಪವಿದೆ ಎಂದು ಹೇಳುತ್ತಾರೆ. 33 ರೂಪ ವಶತ್ಕಾರನಲ್ಲಿ ಶ್ರೀಪತಿಯ ರೂಪವನ್ನು ತಿಳಿಸುತ್ತಾರೆ. ಏಕ ಮಾಸದ ಒಂದು ತಿಂಗಳ ಪರ್ಯಂತರವು ಪದ್ಮ ಪುರಾಣದಲ್ಲಿ ತಿಳಿಸಿದಂತೆಯೇ ನಾವು ಭಗವಂತನ ಸ್ಮರಣೆಯನ್ನು ಮಾಡಬೇಕೆಂಬುದಾಗಿ ಹೇಳಲಾಗುತ್ತದೆ. ಆ ಶ್ರೀಹರಿಯ ಸ್ತೋತ್ರವನ್ನು ವಿವರಿಸಿದ್ದಾರೆ. ನಮಃ ಪುರುಷೋತ್ತಮಾಖ್ಯ ನಮಸ್ತೆ ವಿಶ್ವಭಾವನ, ನಮಸ್ತೆ ಋಷಿಕೇಶ ಮಹಾಪುರುಷ ಪೂರ್ವ, ಏನೇರಮಖಿಲಂ ಜಾತಂ ಯತ್ರ ಸರ್ವಂ ಪ್ರತಿಷ್ಠಿತಂ ಲಯಮೇಷ್ಯತಿ ಯತ್ರೇ ತತ್ತಂ ಪ್ರಸನ್ನೋಸ್ಮಿ ಕೇಶವಂ ಚಿದ್ರೂಪ ಚಿತ್ ಪರಿಜ್ಞೇಯ ಸಹ ಹೇ ಕೃಷ್ಣ ಪ್ರಸೀದತು. ಕೃಷ್ಣ ಕಮಲಪತ್ರಾಕ್ಷಂ, ರಾಮಂ ಬಹುಕುಲೋಧ್ವಂ, ನೃಸಿಂಹಂ, ವಾಮನಂ, ವಿಷ್ಣುಂ ಸ್ಮರಣ್ ಯಾತಿ ಪರಾಂ ಗತಿಂ ಎಂದು ಹೇಳಲಾಗುತ್ತದೆ. ಇಲ್ಲಿ ನಾರಾಯಣನು, ವಾಸುದೇವಂ, ವರಾಹಂ, ಕಂಸಕೇಶೀ ನಿಚೂನಂ, ಪುರಾ ಪುರುಷಂ, ಯಜ್ಞ ಪುರುಷಂ, ಪ್ರಣತೋಸ್ಮ್ಯಹಂ, ಅನಾದಿ ನಿಧಯ ದೇವಂ, ಶಂಖಚಕ್ರ ಗದಾಧರಂ, ತ್ರಿವಿಕ್ರಮಂ ಹಲಧರಂ ಪ್ರಣತೋಸ್ಮಿ ಸನಾತನಂ, ಯೇ ಇದಂ ಕೀರ್ತಯೇನ್ನಿತ್ಯಂ ಸ್ತೋತ್ರಾಣಾಂ ಉತ್ತಮೋತ್ತಮಂ, ಸರ್ವ ಪಾಪ ವಿನಿರ್ಮುಕ್ತೇ ವಿಷ್ಣುಲೋಕೆ ಮಹೀಯತೆ ಎಂದು ತಿಳಿಸಲಾಗಿದೆ. ಇನ್ನು ಈ ಒಂದು ತಿಂಗಳಲ್ಲಿ ಪ್ರತಿನಿತ್ಯವೂ ಪೂಜೆಯಲ್ಲಿ ಹೇಳಬೇಕಾದ ಶ್ರೀಕೃಷ್ಣನ ಶ್ಲೋಕ ರೂಪವು ಈ ರೀತಿ ಇದೆ. ಗೋವರ್ಧನಂ ಧರಂ ವಂದೇ ಗೋಪಾಲ ಗೋಪರೂಪಿಣಂ, ಗೋಕುಲೋತ್ಸವಂ ಈಶಾನಂ, ಗೋವಿಂದಂ ಗೋಪಿಕಾ ಪ್ರಿಯಂ ಎನ್ನುವುದಾಗಿ ತಿಳಿಸಿದ್ದಾರೆ. ಇನ್ನು ಪುರುಷೋತ್ತಮ ರೂಪ ಎಂದಾಗ, ಪುರುಷೋತ್ತಮ ರೂಪವನ್ನ ನಾವು ಯಾವ ರೀತಿ ನಮ್ಮ ಮನೋಮಂಡಲದಲ್ಲಿ ಚಿಂತನೆ ಮಾಡಬೇಕೆಂಬುದನ್ನು ಕೂಡ ನಮಗೆ ಪುರಾಣಗಳು ತಿಳಿಸಿಕೊಡುತ್ತವೆ. ಪರಮಾತ್ಮನ 24 ರೂಪಗಳಲ್ಲಿ ಪುರುಷೋತ್ತಮ ರೂಪವು ಒಂದಾಗಿದೆ. ಭಗವದ್ಗೀತೆಯ 15 ಅಧ್ಯಾಯದಲ್ಲಿ ನಾವು ಕ್ಷರಾಕ್ಷರ ರೂಪ ನೆನೆಸಿದ ಪುರುಷೋತ್ತಮನ ದೇವನ ರೂಪಗಳನ್ನ ಕಾಣುತ್ತೇವೆ. ಅನಂತ ರೂಪಗಳು, ಅನಂತ ನಾಮಗಳು ಶ್ರೀಹರಿಯ ರೂಪಗಳೇ ಆಗಿವೆ. ಶ್ರೀ ಮಧ್ವರಾಯರು ತಂತ್ರಸಾರದಲ್ಲಿ ತಿಳಿಸಿದಂತೆ ಪುರುಷೋತ್ತಮನ ರೂಪವು ಮೇಲಿನ ಬಲಗೈಯಲ್ಲಿ ಪದ್ಮ, ಕೆಳಗಿನ ಬಲಗೈಯಲ್ಲಿ ಚಕ್ರ, ಮೇಲಿನ ಎಡಗೈಯಲ್ಲಿ ಶಂಖ, ಕೆಳಗಿನ ಎಡಗೈಯಲ್ಲಿ ಗದೆಗಳನ್ನು ಧರಿಸಿದ ರೂಪ ಚಿತ್ರಣ. ಇದನ್ನು ನಾವು 1 ಪರ್ಯಂತರವೂ ನಿತ್ಯ ಸ್ಮರಿಸಬೇಕೆಂಬುದಾಗಿದೆ. ಅಲ್ಲದೆ ನಮ್ಮ ಅನೇಕ ಹರಿದಾಸರು ಶ್ರೀ

0: ಪುರಂದರರು, ಕನಕದಾಸರು, ವಿಜಯದಾಸರು, ಗೋಪಾಲದಾಸರು ಎಲ್ಲರೂ ಪುರುಷೋತ್ತಮ ರೂಪವನ್ನು ಕುರಿತಂತೆ ಅನೇಕ ಕೀರ್ತನೆಗಳನ್ನು ಕೂಡ ರಚಿಸಿದ್ದಾರೆ. ಆ ಎಲ್ಲ ಕೀರ್ತನೆಗಳ ಪಠನವು, ಆ ಪಾರಾಯಣವು ಅಷ್ಟೇ ಮಹತ್ವವನ್ನು ಪಡೆದಿದೆ. ಆಧುನಿಕ ವಿಚಾರಗಳಿಗೆ ಆಕರ್ಷಿತರಾಗಿ ಅಧಿಕ ಮಾಸವನ್ನು ನಿಂದಿಸುವುದು ಮಹಾದೋಷವೆಂದು ಹೇಳಲಾಗಿದೆ. ಅಲ್ಲದೆ ಮದುವೆ, ಮುಂಜಿ, ಚೌಲ, ಗೃಹ ಪ್ರವೇಶ ಮುಂತಾದ ಶುಭ ಕಾರ್ಯಗಳನ್ನು ಕೂಡ ಈ ಅಧಿಕ ಮಾಸದಲ್ಲಿ ಆಚರಿಸಬಾರದೆಂದು ಹೇಳಲಾಗುತ್ತದೆ. ಅಧಿಕ ಮಾಸವು ಜ್ಞಾನ ಭಕ್ತಿ ವೈರಾಗ್ಯಗಳಿಂದ ಕೂಡಿದ ಸಾಧನ ದೇಹ, ಸಾಧನ ದೇಶ, ಸಾಧನ ಕಾಲಗಳ ಮಹತ್ವವನ್ನು ನಮಗೆ ತಿಳಿಸಿಕೊಡುತ್ತದೆ. ಪೌರಾಣಿಕವಾಗಿ ಅಧಿಕ ಮಾಸವನ್ನು ಉಪಾಸನೆಗೈದು ಉದ್ಧತರಾದ ಅನೇಕ ವ್ಯಕ್ತಿಗಳ ಚರಿತ್ರೆಯು ನಮಗೆ ಕಥೆಗಳ ರೂಪದಲ್ಲಿ ದೊರೆಯುತ್ತದೆ. ಶಕ್ತಿ ಸಾಮರ್ಥ್ಯಗಳಿದ್ದಾಗಲೂ ದಾನ ಧರ್ಮ ಮಾಡದ, ದುರಾಚಾರಗಳಲ್ಲಿಯೇ ಜೀವಿತಗಳನ್ನು ಕಳೆಯುವ, ಮಗನನ್ನು ಬದುಕಿಸಿಕೊಳ್ಳುವ, ಸಂತಾನ ಪ್ರಾಪ್ತಿ, ಹೀಗೆ ಒಬ್ಬೊಬ್ಬರ ಚರಿತ್ರೆಯು ವ್ಯಕ್ತಿತ್ವದ ಒಂದೊಂದು ನ್ಯೂನ್ಯತೆಗಳನ್ನು ಕಳೆದುಕೊಳ್ಳುವ ಸಂದೇಶ ಇರ್ತದೆ. ಮುಖ್ಯವಾಗಿಯೇ ದೃಢಧನ್ವನ ಕಥೆ, ಕದರ್ಯನ ಕಥೆ, ಕೌಶಿಕನ ಕಥೆ, ಸುಶರ್ಮನ ಕಥೆ, ಸುಶೀಲೆ ವಿಮಲಯರ ಕಥೆ, ತಾಪಸಿಯ ಕಥೆ, ವೇದ ಶರ್ಮನ ಕಥೆ, ಸ್ಮಿತ ವಿಲಾಸಿನಿಯ ಕಥೆ, ಸುಧರ್ಮ ಶರ್ಮನ ಕಥೆ, ಕುಶಲ ಕರ್ಮನ ಕಥೆ, ವಿಪ್ರದಾಸನ ಕಥೆ, ಸೋಮ ಶರ್ಮನ ಕಥೆ, ಧನದಾಸನ ಕಥೆ, ಮಂಡನ ಗುಣವತಿಯರ ಕಥೆ ಮತ್ತು ಸುಮತಿಯರ ಕಥೆಗಳು ನಮಗೆ ಕಂಡು ಬರುತ್ತದೆ. ಒಟ್ಟಿನಲ್ಲಿ ಕಥಾ ಮಾಧ್ಯಮ ಅತ್ಯಂತ ಆಕರ್ಷಣೀಯವಾದ, ಪ್ರತಿಭಾಪೂರ್ಣವಾದ ಮಾಧ್ಯಮವಾಗಿದೆ. ಕನ್ನಡ ಸಾಹಿತ್ಯದ ಒಡ್ಡಾರಾಧನೆ ಗ್ರಂಥದಲ್ಲಿ ಕಂಡುಬರುವಂತೆ ದುಷ್ಕರ್ಮಗಳಿಂದಾಗಿ ಅನೇಕ ಹೀನ ಯೋನಿಗಳಲ್ಲಿ ಜನ್ಮವೆತ್ತುವುದು ತಿಳಿದು ಬರುತ್ತದೆ. ಪುನರ್ಜನ್ಮವನ್ನು ನಮ್ಮ ಭಾರತೀಯ ತತ್ವಜ್ಞಾನದಲ್ಲಿ ಕರ್ಮ ಸಿದ್ಧಾಂತವನ್ನು ನಾವು ಒಪ್ಪಿಕೊಳ್ಳುತ್ತೇವೆ. ಕರ್ಮದಂತೆ ಜನ್ಮ ಎನ್ನುವ ತತ್ವವನ್ನು ಪೌರಾಣಿಕ ಕಥೆಗಳು ಸಾರುತ್ತವೆ. ಏನೇ ಆಗಲಿ, ನಮ್ಮ ಅಧಿಕ ಮಾಸದ ಒಂದು ತಿಂಗಳ ಕಾಲಮಾನವು ನಮ್ಮನ್ನ ಸಗುಣಗಳೊಡನೆ, ಸುಸಂಸ್ಕಾರದೊಡನೆ, ಸಮಾಜ ಮುಖಿಯಾಗಿ, ಜಗಹಿತ ಮುಖಿಯಾಗಿ, ಮಾನವ ಮುಖಿಯಾಗಿ ನಮ್ಮನ್ನ ವಿಚಾರಿಸುವಂತೆ ಮಾಡಲಿ. ನಮ್ಮಲ್ಲಿ ರಾಷ್ಟ್ರೀಯ ಪ್ರಜ್ಞೆ ಜಾಗೃತವಾಗಲಿ. ಮಾನವ ಹಿತಕ್ಕಾಗಿ, ಮನುಕುಲಕ್ಕಾಗಿ ನಮ್ಮ ವಿಚಾರಗಳು ಧಾರೆಯಾಗಲಿ.
1: ಇವರಿಗೆ ಅಧಿಕಸ್ಯ ಅಧಿಕಃ ಅಧಿಕ ಮಾಸ ಕುರಿತು ಸಾಹಿತಿಗಳಾದ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ ಅವರಿಂದ ಭಾಷಣವನ್ನು ಕೇಳಿದಿರಿ. ಈಗ ಕೇಳಿ ಒಂದು ಗೀತೆಯನ್ನ ರಶ್ಮಿ ಅವರಿಂದ.

ರಶ್ಮಿಯವರಿಂದ ಭಕ್ತಿಗೀತೆಯನ್ನು ಕೇಳಿದಿರಿ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಸಕಾರ ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಸಮಯ 12:30 ಸೆಕೆಂಡ್ಗಳು.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
3: ದಾವಣಗೆರೆಯ GM ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
0: ಶ್ರೋತೃಗಳೇ, ಗಮನಿಸಿ, ಇಂದು ರಾತ್ರಿ 9:30ಕ್ಕೆ ಕಾರ್ಯಕ್ರಮ ಯುವವಾಣಿ ಪ್ರಸಾರವಾಗ್ತಾ ಇದೆ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ನಾವೀನ್ಯತೆ ಆವಿಷ್ಕಾರ ಪ್ರಶಸ್ತಿಗೆ ಭಾಜನರಾಗಿರುವ ದಾವಣಗೆರೆಯ ನಿಖಿತಾ ಎಸ್ ರಾಜ್ ಕಬಿನಿ ಅವರೊಂದಿಗಿನ ಸಂದರ್ಶನ ಮೂಡಿಬರ್ತಾ ಇದೆ. ಇವರೊಂದಿಗೆ ನಿರಂಜನ ಮೂರ್ತಿ ಆರ್ ಪಂಡರಹಳ್ಳಿ. ಯುವವಾಣಿ ಕಾರ್ಯಕ್ರಮದ ಒಂದು ತುಣುಕು ಇದೀಗ
4: ಮ್ಯಾಥಮೆಟಿಕ್ಸ್ ಅಲ್ಲಿರ್ಬೋದು, ಕ್ವಾಂಟಮ್ ಕಂಪ್ಯೂಟಿಂಗ್ ಅಲ್ಲಿರ್ಬೋದು, ಪೈಥನ್, DSA ಈ ತರ ಹಲವಾರು ಕ್ಷೇತ್ರಗಳಿಗೆ ಸಂಬಂಧಪಟ್ಟಿರೋ ಕೋರ್ಸಸ್ ಮಲ್ಟಿಪಲ್ ಬೇರೆ IIT ಪ್ರೊಫೆಸರ್ಸ್ ಹೇಳ್ಕೊಡ್ತಾರೆ. ಆ ಕೋರ್ಸಸ್ ಮಾಡಿ ಕ್ಲಿಯರ್ ಮಾಡಿ NPTEL ಇಂದ ಸೂಪರ್ ಸ್ಟಾರ್, NPTEL ಬಿಲೀವರ್, NPTEL ಎಂಥೂಸಿಯಾಸ್ಟ್ ಅಂತ ಮಲ್ಟಿಪಲ್ ಅಪಾರ್ಚುನಿಟೀಸ್ ಬಂದಿದೆ. ಅಂಡ್ ದೆನ್ ಈಗ VTU ಇಂದ ಮೈನರ್ ಡಿಗ್ರಿ ಅಂತ ಮಾಡ್ತಾರೆ. ಸೊ ಅದರಲ್ಲಿ ಮ್ಯಾಥಮೆಟಿಕ್ಸ್ ಮೈನರ್ ಡಿಗ್ರಿ ಪರ್ಸ್ಯೂ ಮಾಡ್ತಾ ಇದ್ದೀನಿ. ಸೊ ನನಗೆ ಯಾವಾಗಲೂ ಆಸೆ ಇತ್ತು, ನನಗೆ ಇಂಜಿನಿಯರಿಂಗ್ ಡಿಗ್ರಿ ಅಷ್ಟೇ ಅಲ್ಲ, ಅದ್ರ ಜೊತೆ ಸಪ್ರೇಟ್ ಡಿಗ್ರೀಸ್ ಇರಬೇಕು ನನಗೆ ಅಂತ. ಸೊ ಅದೊಂದು ಆಸೆಗೋಸ್ಕರ ಇದು ಇಂಜಿನಿಯರಿಂಗ್ ಡಿಗ್ರಿ ಅಲ್ಲದೆ ಇವೆರಡು ಡಿಗ್ರಿ ಕೂಡ ನಾನು ಸೈಮಲ್ಟೇನಿಯಸ್ಲಿ ಮಾಡ್ಕೊತಾ ಇದ್ದೀನಿ.
0: ಯುವವಾಣಿ ಕಾರ್ಯಕ್ರಮ ಇಂದು ರಾತ್ರಿ 9:30ಕ್ಕೆ.
5: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
6: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
5: ಕೇಳಿದರೆ ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
7: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
8: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
7: ಆಕಾಶವಾಣಿ FM ರೈನ್ಬೋದಲ್ಲಿ ಮಧ್ಯಾಹ್ನ 1:30 ವಿವಿಧ ಭಾರತಿಯಲ್ಲಿ ಸಂಜೆ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಆರೋಗ್ಯ ಸಂಚಿಕೆ.
1: ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಕ್ಷಯರೋಗ ಕಾರಣ ಮತ್ತು ಚಿಕಿತ್ಸೆ, ಈ ಕುರಿತು ಗಂಗಾವತಿ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಸೋಮಶೇಖರ್ ಕಬ್ಬೇರ್ ಅವರೊಂದಿಗೆ ಸಂದರ್ಶನ.
2: ನಮಸ್ಕಾರ ಕೇಳುಗರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಟಿಬಿ ಕಾಯಿಲೆ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಗಂಗಾವತಿಯ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರಾಗಿರ್ತಕ್ಕಂತಹ ಡಾಕ್ಟರ್ ಸೋಮಶೇಖರ್ ಕಬೇರ್ ಅವರು. ಡಾಕ್ಟ್ರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ.
3: ನಮಸ್ಕಾರ ಸೋಮೇಶ್ವರ.
2: ಸರ್, ಬಹಳ ಮುಖ್ಯವಾಗಿ ಟಿಬಿ ಇದು ತುಂಬ ಜನರಲ್ಲಿ ಕಾಡ್ತಾ ಇದೆ, ಭಾಳಷ್ಟು ಜನ ಇದನ್ನು ಎದುರಿಸ್ತಾ ಇದ್ದಾರೆ, ಮಕ್ಕಳು, ವೃದ್ಧರು, ಯುವಕರಾಗಿರ್ಬೋದು. ಈ ಟಿಬಿ ಅಂದರೆ ಏನು ಸರ್? ಆ್ಯಕ್ಚುಲಿ
3: ಮೊದಲನೇದಾಗಿ ಟಿಬಿ ಅಂತಂದರೆ ಇದೊಂದು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಲೋಸಿಸ್ ಅಂತೇಳಿ ಒಂದು ಬ್ಯಾಕ್ಟೀರಿಯಾ. ಇದನ್ನು ನಾವು ವೈಜ್ಞಾನಿಕವಾಗಿ ಗ್ರಾಮ್ ಪಾಸಿಟಿವ್ ಮತ್ತು ಆಸಿಡ್ ಫಾಸ್ಟ್ ಬ್ಯಾಸಿಲೈ ಅಂತ ಕರಿತೀವಿ. ಸೊ ಈ ಒಂದು ಬ್ಯಾಕ್ಟೀರಿಯಾದಿಂದ ಹರಡತಕ್ಕಂಥ, ಮುಖ್ಯವಾಗಿ ಶ್ವಾಸಕೋಶದಿಂದನೇ ಹರಡತಕ್ಕಂಥ ಒಂದು ಪ್ರಮುಖವಾದ, ಶ್ವಾಸಕೋಶಕ್ಕೇ ಕಾಯಿಲೆ ತರತಕ್ಕಂಥ ಒಂದು ಪಿಡುಗು ಅಂತ ನಾವು ಹೇಳ್ಬೋದು.
2: ಇದರ ಮೂಲ ಏನು ಸರ್, ಹೇಗೆ?
3: ಹಾಂ, ಇದಕ್ಕೆ ನಾವು ಮೊದಲನೇದಾಗಿ ನಾವು ಏನು ಹೇಳ್ತೀವಿ ಅಂತಂದರೆ, ಈ ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಲೋಸಿಸ್ ಅಂತ ಏನಿದೆ ಬ್ಯಾಸಿಲೈ ಇದೆ, ಇದು ಭಾಳ ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಬ್ಯಾಸಿಲೈ. ಸೊ ಇದ್ರ ಬಗ್ಗೆ ನಾವು ತಿಳ್ಕೊಂಡ್ರೆ ಅವಾಗ ನಮಗೆ ಇದು ಯಾಕೆ ಈ ರೀತಿ ಹರಡ್ತಿದೆ, ಇದ್ರದ್ದು ಮೂಲ ಏನು ಅನ್ನೋದೊಂದು ನಮಗೆ ಒಂದು
2: ಗಂಭೀರವಾಗಿ ಪರಿಗಣಿಸುವಂತಹ,
3: ಹೌದು, ಗಂಭೀರವಾಗಿ ಪರಿಗಣಿಸತಕ್ಕಂಥ ಕಾಯಿಲೆ. ಸೊ ಇದ್ರ ಬಗ್ಗೆ ನೀವು ಒಂದು ಸ್ವಲ್ಪ ಹೇಳಕ್ ಇಷ್ಟಪಡ್ತೀನಿ. ಮೊದಲನೇದಾಗಿ ಏನಂತಂದ್ರೆ, ಎಲ್ಲಾ ಬ್ಯಾಕ್ಟೀರಿಯಾನು ಒಂದರಿಂದ ಎರಡು ನಿಮಿಷದಲ್ಲಿ ಮಲ್ಟಿಪ್ಲೈ ಆಗ್ಬಿಡುತ್ತೆ. ಅಂದ್ರೆ ಒಂದಿರತಕ್ಕಂಥ ಬ್ಯಾಕ್ಟೀರಿಯಾ ಎರಡಾಗ್ಬಿಡುತ್ತೆ. ಈ ಬ್ಯಾಕ್ಟೀರಿಯಾ ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಲೋಸಿಸ್ ಬ್ಯಾಕ್ಟೀರಿಯಾ ಅಂದ್ರೆ ನಿಧಾನಕ್ಕೆ ಮಲ್ಟಿಪ್ಲೈ ಆಗ್ತಕ್ಕಂಥ ಬ್ಯಾಕ್ಟೀರಿಯಾ, ಇದು ಇದ್ರದ್ದು ಸ್ಪೆಷಾಲಿಟಿ. ಸೊ ಇದು ಏನು ಮಾಡಂತಂದ್ರೆ, ಎರಡು ದಿವಸ ಆದಮೇಲೆ ಮಲ್ಟಿಪ್ಲೈ ಆಗುತ್ತೆ. ಸೊ 48 ಅವರ್ಸಿಗೆ ಮಲ್ಟಿಪ್ಲೈ ಆಗ್ತಕ್ಕಂಥ ಬ್ಯಾಕ್ಟೀರಿಯಾ ಇದು. ಸೊ ಇದ್ರ ವಿಶೇಷತೆ ಏನಂತಂದ್ರೆ, ಎಲ್ಲಾದರೂ ಹೋಗಿ ಅಂದರೆ ಇದು ಏನು ಲಂಗ್ಸಲ್ಲಿ, ಮೊದಲನೇ ಮನೆ ಇದ್ರದ್ದು ಲಂಗ್ಸ್ ಆ್ಯಕ್ಚುಲಿ. ಸೊ ಶ್ವಾಸಕೋಶದಿಂದ ಆಡ್ತಕ್ಕಂಥ ಕಾಯಿಲೆ ಇದನ್ನು. ಸೊ ಲಂಗ್ಸಲ್ಲಿ ಅಥವಾ ಮತ್ತೆ ಅದು ಲಿಂಪ್ ನೋಡ್ ಅಂತಿರುತ್ತೆ, ಅಲ್ಲಿ ಹೋಗಿ ಇದೇನು ಸೇರ್ಕೊಳ್ತದೆ, ನಿಧಾನಕ್ಕೆ ಮಲ್ಟಿಪ್ಲೈ ಆಗುತ್ತೆ. ಆಮೇಲೆ ನಮ್ಮ ಬಾಡಿನಲ್ಲಿರ್ತಕ್ಕಂಥ ಏನು ಒಂದು ಡಿಫೆನ್ಸ್ ಸಿಸ್ಟಮ್ ಇರುತ್ತೋ, ಆ ಡಿಫೆನ್ಸ್ ಸಿಸ್ಟಮ್ಗೆ ಒಳಪಡೋದಕ್ಕೆ ಭಾಳಷ್ಟು ಸಮಯಾವಕಾಶ ತಗೊಳುತ್ತೆ. ಸೊ ಯಾಕಂತಂದರೆ ಇದು ನಿಧಾನಕ್ಕೆ ಮಲ್ಟಿಪ್ಲೈ ಮಾಡೋದ್ರಿಂದ, ಸೊ ಕಾಯಿಲೆ ಲಕ್ಷಣಗಳಾಗಲಿ ಅಥವಾ ಇನ್ಫೆಕ್ಷನ್ ಆಗಲಿ ಭಾಳ ನಿಧಾನಕ್ಕೆ ಬರ್ತಕ್ಕಂಥ ಒಂದು ಕಾರಣದಿಂದ ಇದಕ್ಕೆ. ಸೊ ಇದಕ್ಕೆ ನಾವು ರಿಸರ್ವೈರ್ ಅಂತ ಹೇಳಿದ್ರೆ, ನಮ್ಮಲ್ಲಿರ್ತಕ್ಕಂಥ ಪೇಷಂಟ್ಸ್ ಅಂದರೆ ಏನು ರೋಗಿಗಳನ್ನು ನಾವು ಹೇಳ್ತೀವಿ, ಅವರೇ ನಮ್ಮ ರಿಸರ್ವೈರ್, ಅವರೇ ನಮ್ಮ ರಿಸರ್ವೈರ್, ಅವರಿಂದನೇ ಈ ಕಾಯಿಲೆ ಹರಡುತ್ತೆ. ಯಾರಿಗೆ ಶ್ವಾಸಕೋಶದ ಟ್ಯುಬರ್ಕ್ಲೋಸಿಸ್ ಇರುತ್ತೋ, ಕ್ಷಯ ಇರುತ್ತೋ, ಅವರಿಂದನೇ ಈ ಕಾಯಿಲೆ ಪ್ರಸಾರ ಆಗುತ್ತೆ.
2: ಇದನ್ನು ಗಂಭೀರವಾಗಿ ಪರಿಗಣಿಸಲು,
3: ಸೊ ಇದೊಂದು ಗಂಭೀರವಾಗಿರ್ತಕ್ಕಂಥ ಮತ್ತೆ ನೋಟಿಫೈಯಬಲ್ ಡಿಸೀಸ್ ಇದು. ಈಗ ಯಾರೇ ಟ್ಯುಬರ್ಕ್ಲೋಸಿಸ್ನ ಡೈಗ್ನೋಸ್ ಮಾಡಿ ಅದನ್ನು ಟ್ರೀಟ್ ಮಾಡ್ತಾರೆ ಅಂದರೆ, ಅದು ಪ್ರೈವೇಟಲ್ಲಿ ಇರ್ಬೋದು, ಗೌರ್ಮೆಂಟಲ್ಲಿ ಇರ್ಬೋದು, ಇಟ್ ಈಸ್ ಎ ನೋಟಿಫೈಯಬಲ್ ಡಿಸೀಸ್ ಸಿನ್ಸ್ 2015. ಆವಾಗಿಂದ ಇದನ್ನು ಭಾರತ ಸರ್ಕಾರದವರು ನೋಟಿಫೈಯಬಲ್ ಡಿಸೀಸ್ ಅಂತೇಳಿ ಮಾಡಿದ್ದಾರೆ.
2: ಸರ್, ಇದರ ಲಕ್ಷಣಗಳಾದರೂ ಹೇಳ್ತೀನಿ, ಹೇಗೆ ಪತ್ತೆ ಹಚ್ಚಬೇಕು?
3: ಸೊ ಮೊದಲನೇದಾಗಿ ನಾವು ಲಕ್ಷಣಗಳ ಬಗ್ಗೆ ಮಾತಾಡಬೇಕು ಅಂತಂದರೆ, ನಾವು ಒಂದೇ ಮಂತ್ರ ಹೇಳ್ತೀವಿ ಎಲ್ಲರಿಗೂ, ಅಂದರೆ ಎಲ್ಲ ಪಬ್ಲಿಕ್ಗೂ ಒಂದೇ ಮಂತ್ರ. ಏನು ಮಂತ್ರ ಅಂತಂದರೆ, ಯಾರಿಗೆ ಎರಡು ವಾರ ಅಥವಾ ಎರಡು ವಾರಕ್ಕಿಂತ ಹೆಚ್ಚಿಗೆ ಯಾರಿಗೆ ಕೆಮ್ಮಿರುತ್ತೋ ಅಂಥವ್ರಿಗೆ ನೀವು ಕಫ ಪರೀಕ್ಷೆಯನ್ನು ಸಮೀಪದಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡಿಸ್ರಿ ಅಂತ. ಸೊ ಇದೇ ಒಂದು ಪ್ರಮುಖವಾದ ಲಕ್ಷಣ. ಬೇರೆ ಇತರೆ ಲಕ್ಷಣಗಳು ಇರುತ್ತೆ. ಸೊ ಇತರೆ ಲಕ್ಷಣಗಳು ಭಾಳಷ್ಟು ಗಮನ ಹರಿಸೋದಕ್ಕಿಂತ ಇಂಪಾರ್ಟೆಂಟು ಈ ಲಕ್ಷಣ ಭಾಳ ಇಂಪಾರ್ಟೆಂಟ್. ಯಾಕೆ ಈ ಲಕ್ಷಣ ಇಂಪಾರ್ಟೆಂಟ್ ಅಂದರೆ, ಇರ್ತಕ್ಕಂಥ ಕ್ಷಯದಲ್ಲಿ ಮೋರ್ ದ್ಯಾನ್ 85%, 85%ಗಿಂತ ಹೆಚ್ಚಿಗೆ ಇರತಕ್ಕಂಥ ಕ್ಷಯ ಶ್ವಾಸಕೋಶಕ್ಕೆ ಹರಡತಕ್ಕಂಥ ಕ್ಷಯನೇ.
2: ಸೊ
3: ಹಾಗಾಗಿ ಯಾರಿಗೆ ಎರಡು ವಾರ ಅಥವಾ ಎರಡು ವಾರಕ್ಕಿಂತ ಹೆಚ್ಚಿಗೆ ಕೆಮ್ಮಿರುತ್ತೋ, ಯಾರೇ ಆಗಿರಲಿ, ಅದು 6 ವರ್ಷ ಮೇಲ್ಪಟ್ಟಿರ್ತಕ್ಕಂಥವ್ರು ಯಾರೇ ಆಗಿರಲಿ, ಅವರದ್ದು ನಾವು ಕಫ ಪರೀಕ್ಷೆನ ಕಂಪಲ್ಸರಿಯಾಗಿ ಮಾಡಿಸ್ಲೇಬೇಕಾಗುತ್ತೆ. ಸೊ ಅವಾಗ
2: ಇರಲಿ, ಯುವಕರಿರಲಿ,
3: ವಯಸ್ಸಾದವ್ರು ಇರಲಿ, ಯಾರೇ ಆಗಿರಲಿ, ಅದನ್ನು ನಾವು ಕಫ ಪರೀಕ್ಷೆ ಮಾಡಿಸೋದ್ರ ಮೂಲಕ ಬೇಗನೆ ನಾವು ಪತ್ತೆ ಹಚ್ಚಬಹುದು. ಎರಡನೇದಾಗಿ ಈ ಲಕ್ಷಣಗಳನ್ನು ನಾವು ಏನು ಹೇಳ್ತೀವಿ ಅಂತಂದರೆ, ಒಂದು ತೂಕ ಕಡಿಮೆ ಆಗ್ತಕ್ಕಂಥದ್ದು, ನೈಟ್ ಸ್ವೆಟ್ಸ್ ಅಂತ ಹೇಳ್ತೀವಿ, ಅಂದರೆ ರಾತ್ರಿ ಹೊತ್ತು ಮಲಗಿದಾಗ ತುಂಬ ಬೆವರಿಕೆ ಬರೋದು, ಸಂಜೆ ಹೊತ್ತಲ್ಲಿ ಜ್ವರ ಜಾಸ್ತಿ ಆಗೋದು, ಅಥವಾ ಅವಾಗವಾಗ ಜ್ವರ ಬಂದು ಕಡಿಮೆ ಆಗ್ತಕ್ಕಂಥದ್ದು ಇರೋದು. ನಾವು

0: ಕೆಮ್ಮಿನ ಬಗ್ಗೆ ಮಾತಾಡಿ, ಇಲ್ಲ ಅಂತಂದ್ರೆ ಅತಿಯಾಗಿ ಜ್ವರ ಬಂದು ತಲೆನೋವು ಬರ್ತಕ್ಕಂಥದ್ದು. ಅಂದ್ರೆ ಈಗ ನಾವು ಮೆನಿಂಜಲ್ ಟಿವಿ ಇತ್ತಂದ್ರೆ ತುಂಬಾ ಹೆಡ್ಡೇಕ್ ಬಂದು ಜ್ವರ ಬರ್ತಕ್ಕಂಥದ್ದು, ಅದಾದ್ಮೇಲೆ ಅದು ಇನ್ನ ಲಕ್ಷಣಗಳು ಅಷ್ಟೇ ಆಗ್ತಾರೆ, ಕನ್ವರ್ಷನ್ಸ್ ಬರ್ಬೋದು, ಎಚ್ಚರ ತಪ್ಪಬಹುದು. ಸೊ ಆ ಥರ, ಸೊ ಆ ಟಿವಿ ಯಾವ ಜಾಗದಲ್ಲಿ ಬರುತ್ತೆ ಅನ್ನೋದ್ರ ಮೇಲೆ ಲಕ್ಷಣಗಳು ಕೂಡ ಬೇರೆ ಬೇರೆ ಆಗಿ ಇದಾಗುತ್ತೆ. ಅಕಸ್ಮಾತ್ ಆಗಿ ನೀ ಜಾಯಿಂಟ್ ಅಂದ್ರೆ ಮೊಣಕಾಲಿಗೆ ಏನಾದರೂ ಅಕಸ್ಮಾತ್ ಟಿವಿ ಬಂತಂದ್ರೆ, ಸೊ ಅಂತ ಒಂದು ಸಮಯದಲ್ಲಿ ಮೊಣಕಾಲು ಊದ್ಕೊಳ್ಳುತ್ತೆ, ನೋವಾಗುತ್ತೆ. ಸೊ ಆ ತರ, ಸೊ ಆ ಲಕ್ಷಣಗಳು ಬೇರೆ ಇರುತ್ತೆ. ಬಟ್ ಜನರಲೈಸ್ಡ್ ಸಿಂಪ್ಟಮ್ಸ್ ಅಂದ್ರೆ ಮೊದಲನೇದು ತೂಕ ಕಡಿಮೆ ಆಗ್ತಕ್ಕಂಥದ್ದು, ಊಟ ಸೇರದೇ ಇರೋದು, ಸಾಯಂಕಾಲ ಹೊತ್ತಲ್ಲಿ ಜ್ವರ ಬರೋದು, ನೈಟ್ ಸ್ವೆಟ್ಸ್ ಅಂತ ಹೇಳ್ತೀವಿ ಅಂದ್ರೆ ತುಂಬಾ ಬೆವರಿಕೆ, ರಾತ್ರಿ ಬೆವರಿಕೆ ಆಗೋದು, ಇವೆಲ್ಲ ನಾರ್ಮಲ್ ಲಕ್ಷಣಗಳು. ಆ ಒಂದು ಅಂದ್ರೆ ಟಿವಿ ಎಲ್ಲಿ ಬರುತ್ತೆ ಆ ಕಾಯಿಲೆ ಜಾಗದ ಮೇಲೆ ಆ ಲಕ್ಷಣಗಳು ಕೂಡ ಬೇರೆ ಬೇರೆ ಆಗುತ್ತೆ.
1: ಸೊ ಈ ಲಕ್ಷಣಗಳು ಕಂಡುಕೊಂಡಿರೋರು ಎಚ್ಚರವಾಗಬೇಕು,
0: ಎಚ್ಚರವಾಗಿರಬೇಕು, ಸಮೀಪದಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಗೆ ತೋರಿಸಬೇಕು.
1: ಈ ಟಿವಿಯಲ್ಲೂ
0: ಟಿವಿನಲ್ಲಿ ವಿಧಗಳಂದ್ರೆ ಯಾವ ಪಾರ್ಟಲ್ಲಿ ಬರುತ್ತೆ ಅನ್ನೋದ್ರ ಮೇಲೆ ಅದನ್ನ ನಾವು ಟೈಪ್ಸ್ ಆಫ್ ಟಿವಿ ಅಂತ ಹೇಳ್ತೀವಿ, ಅಥವಾ ಯಾವ ಚಿಕಿತ್ಸೆಗೆ ಒಳಪಡುತ್ತೆ ಅನ್ನೋದ್ರ ಮೇಲೆ ಕೂಡ ನಾವು ಟೈಪ್ಸ್ ಆಫ್ ಟಿವಿನ ಹೇಳ್ತೀವಿ. ಸೊ ಮೊದಲನೇದಾಗಿ ನಾವು ಟಿವಿ ಟೈಪ್ಸ್ ಆಫ್ ಟಿವಿ ಹೇಳ್ಬೇಕಂತಂದ್ರೆ 85% ಅದೇ ನಾನು ಹೇಳಿದೆ ಮೊದಲೇ, 85% ಶ್ವಾಸಕೋಶದ ಟಿವಿನೇ ಇರೋದ್ರಿಂದ ಸೊ ಇದೇ ಬಹಳ ಇಂಪಾರ್ಟೆಂಟ್ ಟಿವಿ. ಸೊ ಇದನ್ನ ನಾವು ಮೊದಲನೇದು ಟಿವಿ ಅಂತ ಕನ್ಸಿಡರ್ ಮಾಡ್ತೀವಿ. ಎರಡನೇದಂದ್ರೆ ಲಿಂಪ್ ನೋಡ್ ಅಂತ ಹೇಳ್ತೀವಿ, ಅಂದ್ರೆ ಗಂಟು ಬರ್ಕಂತದ್ದು. ಇದು ಯೂಶಲಿ ಕುತ್ತಿಗೆನಲ್ಲಿ ಅಥವಾ ಕೊಂಕಳದಲ್ಲಿ ಅಥವಾ ಗ್ರಾಯಿನ್ ಅಂತ ಹೇಳ್ತೀವಿ, ಅಂದ್ರೆ ಇದು ತೊಡೆ ಹಿಂಭಾಗದಲ್ಲಿ. ಸೊ ಆ ತರ ಒಂದು ಇದರಲ್ಲಿ ಗಂಟು ಬರ್ತಕ್ಕಂಥ, ಸೊ ಲಿಂಪ್ ಟಿವಿ 2 ಸೆಕೆಂಡ್ ಮೋಸ್ಟ್ ಕಾಮನೆಸ್ಟ್. ಅದಾದ ನಂತರದಲ್ಲಿ ಪ್ಲೂರಲ್ ಟಿವಿ ಅಂತ ಹೇಳ್ತೀವಿ, ಅಂದ್ರೆ ಶ್ವಾಸಕೋಶದ ಪಕ್ಕದಲ್ಲಿ ಏನೊಂದು ಪೊರೆ ಇರುತ್ತೆ ಶ್ವಾಸಕೋಶನ ಕವರ್ ಮಾಡ್ತಕ್ಕಂಥದ್ದು, ಆ ಪೊರೆಗೆ ಬರ್ತಕ್ಕಂಥ ಟಿವಿ ಕೂಡ ಈ ಮೂರು ಇವು ಬಹಳಷ್ಟು ಕಾಮನ್ ಟಿವಿಸ್. ಇದಾದ ನಂತರ ಟಿವಿ ಬರದೇ ಇರೋ ಜಾಗನೇ ಇಲ್ಲ, ಸೊ ಹೊಟ್ಟೆಗೆ ಬರ್ಬೋದು, ಅಬ್ಡಮಿನಲ್ ಟಿವಿ ಅಂತ ಹೇಳ್ತೀವಿ, ಮತ್ತೆ ಗರ್ಭಕೋಶಕ್ಕೆ ಬರ್ಬೋದು, ಅದಕ್ಕೆ ಜೆನಿಟೋ ಯೂರಿನರಿ ಟಿವಿ ಅಂತ ಹೇಳ್ತೀವಿ, ನಂತರದಲ್ಲಿ ಜಾಯಿಂಟ್ಸಿಗೆ ಬರ್ಬೋದು, ಅದನ್ನ ಜಾಯಿಂಟ್ ಟಿವಿ ಅಂತ ಹೇಳ್ತೀವಿ, ಅಥವಾ ಸ್ಪೈನಿಗೆ ಬರ್ಬೋದು. ಸ್ಪೈನಿಗೆ ಅಂತಂದ್ರೆ ನಮ್ಮ ಬೆನ್ನು ಮೂಳೆ ಇರುತ್ತಲ್ಲ, ಯೂಶುವಲಿ ಥೊರಾಸಿಕ್ ಮತ್ತೆ ಲಂಬಾರ್ ವರ್ಟಿ ಬರೋದು ರೀಸನ್ ಅಲ್ಲಿ ಇದು ಬಹಳಷ್ಟು ಮುಖ್ಯವಾಗಿ ಕಾಣಿಸ್ಕೊಳ್ಳುತ್ತೆ, ಥೊರಕ ಲಂಬಾರ್ ಸ್ಪೈನ್ ಟಿವಿ ಅಂತ ಹೇಳ್ತೀವಿ, ನಂತರದಲ್ಲಿ ಮೆದುಳಿಗೆ ಬಂದ್ರೆ ಮೆದುಳು ಟಿವಿ ಅಂತ ಹೇಳ್ತೀವಿ. ಸೊ ಈ ತರ ಟಿವಿ ಬರದೇ ಇರೋ ಜಾಗನೇ ಇಲ್ಲ. ಸೊ ನಿಮಗೆ ಕಿವಿಗೆ ಬರ್ಬೋದು, ಸೊ ಎಲ್ಲ ಜಾಗಕ್ಕೆ ಬರ್ಬೋದು, ಕೂದಲು ಒಂದು ಬಿಟ್ಟರೆ ಬೇರೆ ಎಲ್ಲ ಜಾಗಕ್ಕೂ ಟಿವಿ ಬರ್ತಕ್ಕಂಥ ಸಾಧ್ಯತೆ ಇದೆ.
1: ಸೊ ಇಷ್ಟು ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥ ಟಿವಿಗೆ ಚಿಕಿತ್ಸೆ ಒಂದೇ ರೀತಿಯಲ್ಲಿ ಇರ್ತದಾ ಅಥವಾ ಬೇರೆ ಬೇರೆ ಇರ್ತದೆ ಸರ್?
0: ಹಾಂ, ಚಿಕಿತ್ಸೆ ಯೂಶುವಲ್ ಆಗಿ ಈಗ ನಾವು ಮಲ್ಟಿ ಡ್ರಗ್ ಟ್ರೀಟ್ಮೆಂಟನ್ನು ನಾವು ಯೂಸ್ ಮಾಡ್ತಿರೋದ್ರಿಂದ ಒಂದೇ ಥರನಾಗಿರುತ್ತೆ. ಅಂದರೆ ಯೂಶುವಲ್ ಆಗಿ ನಾವು 6 ತಿಂಗಳ ಚಿಕಿತ್ಸೆನೆ ಕೊಡ್ತೀವಿ, ಅಂದರೆ ಯಾವ ಈ ಎಲ್ಲ ಥರದ ಟಿವಿಗೂ ಒಂದೇ ರೆಜಿಮನ್ನ ಯೂಸ್ ಮಾಡ್ತೀವಿ. ಸ್ಪೆಷಲ್ ಅಕೇಷನ್ಸ್ ಅಂತ ಹೇಳ್ತೀವಿ ನಾವು, ಕೆಲವು ಸ್ಪೆಷಲ್ ಅಕೇಷನ್ಸ್ ಅಂದರೆ ಅಬ್ಡಮಿನಲ್ ಟಿವಿ ಅಥವಾ ಮೆನಿಂಜಲ್ ಟಿವಿ, ಸ್ಪೈನ್ ಟಿವಿ ಆದಾಗ, ಜಾಯಿಂಟ್ ಟಿವಿ ಆದಾಗ, ಇಂಥ ಟೈಮಲ್ಲಿ ನಾವು ಡ್ಯೂರೇಷನ್ ಆಫ್ ಟ್ರೀಟ್ಮೆಂಟ್ನ ಸ್ವಲ್ಪ ಮುಂದುವರಿಸ್ತೀವಿ, ಅಂದರೆ 9 ತಿಂಗಳವರೆಗೆ ಅಥವಾ 12 ತಿಂಗಳವರೆಗೂ ಕೂಡ ನಾವು ಚಿಕಿತ್ಸೆನ ಮುಂದುವರಿಸ್ತೀವಿ.
1: ಟಿ ಬಿ ಅಂದರೆ ಕೆಮ್ಮು ಬರಬೇಕು, ಬೆವರು ಬರಬೇಕು, ಜ್ವರ ಬರಬೇಕು, ಈ ಥರದ ಒಂದು ಲಕ್ಷಣಗಳು ಅನ್ನೋದನ್ನು ಹೆಚ್ಚು ಜನ ಪ್ರಚಾರದಲ್ಲಿ ಮಾಹಿತಿ ಕೇಳಿರ್ತಾರೆ. ಅದರ ಬೇರೆ ಬೇರೆ ವಿಧಗಳು ಇರೋದ್ರಿಂದ ರೋಗಿಗಳು ಇದನ್ನ ಬೇಗನೆ ಪತ್ತೆ ಹಚ್ಚಿಸಿ ಚಿಕಿತ್ಸೆಗೆ ಮುಂದಾಗುವಲ್ಲಿ ವಿಳಂಬ ಆಗುವ ಸಾಧ್ಯತೆಗಳು ಇರುತ್ತೆ,
0: ಸಾಧ್ಯತೆಗಳು ತುಂಬಾ ಇರುತ್ತೆ. ಈಗ ನಾವು ಏನಂತಂದ್ರೆ ಎಸ್ಪೆಷಲಿ ಅದರ್ ದ್ಯಾನ್ ಪಲ್ಮನರಿ ಟ್ಯೂಬರ್ಕ್ಯುಲೋಸಿಸ್, ಅಂದ್ರೆ ನಾವು ಈ ಶ್ವಾಸಕೋಶದ ಬಿಟ್ಟು ಬೇರೆ ಟಿಬಿ ಕಾಯಿಲೆಗಳು ಬಂದಾಗ, ಸೊ ನಾವು ಫಸ್ಟ್ ಟಿಬಿ ಅಂತ ಯಾವತ್ತೂ ಆಲೋಚನೆ ಮಾಡಲ್ಲ. ಪೇಷಂಟ್ ಇರ್ಬೋದು, ಅವರ ಜೊತೆಗಾರರು ಇರ್ಬೋದು, ಅಥವಾ ಡಾಕ್ಟರ್ಸ್ ಇರ್ಬೋದು, ಸೊ ರೂಲ್ ಔಟ್ ಮಾಡಿ ಆಮೇಲೆ ಟಿಬಿ ಅಂತ ಪತ್ತೆ ಹಚ್ಚಬೇಕಾಗುತ್ತೆ. ಸೊ ಅಂತ ಒಂದು ಸಮಯದಲ್ಲಿ ಸ್ವಲ್ಪ ವಿಳಂಬ ಆಗ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ.
1: ಅದೇ ಕೆಲವರಿಗೆ ಹೊಟ್ಟೆಯಲ್ಲಿ ಅಂದ್ರೆ ಕರಳಲ್ಲಿ ಟಿ ಬಿ ಇರೋರು, ಡಾಕ್ಟರ್ಗಳು ಸಹಿತ ಕೆಲವೊಮ್ಮೆ ಇದು ಬಂದಿರ್ಬೋದು, ಬಂದಿರ್ಲಿಕ್ಕಿಲ್ಲ ಅನ್ನುವಂತ ಮಾತುಗಳು ಸಹಿತ ಹೇಳ್ತಿರ್ತಾರೆ. ಕೆಲವೊಮ್ಮೆ ಓರಲ್ ಟ್ಯಾಬ್ಲೆಟ್ಸ್ ಕೊಟ್ಟು ಕಂಟ್ರೋಲ್ ಮಾಡಬಹುದೇನೋ ಅಂತ ವೇಟ್ ಮಾಡ್ತಾ ಇರ್ತಾರೆ. ಈ ತರದ ಒಂದು ಕ್ರಮಗಳು ಬಂದಾಗ,
0: ಅದೇ ಈಗ ನಾನು ಅದೇನು ಹೇಳ್ತೀನಿ, ಅದರ್ ಟೈಪ್ಸ್ ಆಫ್ ಟಿ ಬಿ ಬಂದಾಗ, ಸೊ ನಾವು ಬೇರೆ ಡಯಾಗ್ನೋಸಿಸ್ ನ ಎಕ್ಸ್ಕ್ಲೂಡ್ ಮಾಡಿ, ಅಂದ್ರೆ ಈಗ ಇದು ಟಿ ಬಿ ಇದೇ, ಇದು ಬಿಟ್ಟು ಬೇರೆ ಏನು ಕಾಯಿಲೆ ಇಲ್ಲ ಅಂದಾಗ ಮಾತ್ರ ನಾವು ಟಿಬಿನ ಅಂತ ಕನ್ಸಿಡರ್ ಮಾಡಿ ಅದಕ್ಕೆ ನಾವು ಇನ್ವೆಸ್ಟಿಗೇಷನ್ ಮಾಡಿ ಆಮೇಲೆ ಚಿಕಿತ್ಸೆನ ಪ್ರಾರಂಭ ಆಗ್ತಕ್ಕಂಥ ಒಂದು ಇದರಲ್ಲಿ ಸ್ವಲ್ಪ ವಿಳಂಬ ಆಗ್ಬೋದು, ಅದರ್ ಟೈಪ್ಸ್ ಆಫ್ ಟಿವಿಸ್ ಅಲ್ಲಿ ಆ ತರ ಆಗ್ಬೋದು. ಸೊ ನಮ್ದು ಒಂದು ಉದ್ದೇಶ ಏನಿರುತ್ತೆ ಅಂತಂದ್ರೆ, ಯಾರಿಗೆ ಆಗ್ಲಿ ಟಿಬಿ ಚಿಕಿತ್ಸೆನ ನಾವು ಕೊಟ್ರೆ ಅದು 6 ತಿಂಗಳವರೆಗೆ ಕೊಡಬೇಕಾಗತ್ತೆ. ಸೊ ನಾವು ರಾಂಗ್ ಡಯಾಗ್ನೋಸಿಸ್ ಮಾಡಿದ್ರೆ, ಸೊ 6 ತಿಂಗಳವರೆಗೆ ಪೇಷಂಟು ಅನ್ನೆಸೆಸರಿಯಾಗಿ ನುಂಗ್ಬೇಕಾಗತ್ತೆ. ಸೊ ಹಂಗಾಗಿ ನಾವು ಎಷ್ಟು ಸಾಧ್ಯ ಅಷ್ಟು ಅದನ್ನ ಟಿಬಿ ಅಂತ ಹೇಳಿ ಎವಿಡೆನ್ಸ್ ಬೇಸ್ಡ್ ಮೆಡಿಸನ್ ಅಂತ ಹೇಳ್ತೀವಿ ನಾವು, ಅಂದ್ರೆ ಸಾಕ್ಷಿ ಬೇಕೇ ಬೇಕು. ಸೊ ಆ ಒಂದು ಇದಕ್ಕೋಸ್ಕರ ಒಂದು ಸ್ವಲ್ಪ ವಿಳಂಬ ಆಗ್ಬೋದು, ಯಾವುದು ಶ್ವಾಸಕೋಶೇತರ ಟಿಬಿ ಇದ್ರೆ, ರೇರ್ ಫಾರ್ಮ್ಸ್ ಇದ್ದಾಗ ಆ ತರ ಆಗುತ್ತೆ.
1: ಅಂದ್ರೆ ಇದು ಒಂದು ಡಾಕ್ಟರ್ ಒಂದು ರೀತಿ ಸವಾಲೇ ಅನ್ಸುತ್ತೆ.
0: ಹಾ, ಸ್ವಲ್ಪ ಸವಾಲು, ಸ್ವಲ್ಪ ಸವಾಲು
1: ಪತ್ತೆ ಹಚ್ಚೋದ್ರಲ್ಲಿ.
0: ಹೌದು,
1: ಬೇರೆ ಬೇರೆ

0: ಪ್ರಕ್ರಿಯೆಗಳು
1: ಹೌದು
0: ಹೋಗಬೇಕಾಗ್ತದೆ.
1: ಹೌದು.
0: ಪತ್ತೆ ಹಚ್ಚುವ ಕ್ರಮಗಳು ಏನೇನು ಇರ್ತದೆ ಸರ್? ಈಗ
1: ಪತ್ತೆ ಹಚ್ಚುವ ಕ್ರಮಗಳಲ್ಲಿ ಏನಂತಂದರೆ, ಮೊದಲನೇದಾಗಿ ನಾನು ನಿಮ್ಗೆ ಹೇಳಿದೆ, ಮೇನ್ ಅಂದರೆ ಸ್ಪೂಟಮ್ ಎಕ್ಸಾಮಿನೇಷನ್ ಅಂದರೆ ಕಫ ಪರೀಕ್ಷೆ ಮಾಡ್ತಕ್ಕಂಥದ್ದು. ಅಪ್ರಾಪ್ರಿಯೇಟ್ ಟೆಸ್ಟ್ ಅಂತ ಹೇಳಿ ನಾವು. ಅಪ್ರಾಪ್ರಿಯೇಟ್ ಟೆಸ್ಟ್ ಅಂದರೆ ಈಗ ಅಕಸ್ಮಾತ್ ಆಗಿ ನಾವು ನೀರು ತುಂಬಿತ್ತು ಶ್ವಾಸಕೋಶದ ಪಕ್ಕದಲ್ಲಿ ಅಂದರೆ ಅದಕ್ಕೆ ನಾವು ಎಕ್ಸ್ರೇ ಮಾಡಿಸ್ತೀವಿ, ಅದು ಮಾಡಿಸ್ಬಿಟ್ಟು ಅದನ್ನು ನೀರನ್ನು ತೆಗೆದುಬಿಟ್ಟು ಅದನ್ನು ನಾವು ಮತ್ತೆ ಪರೀಕ್ಷೆ ಮಾಡಿಸ್ತೀವಿ. ಸೊ ಅದೇ ರೀತಿಯಲ್ಲಿ ಹೊಟ್ಟೆಲ್ ಟಿ ಬಿ ಆದರೆ ಅದಕ್ಕೆ ಸ್ಕ್ಯಾನಿಂಗ್ ಮಾಡಿಸ್ಬೇಕಾಗುತ್ತೆ. ಸೊ ಯಾವ ಜಾಗದಲ್ಲಿ ಆಗಿದೆ ಅನ್ನೋದ್ರ ಮೇಲೆ ಇನ್ವೆಸ್ಟಿಗೇಷನ್ ಕೂಡ ಬೇರೆ ಬೇರೆ ಥರದ್ದಿರುತ್ತೆ. ಬಟ್ ಆದರೂ ನಾನು ನಿಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈಗ ನಾವೇನು ಕಫ ಪರೀಕ್ಷೆ ಮಾಡ್ತೀವಿ, ಇದೇ ನಮ್ಮದು ಮೇನ್ ಎಕ್ಸಾಮಿನೇಷನ್. ಸೊ ಇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ನಾನು ಎಲ್ಲರಿಗೆ ಒಂದು ಏನು ಕರೆ ಕೊಡ್ತಿದ್ದೀನಿ ಅಂತಂದರೆ, ಈಗ ನಾವು ಮೊದಲಿನ ಥರ ಟಿ ಬಿ ಇದೆಯಾ ಇಲ್ಲ ಅಂತೇಳಿ ಚಿಕಿತ್ಸೆ ಕೊಡಲ್ಲ. ಟಿ ಬಿ ಯಾವ ಡ್ರಗ್ಗಿಗೆ ಸೆನ್ಸಿಟಿವ್ ಇದೆ ಅಂತ ನೋಡಿಬಿಟ್ಟು ನಾವು ಚಿಕಿತ್ಸೆನ ಕೊಡ್ತೀವಿ.
0: ಹಾಗೆ
1: ಯೂನಿವರ್ಸಲ್ ಡ್ರಗ್ ಸೆನ್ಸಿಟಿವಿಟಿ ಅಂತ. ಸೊ ಯಾರ್ಯಾರು ನಾವು ಟಿ ಬಿಗೆ ಔಷಧಿಯನ್ನು ನಾವು ಕೊಡ್ತೀವೋ ಅವರೆಲ್ಲರಿಗೂ ಕೂಡ ನಾವು ಕಂಪಲ್ಸರಿಯಾಗಿ ಡ್ರಗ್ ಸೆನ್ಸಿಟಿವಿಟಿ ಟೆಸ್ಟ್ನ ಮಾಡ್ತೀವಿ.
0: ಅದು ಹೇಗೆ ಮಾಡ್ತೀರಿ?
1: ಹೇಗೆ ಮಾಡ್ತೀವಿ ಅಂತಂದ್ರೆ, ನಮ್ಮ ಹತ್ತಿರದಲ್ಲಿರತಕ್ಕಂಥ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿ ಬಿ ನ್ಯಾಟ್ ಅಥವಾ ಟ್ರೂ ನ್ಯಾಟ್ ಅಂತ ಒಂದು ಮಷಿನ್ ಇರುತ್ತೆ. ಸೊ ಅದರಲ್ಲಿ ನಾವು ಈ ಕಫವನ್ನು ಪರೀಕ್ಷೆಗೆ ಹಾಕಿದಾಗ ಅದು ಟಿ ಬಿ ಬ್ಯಾಸಿಲ ಇದೆ, ಜೊತೆಗೆ ಅದು ಈ ಡ್ರಗ್ಗಿಗೆ ಸೆನ್ಸಿಟಿವ್ ಇದೆಯಾ ಇಲ್ಲ ಅಂತಕ್ಕಂಥ ಕೂಡ ಅದನ್ನು ಪರೀಕ್ಷೆ ಮಾಡಿ ರಿಪೋರ್ಟನ್ನು ನಮಗೆ ಕೊಡುತ್ತೆ. ಸೊ ಅದ್ರ ಮೂಲಕ ನಾವು ಅದು ಡ್ರಗ್ ಸೆನ್ಸಿಟಿವ್ ಟ್ಯುಬರ್ಕ್ಲೋಸಿಸ್ಸು ಅದು ಡ್ರಗ್ ರೆಸಿಸ್ಟೆಂಟ್ ಟ್ಯುಬರ್ಕ್ಲೋಸಿಸ್ಸು ಅಂತಕ್ಕಂಥದ್ದನ್ನು ಅಲ್ಲೇ ಡಿಸೈಡ್ ಆಗಿ ಹೋಗುತ್ತೆ. ಇದು ಫಸ್ಟ್ ಲೈನ್. ಸೊ ಎರಡನೇದಾಗಿ ಏನು ಹೇಳ್ತೀವಿ ಅಂದರೆ, ಈ ಬಂದಾಗ ಇದು ನಾವು ರಿಫೆಮ್ಸಿನ್ ಅಂತ ಒಂದು ಡ್ರಗ್ ಇರುತ್ತೆ, ಇದು ಟಿ ಬಿ ಮರಿಗಳಲ್ಲಿ ಅತಿ ಮುಖ್ಯವಾದಕ್ಕಂಥ ಒಂದು ಡ್ರಗ್. ಇದ್ರದ್ದು ಗೊತ್ತಾದ ತಕ್ಷಣ ಮೆಡಿಸನ್ಸು ಇರುತ್ತೆ. ಸೊ ಐಎನ್ಎಚ್ ಅಂತ ಇರುತ್ತೆ, ಮತ್ತು ಎತಂಬುಟಾಲ್ ಅಂತ ಇರುತ್ತೆ, ಪರಿಜನಮಣ ಅಂತ ಇರುತ್ತೆ. ಇದನ್ನು ನಾವು ಫಸ್ಟ್ ಲೈನ್ ಎಲ್ ಪಿ ಎ ಅಂತ ಕರಿತೀವಿ. ಇದನ್ನು ನಾವೇನು ಮಾಡ್ತೀವಿ ಅಂದರೆ, ಒಂದ್ಸಲ ಪಾಸಿಟಿವ್ ಅಂತ ಬಂದು ರಿಫ್ಯಾಮ್ಸಿನಿಗೆ ಸೆನ್ಸಿಟಿವ್ ಇದೆ ಅಂತ ಗೊತ್ತಾದಾಗ ಅದನ್ನು ನಾವೇನು ಮಾಡ್ತೀವಿ, ಕಫವನ್ನು ಎಲ್ ಪಿ ಎ ಕಳಿಸ್ತೀವಿ, ಅಂದರೆ ಲೈನ್ ಪ್ರೋಬ್ ಅಸ್ಸೇ ಅಂತೇಳಿ ಮಾಡ್ತಾರೆ. ಒಂದೊಂದು ವಿಭಾಗಕ್ಕೆ ಒಂದೊಂದು ಲ್ಯಾಬನ್ನು ಅಂತ ಗುರುತಿಸಿರ್ತೀವಿ ನಾವು. ಇದು ಕೂಡ ಸರ್ಕಾರದ ಕಡೆಯಿಂದ ಮಾಡ್ತಕ್ಕಂಥ ಟೆಸ್ಟು, ಮತ್ತು ಇದನ್ನು ಕೂಡ ಉಚಿತವಾಗಿ ಮಾಡ್ತಾರೆ. ಟ್ರಾನ್ಸ್ಪೋರ್ಟೇಷನ್ ಕೂಡ ನಾವೇ ಮಾಡ್ತೀವಿ. ಸೊ ರೋಗಿಗೆ ಯಾವುದೇ ಥರದ ಸವಾಲು ಏನಿರೋದಿಲ್ಲ. ಸೊ ರೋಗಿ ಬಂದು ನಮ್ಮ ಹತ್ತಿರದಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಗೆ ಸ್ಯಾಂಪಲ್ ಕೊಡೋದಷ್ಟೇ ಇರುತ್ತೆ. ಕೊಟ್ಟ ಮೇಲೆ ಅದು 2 ವಾರ ಆದಮೇಲೆ ರಿಸಲ್ಟ್ ಬರುತ್ತೆ. ಸೊ ಈ 2 ವಾರ ಆದಮೇಲೆ ರಿಸಲ್ಟ್ ಬಂದಮೇಲೆ ಇದು ಯಾವ ಥರದ ಟಿ ಅಂತ ಗೊತ್ತಾಗಿ, ಅಕಸ್ಮಾತ್ ಆಗಿ ಅದು ಡ್ರಗ್ ರೆಸಿಸ್ಟೆಂಟ್ ಇತ್ತು ಅಂತಂದರೆ ನಾವು ಅದು ಲೈನ್ ಆಫ್ ಟ್ರೀಟ್ಮೆಂಟ್ನ ಚೇಂಜ್ ಮಾಡಿ MDR ಟಿ ಬಿ ಇತ್ತಂದರೆ MDR ಟಿ ಬಿಗೆ ನಾವು ಅದನ್ನು ಕಳಿಸ್ತೀವಿ. ಇದಾದ ನಂತರ ಕೂಡ ಇನ್ನೂ ಸೆಕೆಂಡ್ ಲೈನ್ ಎಲ್ ಪಿ ಎ ಅಂತ ಇರುತ್ತೆ. ಸೊ ಇನ್ನು ಬೇರೆ ಥರದ ಟಿ ಬಿ ಮಾತ್ರೆಗಳಿಗೆ ಇನ್ನು ಇದೆಯಾ ಅಂತ ಅದಕ್ಕೂ ಪರೀಕ್ಷೆ ಮಾಡಿಸ್ತೀವಿ. ಇನ್ನು ಒಂದು ರೀಜನಲ್ ಲ್ಯಾಬೊರೇಟ್ರೀಸ್ ಅಂತ ಇರುತ್ತೆ, ಎಸ್ಪೆಷಲಿ ಬೆಂಗಳೂರಲ್ಲಿದೆ. ಅಲ್ಲಿ ಕೂಡ ನಾವು ಕಲ್ಚರ್ ಸೆನ್ಸಿಟಿವಿಟಿ ಕಳಿಸ್ತೀವಿ. ಕೆಲವು ಸವಾಲು ಇರ್ತಕ್ಕಂಥ ಕೇಸಸ್ ಆದರೆ ಅಲ್ಲಿ ಕಳಿಸ್ತೀವಿ. ಅಲ್ಲಿ ಸೊ ಎಲ್ಲ ಡ್ರಗ್ಸ್ದೂ ಕಲ್ಚರ್ ಆಗುತ್ತೆ, ಎಲ್ಲ ಇದಕ್ಕೆ ಏನೇನು ಸೆನ್ಸಿಟಿವ್ ಇದೆ ಅಂತ. ಅದ್ರ ಮೇಲೆ ನಾವು ಚಿಕಿತ್ಸೆನ ನಿರ್ಧಾರ ಮಾಡ್ತೀವಿ. ಭಾಳ ಮುಖ್ಯವಾಗಿ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡೋದು ಏನಂತಂದರೆ, ಸರ್ಕಾರಿ ವ್ಯವಸ್ಥೆನಲ್ಲಿ ಸೆನ್ಸಿಟಿವಿಟಿ ಟೆಸ್ಟ್ ಮಾಡಿ ಮಾಡ್ತಕ್ಕಂಥ ಒಂದು ಅಂದರೆ ಡ್ರಗ್ ಸೆನ್ಸಿಟಿವ್ ಮಾಡಿ ಚಿಕಿತ್ಸೆ ಕೊಡ್ತಕ್ಕಂಥ ಒಂದು ಏಕೈಕ ಕಾಯಿಲೆ ಅಂದರೆ ಟಿ ಬಿ ಕಾಯಿಲೆ. ಸೊ ನಮ್ಮಲ್ಲಿ ಇರ್ತಕ್ಕಂಥ ಚಿಕಿತ್ಸೆ ಮತ್ತು ಟೆಸ್ಟು ಇದು ಯಾವುದೇ ಒಂದು ಖಾಸಗಿ ಸ್ವಾಮ್ಯದಲ್ಲಿ ನಿಮಗೆ ಅಷ್ಟು ಈಸಿಯಾಗಿ ಅವೈಲೇಬಲ್ ಇರೋದಿಲ್ಲ. ಯಾಕಂತಂದರೆ ಇದಕ್ಕೆ ತುಂಬ ಹಣ ಖರ್ಚಾಗುತ್ತೆ ಖಾಸಗಿಯಾಗಿ ಹೋದಾಗ. ಸೊ ಅದನ್ನು ನಾವು ಉಚಿತವಾಗಿ ಮಾಡ್ತಿದ್ದೀವಿ. ಸೊ ನನ್ನ ಕರೆ ಏನಂತಂದರೆ, ಸೊ ಯಾರಿಗೆ ಒಂದು ಈ ಲಕ್ಷಣ ಅಥವಾ ಟಿ ಬಿ ಇದೆ ಅಂತ ಗೊತ್ತಾದರೆ ದಯವಿಟ್ಟು ಸರ್ಕಾರಿ ಆಸ್ಪತ್ರೆಗೆ ಬಂದರೆ ನಿಮಗೆ ಸರಿಯಾದ ಒಂದು ನ್ಯಾಯ ಸಿಗುತ್ತೆ, ಸರಿಯಾದ ಚಿಕಿತ್ಸೆ ಸಿಗುತ್ತೆ ಅನ್ನೋದಕ್ಕೆ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೇನೆ.
0: ಶ್ವಾಸಕೋಶೇತರ ಟಿ ಬಿ ಹಾಗೆ ಡ್ರಗ್ಸನ್ನು ಅಂದರೆ ಔಷಧಿ ಹೇಗೆ ಕೊಡಬೇಕು ಅಂತ ಹೇಗೆ ಡಿಸೈಡ್ ಮಾಡಿ?
1: ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ, ಅದು ಕೆಲವು ಫ್ಲೂಯಿಡ್ಸ್ನ ಡ್ರಾ ಮಾಡ್ತೀವಿ. ಆ ಫ್ಲೂಯಿಡ್ನ ಡ್ರಾ ಮಾಡಿ ಆ ಡ್ರಾ ಮಾಡಿದ ಫ್ಲೂಯಿಡ್ಡು ಇದಕ್ಕೆ ಕಳಿಸ್ತೀವಿ ನಾವು, ಎಲ್ ಪಿ ಎಗೆ ಮತ್ತು ಸಿ ಬಿ ನ್ಯಾಟಿಗೆ ಕಳಿಸ್ತೀವಿ. ಅದರಲ್ಲಿ ಕೂಡ ನಮಗೆ ಡ್ರಗ್ ಸೆನ್ಸಿಟಿವ್ ಇದೆಯಲ್ಲ ಅಂತ ಗೊತ್ತಾಗುತ್ತೆ. ಅದ್ರ ಮೂಲಕನೇ ನಾವು ಚಿಕಿತ್ಸೆನ ಪ್ರಾರಂಭ ಮಾಡ್ತೀವಿ ಅಥವಾ ಅದನ್ನು ಚೇಂಜ್ ಮಾಡದಿದ್ರೆ ಮಾಡ್ತೀವಿ. ಅದನ್ನು
0: ಕೆಲವು ಕೇಸಸ್ಸು ಹೊರಗಡೆ ಖಾಸಗಿ ಆಸ್ಪತ್ರೆಯಲ್ಲಿ ತೋರಿಸ್ಕೊಂಡು ಟೆಸ್ಟ್ಗಳನ್ನು ಮಾಡಿಸ್ಕೊಂಡು ಟಿ ಬಿ ಆರ್ ಕ್ರೋನಿಕ್ ಡಿಸೀಸ್ ಅಂತೇಳಿ ರಿಪೋರ್ಟ್ ಬರುತ್ತದೆ, ಅದ್ರ ಮೇಲೆ ನಾವು ಇದು ಟಿ ಬಿಗೆ ಮಾತ್ರೆ ತೊಗೊಳ್ಬೇಕು ಅಂತೇಳಿ ಸರ್ಕಾರಿ ವೈದ್ಯರ ಕಡೆಗೆ ರೆಫರ್ ಮಾಡುವ ಸಾಧ್ಯತೆಗಳು ಹೆಚ್ಚಿರ್ತವೆ. ಸೊ ಇದು ಈ ಕ್ರಮ ಸೂಕ್ತನಾ ಅಥವಾ ಹೇಗೆ ಸರ್?
1: ಈಗ ಏನಂತಂದರೆ, ಕೆಲವು ಕ್ಲಿಷ್ಟಕರವಾದ ಒಂದು ಟಿ ಬಿಗಳಿದ್ದಾಗ ಈ ಒಂದು ಟೈಮಲ್ಲಿ ಆಗುತ್ತೆ ಅಂತಂದರೆ ಎಕ್ಸ್ಪೀರಿಯನ್ಸ್ ವರ್ಕ್ಸ್, ಅಂದರೆ ನಮ್ಮ ಏನು ಸೇವೆ ಅವಧಿ ಇರುತ್ತೆ ಅದರಿಂದ ನಾವು ತುಂಬಾ ಇದಾಗುತ್ತೆ. ಈಗ ನಾನು ಕಳೆದ 23 ವರ್ಷದಿಂದ ಈ ಒಂದು ಟಿ ಬಿ ಕಾರ್ಯಕ್ರಮದಲ್ಲಿ ಕೆಲಸ ಮಾಡ್ತಿದ್ದೀನಿ. ಸೊ ಹಾಗಾಗಿ ನಮಗೆ ಏನಂದರೆ, ಪೇಷೆಂಟನ್ನು ನೋಡಿದ ತಕ್ಷಣ, ರಿಪೋರ್ಟ್ಸ್ನ ನೋಡಿದ ತಕ್ಷಣ, ಸೊ ಇದು 90-100% ಇದು ಏನು ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗ್ಬಿಡುತ್ತೆ, ಇದು ಟಿ ಬಿನೂ ಅಲ್ಲ ಅಂತಕ್ಕಂಥದ್ದು. ಜೊತೆಗೆ ಅಲ್ಲಿ ಇರ್ತಕ್ಕಂಥ ಎವಿಡೆನ್ಸು ನಮಗೆ ಈ ಥರದ ಲಕ್ಷಣಗಳಿದೆ, ಈ ಥರದ್ದು ಎವಿಡೆನ್ಸ್ ಇದೆ ಅಂತ ಗೊತ್ತಾದ ತಕ್ಷಣ ನಾವು ಇಮಿಡಿಯೇಟ್ ಆಗಿ ಅದನ್ನು ಟಿ ಬಿ ಕಾಯಿಲೆ ಅಂತ ಪರಿಗಣಿಸ್ತೀವಿ, ಅಥವಾ ಅದು ಅಲ್ಲ ಅಂತಾದರೆ ಇದು ಅಲ್ಲ ಇದು ಬೇರೆನೇ ಇದೆ ಅಂತೇಳಿ ನಾವು ಚೇಂಜ್ ಮಾಡಿ ಆ ಥರದ್ದು ಸುಮಾರು ಇನ್ಸ್ಟೆನ್ಸಸ್ ಇದೆ. ಬಟ್ ಇದು ಒಂದು ಸಂದರ್ಭ ಅಲ್ಲ ಅಂತ ಒಂದು ಇನ್ಸ್ಟೆನ್ಸಸ್ನ ಹೇಳೋಕ್ಕೆ.

0: ಬಟ್ ಏನಂತಂದರೆ ಡೆಫಿನೆಟ್ಲಿ
1: ವೈದ್ಯರ ಅನುಭವಗಳು
0: ಅನುಭವನು ಭಾಳ ಮುಖ್ಯ ಆಗುತ್ತೆ. ನಾನು ಈ ಒಂದು ವಿಷಯದಲ್ಲಿ ಏನು ಕರೆ ಕೊಡೋಕೆ ಇಷ್ಟಪಡ್ತೀನಿ ಅಂತಂದರೆ, ಖಾಸಗಿ ಚಿಕಿತ್ಸೆಗಿಂತ ಟಿ ಬಿಗೆ ಸರ್ಕಾರಿ ಚಿಕಿತ್ಸೆನೇ ಅತ್ಯುತ್ತಮವಾದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
1: ಹಾಗಾಗಿ ಯಾರೇ ಟಿ ಬಿ ಲಕ್ಷಣಗಳಿರೋರು ಸರ್ಕಾರಿ ವೈದ್ಯರನ್ನೇ ಸಂಪರ್ಕಿಸೋದು ಸೂಕ್ತ.
0: ಸೂಕ್ತ.
1: ಇದರ ಚಿಕಿತ್ಸೆಗೆ ಔಷಧೋಪಚಾರಗಳು ಹೇಗೆ ಆಗ್ತದೆ, ಸರ್ಕಾರದಿಂದ ಯಾವ್ಯಾವ ಪ್ರಮಾಣದಲ್ಲಿ ಔಷಧೋಪಚಾರ ಮತ್ತು ಬೇರೆಲ್ಲ ಯಾವ ರೀತಿಯ ಸಲಹೆಗಳನ್ನು ಕೊಡಲಾಗ್ತದೆ?
0: ಹಾಂ, ಸೊ ಈ ಚಿಕಿತ್ಸೆಗೆ ಹೋಗೋದಕ್ಕಿಂತ ಮುಂಚೆ ಈ ಟಿ ಬಿನಲ್ಲಿ ಕೆಲವು ಇದು ಯಾಕೆ ಇಷ್ಟೊಂದು ಗಂಭೀರ ಸ್ವರೂಪ ಪಡೆದಿದೆ ಅನ್ನೋದನ್ನು ನಾವು ಡಿಸ್ಕಷನ್ ಮಾಡೋದು
1: ಮರೆತುಬಿಟ್ಟಿದ್ವಿ.
0: ಸೊ ಈಗ ಏನಂತಂದರೆ, ನಮ್ಮ ಇಂಡಿಯಾದ ಪಾಪ್ಯುಲೇಷನ್ ಎಷ್ಟಿದೆ ಅಂತ ನಿಮಗೆಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಆಮೇಲೆ ಡೆನ್ಸಿಟಿ ಇರೋದೂ ಗೊತ್ತು, ಅಂದರೆ ಈಗ ಇಷ್ಟು ಸ್ಕ್ವೇರ್ ಫೀಟಲ್ಲಿ ಇಷ್ಟು ಜನ ವಾಸ ಮಾಡಬೇಕಂತ ಇರುತ್ತೆ. ಬಟ್ ಆದರೆ ನಮ್ಮದು ಡೆನ್ಸಿಟಿ ಜಾಸ್ತಿ, ಅಂದರೆ ಒಂದೊಂದು ರೂಮಲ್ಲಿ 9 ಜನ 10 ಜನ ಮಲಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಈ ಎಲ್ಲ ಒಂದು ಸಂದರ್ಭದಿಂದ ಏನಾಗುತ್ತೆ ಅಂದರೆ, ನಮ್ಮ ಇಂಡಿಯಾದ ಪಾಪ್ಯುಲೇಷನಲ್ಲಿ 33% ಅಷ್ಟು ಜನ ಟ್ಯೂಬರ್ಕ್ಲೋಸಿಸ್ ಇನ್ಫೆಕ್ಷನ್ ಆಲ್ರೆಡಿ ಆಗಿಬಿಟ್ಟಿರುತ್ತೆ.
1: ಓಹೋ.
0: ಸೊ ಈ ಬ್ಯಾಸಿಲೈ ಅಂತಕ್ಕಂಥದ್ದು ಏನು, ಒಂದ್ಸಲ ಶ್ವಾಸಕೋಶಕ್ಕೆ ಹೋಗಿ ಇನ್ಫೆಕ್ಷನ್ ಆದಮೇಲೆ ಇದು ಡಿಸೀಸ್ ಆಗಿ ಕನ್ವರ್ಟ್ ಆಗಲ್ಲ. ಇದೇನು ಮಾಡುತ್ತೆ ಅಂದರೆ ಡಾರ್ಮೆಂಟ್ ಆಗಿ ಬೋನ್ ಮ್ಯಾರೋದಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ.
1: ಓಹೋ.
0: ಸೊ ಈ ಲೇಟೆಂಟ್ ಇರ್ತಕ್ಕಂಥ ಒಂದು ಬ್ಯಾಸಿಲೈ ವರ್ಷಗಟ್ಟಲೆ ನಮ್ಮ ದೇಹದಲ್ಲಿ ಅದೇ ರೀತಿ ಸರ್ವಸಾಮಾನ್ಯರಂಗೆ ಹಂಗೆ ನಮ್ಮ ಜೊತೆನೆ ಜೀವನ ಮಾಡ್ತಾ ಇರುತ್ತೆ. ಸೊ ಇದಕ್ಕೆ ಹೈ ರಿಸ್ಕ್ ಅಂತ ಹೇಳ್ತೀವಿ ನಾವು. ರಿಸ್ಕ್ ಅಂದರೆ ಈ 33% ಪಾಪ್ಯುಲೇಷನ್ ಏನು ಯಾರಿಗೆ ಟ್ಯೂಬರ್ಕ್ಲೋಸಿಸ್ ಇನ್ಫೆಕ್ಷನ್ ಆಗಿರುತ್ತೋ ಅವರೆಲ್ಲರಿಗೂ ಕಾಯಿಲೆ ಬರಲ್ಲ. ಸೊ ಅವರೆಲ್ಲರಿಗೂ ಒಂದು ಜೀವಮಾನದಲ್ಲಿ ಕಾಯಿಲೆ ಬರ್ತಕ್ಕಂಥ ಒಂದು ಚಾನ್ಸಸ್ ಏನಂದರೆ 1-5% ಅಷ್ಟು ಇರುತ್ತೆ. ಬಟ್ ಆದರೆ ಅದರ್ ಥಿಂಗ್ಸ್ ಆ್ಯಡ್ ಆಗುತ್ತೆ. ಯಾವುದು ಅದರ್ ಥಿಂಗ್ಸ್ ಅಂತಂದರೆ, ಮೊದಲನೇದಾಗಿ ಮಾಲ್ ನ್ಯೂಟ್ರಿಷನ್, ಅಂದರೆ ಈ ನಾವು ಏನು ಹೇಳ್ತೀವಿ ದೈಹಿಕ ಪೌಷ್ಟಿಕಾಂಶ ಕೊರತೆ ಆಗ ಅಥವಾ ಅವರು ಮಾಲ್ ನ್ಯೂಟ್ರಿಷನ್ ಪ್ರೋಟೀನ್ ಎನರ್ಜಿ ಮಾಲ್ ನ್ಯೂಟ್ರಿಷನ್ ಆದಾಗ ಅಂಥವ್ರಿಗೆ ಈ ಚಾನ್ಸಸ್ಸು 10%ಗಿಂತ ಜಾಸ್ತಿ
1: ಆಗ್ತದೆ.
0: ಸೊ ಎರಡನೇ ಕ್ಯಾಟಗರಿ ಅಂತಂದರೆ ಈಗ ನಾವು ಎಚ್ ಐ ವಿ ಇನ್ಫೆಕ್ಟೆಡ್ ಇರ್ತಕ್ಕಂಥ ಇಂಡಿವಿಜುವಲ್ಸು ಅಥವಾ ಇಮ್ಯುನೋ ಕಾಂಪ್ರಮೈಸ್ಡ್ ಅಂತ ಹೇಳ್ತೀವಿ. ಸೊ ಎಚ್ ಐ ವಿ ಇರೋರಿಗೂ ಕೂಡ ಇಮ್ಯುನೋ ಕಾಂಪ್ರಮೈಸ್ಡ್ ಆಗಿರುತ್ತೆ. ನಂತರದಲ್ಲಿ ಯಾವುದಾದ್ರೂ ಡ್ರಗ್ಸ್ ತೊಗೊತಾ ಇದ್ದಾರೆ, ಈಗ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ತೊಗೊತಾ ಇರೋರು ಅಥವಾ ಈ ರುಮಟಾಡ್ ಆರ್ಥರೈಟಿಸ್ ಸಂಧಿವಾತ ಇರತಕ್ಕಂಥ ಕಾಯಿಲೆಗೆ ಟ್ರೀಟ್ಮೆಂಟ್ ತೊಗೊತಾ ಇರೋರು, ಇವರೆಲ್ಲ ಏನು ತೊಗೊತಿರ್ತಾರೆ, ಇಮ್ಯುನೋ ಸಪ್ರೆಸೆಂಟ್ಸ್ ತೊಗೊತಿರ್ತಾರೆ. ಸೊ ಇಂಥವರಲ್ಲಿ ಆ ಟ್ಯೂಬರ್ಕ್ಯುಲ್ ಬ್ಯಾಸಿಲ್ ಏನು ಡಾರ್ಮೆಂಟ್ ಆಗಿ ಒಂದು ಜಾಗದಲ್ಲಿ ಕೂತಿತ್ತು ಅದು ಫ್ಲೇರಪ್ ಅಥವಾ ಅದು ಕಾಯಿಲೆ ಆಗಿ ಮಾರ್ಪಾಡಾಗಂಥ ಚಾನ್ಸಸ್ ಇರುತ್ತೆ. ಇದು ಎರಡನೇ ಗುಂಪು. ಮೂರನೇ ಗುಂಪು ನಿಮ್ಮೆಲ್ಲರಿಗೂ ಗೊತ್ತು, ಈಗ ಇಂಡಿಯಾ ಈಸ್ ಕಟಿಂಗ್ ಇನ್ ಟು ಏನು ಸಕ್ಕರೆ ಕಾಯಿಲೆ ರಾಜಧಾನಿಯಾಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಬೈ 2030 more than 50 million to 70 million ಪೇಷಂಟ್ಸ್ ಆಗ್ತಾರೆ ಅಂತ ಒಂದು ಅಂದಾಜೆ ಸಕ್ಕರೆ ಕಾಯಿಲೆದು. ಸೊ ಸಕ್ಕರೆ ಕಾಯಿಲೆ ಕೂಡ ಅಥವಾ ಮಧುಮೇಹ ಅಂತ ಏನು ಹೇಳ್ತೀರಿ ಅಥವಾ ಏನು ಡಯಾಬಿಟಿಸ್ ಅಂತ ಹೇಳ್ತೀರಿ, ಇದೂ ಕೂಡ ನಿಮಗೆ ಪ್ರಿಡಿಸ್ಪೋಸ್ ಮಾಡುತ್ತೆ, ಅಂದರೆ ನೀವು ಬೇಗ ನಿಮಗೆ ಟಿ ಬಿ ಇನ್ಫೆಕ್ಷನ್ ಬರ್ತಕ್ಕಂಥ
1: ಸಾಧ್ಯತೆ.
0: ಸೊ ಇನ್ನು ನಾಲ್ಕನೇದಾಗಿ ಭಾಳ ಮುಖ್ಯವಾಗಿ ಸ್ಮೋಕರ್ಸ್. ಸೊ ಈ ಏನು ಯಾರು ಯಾವ ರೀತಿ ಇಮ್ಯುನೋ ಕಾಂಪ್ರಮೈಸ್ಡ್ ಇರ್ತಾರೆ, ಸೊ ಅದೇ ರೀತಿಯಲ್ಲಿ ಕೂಡ ಅವ್ರಿಗೆ ಇರುತ್ತೆ. ಇನ್ನೊಂದು ಆಲ್ಕೋಹಾಲಿಕ್ಸ್. ಸೊ ಈ ಒಂದು 5 ಗುಂಪುಗಳಲ್ಲಿ 1-5% ಇರತಕ್ಕಂಥ ಚಾನ್ಸಸ್ಸು 10% ಆಗಿ ಕನ್ವರ್ಟ್
1: ಆಗ್ತದೆ.
0: ಸೊ ಹಂಗಾಗಿ ನಾವು ಟಿಯನ್ನು ಹೋಗಲಾಡಿಸೋದಕ್ಕೆ ಭಾಳಷ್ಟು ಕಷ್ಟಪಡ್ತೀವಿ. ಯಾಕೆ ಅಂತಂದರೆ ಈ ಎಲ್ಲ ಪಾಪ್ಯುಲೇಷನ್ನು ತುಂಬ ಇದೆ ನಮ್ಮಲ್ಲಿ. ಸೊ ಪ್ರೋಟೀನ್ ಎನರ್ಜಿ ಮಾಲ್ ನ್ಯೂಟ್ರಿಷನ್ ಅಂದರೆ ಮಕ್ಕಳು. ಸೊ ಮಕ್ಕಳ ಸಂಖ್ಯೆ ತುಂಬ ಇದೆ. ಸೊ ಆಲ್ಮೋಸ್ಟ್ ನಾವು 0-18 years ಅಂತಂದರೆ 22% ಆಫ್ ದ ನೇಷನ್ ಪಾಪ್ಯುಲೇಷನ್ ಇಸ್ ಅಂಡರ್ 18. ಸೊ ಇದಿಷ್ಟು ಒಂದು ಹ್ಯೂಜ್ ಪಾಪ್ಯುಲೇಷನ್ನು, ಇದರಲ್ಲಿ 50% ಮಾಲ್ ನ್ಯೂಟ್ರಿಷನ್ ಇರ್ತಾರೆ. ಸೊ ಇದರಲ್ಲಿ ನಿಮಗೆ ಟಿ ಬಿ ಬರ್ತಕ್ಕಂಥ ಚಾನ್ಸಸ್ ಭಾಳ ಇರುತ್ತೆ. ಡಯಾಬಿಟಿಕ್ ಗೊತ್ತು ನಿಮಗೆ, ಎಚ್ ಐ ವಿನ ನಾವು ಆಲ್ಮೋಸ್ಟ್ ಸುಮಾರು ಇನ್ಸಿಡೆನ್ಸಸ್ ಅಂದರೆ ಪ್ರಿವಿಲೆನ್ಸ್ ಮತ್ತು ಇನ್ಸಿಡೆನ್ಸ್ ಕಡಿಮೆ ಆಗಿದೆ. ಅದಕ್ಕಿಂತ ಜಾಸ್ತಿ ಈಗ ಇಮ್ಯುನೋಥೆರಪಿಸ್ ತೊಗೊಳೋರು ಜಾಸ್ತಿ ಆಗಿದೆ, ಕ್ಯಾನ್ ಕಾಯಿಲೆ ಜಾಸ್ತಿ ಆಗಿದೆ, ರುಮಟೆಡ್ ಆರ್ಥರೈಟಿಸು ಸಂಧಿವಾತಗಳು ಜಾಸ್ತಿ ಆದಾಗಿಂದ ಅದಕ್ಕೆ ಚಿಕಿತ್ಸೆ ತಗೊಂಡ್ರೆ ಅವರಲ್ಲಿ ಟಿ ಬಿಗಳು ಜಾಸ್ತಿ ಕಾಣಿಸ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಆ ಥರದ ಕೇಸಸ್ ತುಂಬ ನೋಡ್ತಿದ್ದೀನಿ ನಾವು. ಸೊ ನೆಕ್ಸ್ಟ್ ಹೇಳಿದ್ರೆ ನಾವು ಡಯಾಬಿಟಿಸ್. ಸೊ ಡಯಾಬಿಟಿಸ್ಗಂತೂ ನಿಮ್ಗೆ ಗೊತ್ತಿದೆ. ಸೊ ಹಂಗಾಗಿ ಸೊ ಡಯಾಬಿಟಿಸ್ ಇರೋದ್ರಿಂದ ಸೊ ಈ ಎಲ್ಲ ಅಂಶಗಳು ಏನು ಮಾಡ್ತಿದೆ, ಟಿ ಬಿನ ಒಂದು ಗಂಭೀರ ಕಾಯಿಲೆಯನ್ನಾಗಿ ಇಂಡಿಯಾದಲ್ಲಿ ನಾವು ಪರಿಗಣಿಸಲೇಬೇಕಾಗುತ್ತೆ. ಅದಕ್ಕಾಗಿನೇ ಸರ್ಕಾರದವರು ಇದನ್ನು ನೋಟಿಫೇಬಲ್ ಡಿಸೀಸ್ ಅಂತ ಮಾಡಿದ್ದಾರೆ. ಸೊ ಇದಕ್ಕೆ ನಮ್ಗೆ ಇರ್ತಕ್ಕಂಥ ಒಂದೇ ಉಪಾಯ ಏನಂತಂದರೆ, ಲಕ್ಷಣಗಳು ಬಂದಾಗ ನಾವು ಟೆಸ್ಟ್
1: ಮಾಡ್ಕೊಳ್ಳೋದು,
0: ನಂತರದಲ್ಲಿ ಚಿಕಿತ್ಸೆ ಮಾಡ್ಕೊಳ್ಳೋದು. ಇದನ್ನು ನಾವು ಚಿಕಿತ್ಸೆ ಗುಣಮುಖರಾಗೋದು ಭಾಳ ಬೇಗ ಬೇಗ ಗುಣಮುಖರಾದರೆ ಸ್ಪ್ರೆಡ್ ಆಗೋದು ಕೂಡ ಅಷ್ಟೇ ಬೇಗ ಕಡಿಮೆ ಆಗುತ್ತೆ. ನಮಗೆ ಸವಾಲದೇನಂದರೆ ಎಸ್ಪೆಷಲಿ ಸಬ್ಸ್ಟೆನ್ಸ್ ಅಬ್ಯೂಸ್ ಮಾಡ್ತಕ್ಕಂಥವ್ರಲ್ಲಿ. ಸೊ ಈಗ ಏನು ಆಲ್ಕೋಹಾಲಿಕ್ಸ್ ಅಂತ ನಾವು ಏನು ಹೇಳ್ತೀವಿ, ಇವರಲ್ಲಿ ಟಿ ಬಿ ಅತಿ ಲೇಟಾಗಿ ಕಾಣಿಸ್ಕೊಳ್ಳುತ್ತೆ, ಅಂದರೆ ಕಾಣಿಸ್ಕೊಳ್ಳುತ್ತೆ ಅಂದರೆ ಅವರ ಆತ್ರೆಗೆ ತುಂಬ ಲೇಟಾಗಿ ಬರ್ತಾರೆ. ಸೊ ನಾವು ಅದಕ್ಕೆ ಸಿವಿಯರ್ ಟಿ ಬಿ ಅಂತ ಕರಿತೀವಿ. ಸೊ ಅಂಥ ಒಂದು ಸಂದರ್ಭದಲ್ಲಿ ಅವ್ರು ಬಂದಾಗ ಅವರಿಗೆ ನಾವು ಚಿಕಿತ್ಸೆ ಕೊಡಬೇಕಂದಾಗ ಅವರು ಲಿವರ್ ಪ್ರಾಬ್ಲಮಲ್ಲಿರುತ್ತೆ. ಸೊ ನಾವು ಈ ಎಲ್ಲ ಟಿ ಬಿ ಡ್ರಗ್ಗಳು ಲಿವರ್ ಮೇಲೆ ಕೆಲಸ ಮಾಡುತ್ತೆ. ಸೊ ಅವರಿಗೆ ಜಾಂಡಿಸ್ ಬರ್ತಕ್ಕಂಥ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಸೊ ಹಂಗೆ

0: ಹಾಗಾಗಿ ಅವರು ಒಂದು ಡ್ರಗ್ಗಿಗೆ ಅಂದರೆ ನಾವು ಏನು ಕೊಡ್ತಕ್ಕಂಥ ಔಷಧಿಗೆ ಕಾಂಪ್ಲಿಯನ್ಸು ಅಷ್ಟಾಗಿರಲ್ಲ. ಆಮೇಲೆ ಅವ್ರ ಕಮ್ಯುನಿಟಿಲಿ ಆಕ್ಟಿವ್ ಕೇಸಸ್ ಆಗಿರ್ತಾರೆ, ಸೊ ಇದರಿಂದ ಸ್ಪ್ರೆಡ್ ಆಗೋಂಥ ಚಾನ್ಸಸ್ ಭಾಳ ಇರುತ್ತೆ. ಸೊ ಇದು ನಮಗೆ ಒಂದು ಆಕ್ಚುಲಿ ಕಮ್ಮಿರ್ತಕ್ಕಂಥ ಒಂದು ಸವಾಲು. ಯಾಕೆ ಇಂಡಿಯಾದಲ್ಲಿ ಟಿ ಬಿ ಇನ್ನೂ ಹೋಗ್ತಾ ಇಲ್ಲ, ಇನ್ನೂ ಹೋಗ್ತಾ ಇಲ್ಲ, ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಆಗ್ತಾ ಇಲ್ಲ ಅನ್ನೋದಕ್ಕೆ ಇದು ಒಂದು
1: ಎಲ್ಲ ಕಾರಣಗಳು
0: ಮಿಕ್ಸ್ ಆಗುತ್ತೆ. ಐದು ಗುಂಪುಗಳು ಏನಿದೆ, ಒಂದು ಮಾಲ್ ನ್ಯೂಟ್ರಿಷನ್ನು, ಇಮ್ಯುನೋ ಕಾಂಪ್ರಮೈಸ್ಡು, ಮತ್ತು ಡಯಾಬಿಟಿಸು, ನಂತರದಲ್ಲಿ ಸ್ಮೋಕರ್ಸು, ಮತ್ತು ಆಲ್ಕೋಹಾಲಿಕ್ಸು. ಸೊ ನಾವು ಚಿಕಿತ್ಸೆ ಬಗ್ಗೆ ಮಾತಾಡಬೇಕು ಅಂತಂದಾಗ ಚಿಕಿತ್ಸೆ ಏನು ಅಂತಂದರೆ ಸರ್ಕಾರಿ ಮಟ್ಟದಲ್ಲಿ ವಿಲೇಜ್ ಮಟ್ಟದಲ್ಲಿ ಅವರವ್ರ ಮನೆಗಳಿಗೇನೆ ಈ ಚಿಕಿತ್ಸೆನ ಫ್ರೀಯಾಗಿ ಉಚಿತವಾಗಿ ಕೊಡ್ತಾ ಇದೆ. ಸೊ ಇದನ್ನು ಮಾನಿಟರ್ ಮಾಡ್ತಾರೆ, ಮಾನಿಟರ್ ಮಾಡೋಕ್ಕೆ ಸಪ್ರೇಟಾಗಿ ಸೀನಿಯರ್ ಟ್ರೀಟ್ಮೆಂಟ್ ಸೂಪರ್ವೈಸರ್ ಅಂತ ಇರ್ತಾರೆ, ಲ್ಯಾಬ್ನ ಆ್ಯಕ್ಟಿವಿಟೀಸ್ ನೋಡೋದಕ್ಕೆ ಸೀನಿಯರ್ ಟ್ರೀಟ್ಮೆಂಟ್ ಲ್ಯಾಬ್ ಸೂಪರ್ವೈಸರ್ ಅಂತ ಇರ್ತಾರೆ, ಮತ್ತು ಅರ್ಬನ್ ಏರಿಯಾದಲ್ಲಿ ಅಂದರೆ ಪಟ್ಟಣ ಪ್ರದೇಶದಲ್ಲಿ ಟಿ ಬಿ ಹೆಲ್ತ್ ವಿಸಿಟರ್ ಅಂತ ಇರ್ತಾರೆ, ಅದ್ರ ಮೇಲ್ಗಡೆ ಒಬ್ಬರು ಎಮ್ ಒ ಟಿ ಯು ಅಂತ ಇರ್ತಾರೆ, ಮೆಡಿಕಲ್ ಆಫೀಸರ್ ನೋಡ್ಕೊತಾರೆ ಒಂದು ಟಿ ಯುನ, ಅದ್ರ ಮೇಲ್ಗಡೆ ಡಿ ಟಿ ಯು ಅಂತ ಇರ್ತಾರೆ ಅಂದರೆ ಡಿಸ್ಟ್ರಿಕ್ಟ್ ಟ್ಯೂಬರ್ಕ್ಲೋಸಿಸ್ ಆಫೀಸರ್ ಅಂತ. ಸೊ ಇವರೆಲ್ಲರೂ ಮಾನಿಟರ್ ಮಾಡಿ ಎಷ್ಟು ಸಾಧ್ಯ ಅಷ್ಟು ಟಿ ಬಿ ಮಾತ್ರೆಗಳನ್ನ ಸರಿಯಾಗಿ ತಗೊಳ್ಳೋ ಹಾಗೆ ಮಾನಿಟರ್ ಮಾಡಿ ಈ ಕಾಯಿಲೆನ ಹೋಗೋ ಥರನಲ್ಲಿ ನೋಡ್ಕೊತಾರೆ. ಬಟ್ ಚಿಕಿತ್ಸೆ ಬಗ್ಗೆ ಬಂದಾಗ ಸರ್ಕಾರಿ ಸ್ವಾಮ್ಯದಲ್ಲಿ ಸಿಗ್ತಕ್ಕಂಥ ಚಿಕಿತ್ಸೆ ಉತ್ತಮವಾದ್ದು, ಗುಣಮಟ್ಟದ್ದು, ಮತ್ತೆ ಅದು ಕಂಪ್ಲೀಟ್ ಆಗಿ ಮಾನಿಟರ್ ಆಗುತ್ತೆ, ಫಾಲೋ ಅಪ್ ಆಗುತ್ತೆ. ಇದು ಬಹಳ ಮುಖ್ಯವಾದ.
1: ಈಗ ಬಹಳಷ್ಟು ಮುಖ್ಯವಾಗಿ ಈ ಕಾಯಿಲೆಗೆ ಒಳಗಾಗಿರ್ತಕ್ಕಂಥವ್ರು ಔಷಧಿಗಳನ್ನು ತೆಗೆದುಕೊಳ್ತಾ ಇರ್ತಕ್ಕಂಥವ್ರು ಪೌಷ್ಟಿಕ ಆಹಾರಗಳನ್ನು ತೆಗೆದುಕೊಳ್ಳೋದು ಬಹಳ ಮುಖ್ಯ ಅಂತ ಮಧ್ಯದಲ್ಲಿ ಹೇಳಿದ್ರಿ.
0: ಹೌದು,
1: ಈ ಬಗ್ಗೆ ಸರ್ಕಾರದಲ್ಲಿ ಏನಾದರೂ ಬೇರೆ ಬೇರೆ ಮಾರ್ಗಗಳಿದಾವೆ, ಹಾಗೆ ತುಂಬಾ ಬಡತನದ ಕುಟುಂಬಗಳು.
0: ಹೌದು ಇದೆ. ಇದರಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ ಕ್ಷಯ ಪೋಷಣ ಯೋಜನೆ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಮಾಡಿದರೆ ಪ್ರತಿ ತಿಂಗಳು 1,000 ರೂಪಾಯಿಯನ್ನು 6 ತಿಂಗಳವರೆಗೆ ಸರ್ಕಾರ ಇದನ್ನ ಒಂದು ಸಹಾಯಧನವಾಗಿ ಕೊಡುತ್ತೆ, ಪೌಷ್ಟಿಕ ಆಹಾರವನ್ನು ತಗೊಳ್ಳಿ ಅಂತೇಳಿ. ಜೊತೆಗೆ ಕೆಲವು ಎನ್ ಜಿ ಒಸ್ ಇರ್ಬೋದು ಅಥವಾ ಯಾರಾದರೂ ಡೋನರ್ಸ್ ಇರ್ಬೋದು ಅಂಥವ್ರ ಹತ್ರ ಮಾತಾಡ್ಬಿಟ್ಟು ಅವರೇನಾದರೂ ಈ ಎಣ್ಣೆ ಕಾಳುಗಳಿರ್ಬೋದು ಅಥವಾ ಅಕ್ಕಿ ಇರ್ಬೋದು ಅಥವಾ ಈ ದಾಲ್ ಇರ್ಬೋದು, ಸೊ ಅಂಥದನ್ನೆಲ್ಲ ಕೊಡ್ಸೋಕ್ಕೂ ಕೂಡ ಮಾತಾಡಿ ವ್ಯವಸ್ಥೆ ಮಾಡ್ತೀವಿ. ಅಂದರೆ ಯಾರು ತುಂಬ ಪೂರ್ ಇದ್ದಾರೆ ಅವರಿಗೆ ಅದು ಡೈಲಿ ಲಿವಿಂಗ್ಗೆ ಕಷ್ಟ ಇದೆ ಅಂತಂದರೆ ಈ ನಿಕ್ಷೇಪ ಪೋಷಣೆ ಅಭಿಯಾನ ಒಂದು, ಮತ್ತೆ ಈ ಡೋನರ್ಸ್ ವತಿಯಿಂದ ಪೌಷ್ಟಿಕ ಕಿಟ್ಗಳನ್ನ ಕೊಡಿಸುವಂತ ವ್ಯವಸ್ಥೆ ಕೂಡ ಸರ್ಕಾರದ ಕಡೆಯಿಂದ ಮಾಡ್ತಾ ಇದೆ.
1: ಡಾಕ್ಟರ್, ಈಗ ನಮ್ಮ ಈ ಸೀಮಿತ ಅವಧಿಯಲ್ಲಿ ಕೊನೆಯದಾಗಿ ಒಂದು ಪ್ರಶ್ನೆ ಏನು ಅಂದರೆ, ಇದು ಗಂಭೀರ ಕಾಯಿಲೆ, ಎಚ್ಚರವಾಗಿರಬೇಕು ಅನ್ನುವಂಥದ್ದು ಒಂದು, ಜನರು ಹೇಗೆ ಇದನ್ನು ಪ್ರಿಕಾಷನ್ಸ್ ಆಗಿ ಅಂದರೆ ಮುಂಜಾಗ್ರತೆ ಕ್ರಮಗಳನ್ನು ಹೇಗೆ ಅನುಸರಿಸಿದರೆ ಸೂಕ್ತ ಲೈಫ್ ಸ್ಟೈಲ್ ಮತ್ತು ಫುಡ್ ಸ್ಟೈಲ್?
0: ಈಗ ಮೊದಲನೇದಾಗಿ ಏನು ಹೇಳಬೇಕಂತಂದರೆ ಈಗ ಯಾರು ಕೇಸಸ್ ಇದ್ದಾರೆ ಅಂದರೆ ಅವರೇ ನಮ್ಮ ಸೋರ್ಸು. ಸೊ ಅವರು ಈ ಯಾರು ಶ್ವಾಸಕೋಶದ ಟಿ ಬಿಯಿಂದ ಏನು ಬಳಲ್ತಿರ್ತಾರೆ ಅವರು ಕಂಪಲ್ಸರಿ ಆಗಿ ಮಾಸ್ಕನ್ನು ಯೂಸ್ ಮಾಡಬೇಕು. ಒಂದು ಬ್ಲಿಕ್ ಪ್ಲೇಸಸ್ಸಲ್ಲಿ ಅವರು ಅಪಿಯರ್ ಆದಾಗ ಅವರು ಮಾಸ್ಕನ್ನು ಯೂಸ್ ಮಾಡಬೇಕು. ನಂತರ ಅವರು ಮನೆಯಲ್ಲಿದ್ದಾಗ ಅವರು ರೂಮ್ ಬಿಟ್ಟು ಹೊರಗಡೆ ಬಂದು ಬೇರೆಯವ್ರ ಜೊತೆ ಮಾತಾಡ್ತಿದ್ದಾಗ ಅವರು ಮಾಸ್ಕ್ ಯೂಸ್ ಮಾಡಬೇಕು. ಎಲ್ಲಿ ಬೇಕಂದರೆ ಅಲ್ಲಿ ಅವರು ಉಗಿಬಾರ್ದು. ಸೊ ಉಗುಳೋದನ್ನು ಕೂಡ ಒಂದು ಯಾವುದೋ ಒಂದು ಇದರಲ್ಲಿ ಮಾಡಿಬಿಟ್ಟು ಅದನ್ನು ಮಣ್ಣು ಹಾಕಿ ಮುಚ್ಚಬೇಕಾಗತ್ತೆ. ಸೊ ಈ ರೀತಿ ಒಂದು ಸಿಂಪಲ್ ಸ್ಟೆಪ್ಸ್ನ ಅವರು ತೊಗೊಂಡ್ರೆ ಸೊ ಡೆಫಿನೆಟ್ ಆಗಿ ನಾವು ಟಿ ಬಿಯನ್ನು ಹೋಗಲಾಡಿಸ್ಬೋದು. ಬಟ್ ಇದು ಬಿಟ್ಟು ನಾವು ಬೇರೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಎಲ್ಲಿ ತನಕ ಪೇಷೆಂಟಿಗೆ ಅವೇರ್ನೆಸ್, ನಾವು ಅದಕ್ಕೆ ಏನು ಹೇಳ್ತೀವಿ ಅಂತಂದರೆ ಒಂದು ಸಲ ಲ್ಯಾಬಲ್ಲಿ ಟಿ ಬಿ ಪಾಸಿಟಿವ್ ಅಂತ ಗೊತ್ತಕ್ಷಣ ಅಲ್ಲಿರ್ತಕ್ಕಂಥ ಲ್ಯಾಬ್ ಟೆಕ್ನಿಷಿಯನ್ ಹೇಳ್ತಾನೆ ನೀವು ಇವತ್ತಿಂದ ಮಾಸ್ಕ್ ಹಾಕಬೇಕು, ಎಲ್ಲೆಲ್ಲಿ ಪಬ್ಲಿಕಲ್ಲಿ ಅಪಿಯರ್ ಆಗ್ತೀರಿ ಮಾಸ್ಕ್ ಹಾಕಬೇಕು. ಅಲ್ಲಿಂದ ಅವರು ಡಾಕ್ಟರ್ ಹತ್ರ ಬಂದರೆ ಡಾಕ್ಟರ್ ಹೇಳ್ತಾರೆ ಅಂದರೆ ಸೊ ಪ್ರತಿಯೊಂದು ಹಂತದಲ್ಲಿ ನಾವು ಒಂದು ಅವೇರ್ನೆಸ್ ಕೊಡ್ತಾ ಹೋಗ್ತೀವಿ. ಸೊ ಈ ಒಂದು ಅವೇರ್ನೆಸ್ಸು ಡೆಫಿನೆಟ್ ಆಗಿ ಇದು ಮಾಡುತ್ತೆ. ಎರಡನೇದಾಗಿ ನಾವು ಸರ್ಕಾರದ ವತಿಯಿಂದ ಒಂದು ಕ್ರಮವನ್ನು ತಗೊಂಡಿದ್ದೀವಿ. ಏನಂತಂದರೆ ಯಾವ ಮನೆಯಲ್ಲಿ ಟ್ಯೂಬರ್ಕ್ಲೋಸಿಸ್ ಬರುತ್ತೋ ಆ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಫ್ಯಾಮಿಲಿ ಮೆಂಬರ್ಸಿಗೂ ಆಕ್ಟಿವ್ ಟ್ಯೂಬರ್ಕ್ಲೋಸಿಸ್ ಇದೆಯಾ ಅಂತ ಚೆಕ್ ಮಾಡಿಸ್ತೀವಿ. ಇದು ಒಂದು ಹೊಸ ಒಂದು ಕ್ರಮ. ಸೊ ಅವರಿಗೆ ಚೆಕ್ ಮಾಡಿಬಿಟ್ಟು ಅವರಿಗೆ ಅಕಸ್ಮಾತ್ ಆಗಿ ಟಿ ಬಿದು ಯಾವುದೇ ಲಕ್ಷಣಗಳು ಇಲ್ಲ ಅಂತ ಗೊತ್ತಾದರೆ ಅವರಿಗೆ ನಾವು ಟಿ ಬಿ ಪ್ರಿವೆಂಟಿವ್ ಥೆರಪಿ ಅಂತ ಕೊಡ್ತೀವಿ. ಸೊ ಇದನ್ನು 6 ತಿಂಗಳವರೆಗೆ ಟಿ ಬಿ ಪ್ರಿವೆಂಟಿವ್ ಥೆರಪಿ ಅಂತ ನಾವು ಉಚಿತವಾಗಿ ಕೊಡ್ತೀವಿ.
1: ಔಷಧಿ ಕೊಡ್ತಾರೆ?
0: ಔಷಧಿ ಕೊಡ್ತೀವಿ. ನಾವೊಂದು ಸ್ಟಡೀಸ್ ಮಾಡಿರೋ ಪ್ರಕಾರ ಯಾರಿಗೆ ಮನೇಲಿ ಟಿ ಬಿ ಇರುತ್ತೋ ಅವ್ರ ಮನೆಯಲ್ಲಿ ವಿತಿನ್ 2 ಇಯರ್ಸ್ ಆಫ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿರ್ತೀವಿ ಆ 2 ಇಯರ್ಸಲ್ಲೇ ಮೋರ್ ದ್ಯಾನ್ 50% ಆಫ್ ದ ಕೇಸಸ್ ಪಾಸಿಟಿವ್ ಆಗುತ್ತೆ.
1: ಓ ಹಾಗೆ.
0: ಆ ಥರದ ಕೇಸಸ್ ನಾವು ತುಂಬ ನೋಡಿದ್ದೀವಿ.
1: ಹಾಗಾಗಿ
0: ಈಗ ಮಗನಿಗೆ ಶ್ವಾಸಕೋಶದ ಟಿ ಬಿ ಆಗಿರುತ್ತೆ, ಆ ಒಂದು 6 ತಿಂಗಳಾದ್ಮೇಲೆ ತಾಯಿಗೆ ಅಬ್ಡಮನಲ್ ಟಿ ಬಿ ಆಗುತ್ತೆ. ಸೊ ಇದನ್ನು ನಾವು ಹೋಗಲಾಡಿಸೋ ಸಲುವಾಗಿ ಅಂದರೆ ಕೇಸ್ ಬರ್ಡನ್ನು ಕಡಿಮೆ ಮಾಡೋ ಸಲುವಾಗಿ ಆ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಆಕ್ಟಿವ್ ಟ್ಯೂಬರ್ಕ್ಲೋಸಿಸ್ ಇದೆಯಾ ಅಂತ ಚೆಕ್ ಮಾಡ್ತೀವಿ. ಸೊ ಎಸ್ಪೆಷಲಿ ಶ್ವಾಸಕೋಶದ ಟಿ ಬಿ ಇತ್ತು ಅಂತಂದರೆ ಚೆಕ್ ಮಾಡಿ ಅವ್ರಿಗೆ ಯಾರಿಗೂ ಆ ಥರದ್ದೇನು ಲಕ್ಷಣ ಇಲ್ಲ ಅಂದಾಗ ಈ ಟಿ ಬಿ ಪ್ರಿವೆಂಟಿವ್ ಥೆರಪಿನ ಕೊಡ್ತೀವಿ. ಇನ್ ಕೇಸ್ ಲಕ್ಷಣಗಳಿದ್ದರೆ ಪರೀಕ್ಷೆ ಮಾಡಿ ಅವ್ರಿಗೂ ಟಿ ಬಿ ಇದ್ದರೆ ಟಿ ಬಿ ಚಿಕಿತ್ಸೆನೂ ಕೊಡ್ತೀವಿ. ಸೊ ಇದು ಒಂದು ಸರ್ಕಾರದಿಂದ ಆಗಿರ್ತಕ್ಕಂಥ ಒಂದು ಕ್ರಮ
1: ಸರ್. ಟಿ ಪಿ ಟಿ ಆಗೋದ್ರಿಂದ ಸ್ವಲ್ಪ ಮುಂದೆ ಸಿವಿಯರ್ ಆಗೋದು.
0: ಹೌದು, ಇದು ಡೆಫಿನೆಟ್ಲಿ ಕೇಸ್ ಬರ್ಡನ್ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಡೆಟ್ ಆಗಿ ಕೇಸ್ ಬರ್ಡನ್ ಕಡಿಮೆ ಆಗೇ ಆಗುತ್ತೆ.
1: ಯಾರ ಕುಟುಂಬದಲ್ಲಿ ಟಿ ಬಿ ಕಾಯಿಲೆಗೆ ಒಳಗಾಗಿರೋರು ಇದ್ದವರು ಇದಕ್ಕೆ

0: ಒಂದಾಗದು ಒಳ್ಳೆಯದು.
1: ಹೌದು,
0: ಮುಂಚಿತವಾಗಿ ಪರೀಕ್ಷೆ ಮಾಡಿಸ್ಕೊಂಡು
1: ಹೌದು
0: ಮುಂಚಿತವಾಗಿ ಕೊಡುವಂತ ಔಷಧಿಗಳನ್ನ ತಗೊಂಡ್ರೆ ಮುಂದೆ ಗಂಭೀರವಾಗಿ ಇದಕ್ಕೆ ಒಳಗಾಗದಂಗೆ ತಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಒಳ್ಳೆಯದು ಡಾಕ್ಟ್ರೆ, ನಮ್ಮ ಸ್ಟುಡಿಯೋಕ್ಕೆ ಬಂದು TB ಕಾಯಿಲೆ ಬಗ್ಗೆ, ಅದರ ವಿಧಗಳ ಬಗ್ಗೆ ಮತ್ತು ಚಿಕಿತ್ಸಾ ವಿಧಾನಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ರಿ. ಧನ್ಯವಾದಗಳು, ನಮಸ್ಕಾರ.
2: ಇದುವರೆಗೆ ಕ್ಷಯರೋಗ ಕಾರಣ ಮತ್ತು ಚಿಕಿತ್ಸೆ ಈ ಕುರಿತು ಗಂಗಾವತಿ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರ ಡಾಕ್ಟರ್ ಸೋಮಶೇಖರ್ ಕಬ್ಬೇರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್.
3: ರಾಜ್ಯವ್ಯಾಪಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
4: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
5: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತು ಕಾರ್ಯಕ್ರಮ. ಒಂದು ರಾಷ್ಟ್ರ ಒಂದು ಚಂದಾದಾರಿಕೆ ಈ ಕುರಿತು ಕಲಬುರಗಿಯ ಹಿರಿಯ ಪತ್ರಕರ್ತೆ ಸರೋಜಿನಿ ಯಮಕನ ಮರಡಿ ಅವರಿಂದ ಮಾಹಿತಿ.
6: ಭಾರತ ಸರ್ಕಾರವು ಜಾರಿಗೊಳಿಸಿದ ಒಂದು ರಾಷ್ಟ್ರ ಒಂದು ಚಂದಾದಾರಿಕೆ ಯೋಜನೆಯು 2025 ಜನವರಿ 1 ಕಾರ್ಯರೂಪಕ್ಕೆ ಬಂದಿದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸಚಿವ ಸಂಪುಟವು ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಯೋಜನೆಯನ್ನು 25 ನವೆಂಬರ್ 2024 ಅನುಮೋದಿಸಿತು. ದೇಶಾದ್ಯಂತ ವಿದ್ವತ್ಪೂರ್ಣ ಸಂಶೋಧನಾ ಲೇಖನಗಳು ಮತ್ತು ನಿಯತಕಾಲಿಕ ಪ್ರಕಟಣೆಗಳ ಜ್ಞಾನ ಪಡೆಯಲು ಕೇಂದ್ರ ವಲಯ ಯೋಜನೆಯಾದ ಒಂದು ರಾಷ್ಟ್ರ ಒಂದು ಚಂದಾದಾರಿಕೆಗೆ ಚಾಲನೆ ನೀಡಲಾಯಿತು. ಹಾಗಾದರೆ ಈ ಯೋಜನೆಯಿಂದ ಯಾರಿಗೆಲ್ಲ ಪ್ರಯೋಜನ, ಸರ್ಕಾರ ಯಾವ ಉದ್ದೇಶದಿಂದ ಈ ಯೋಜನೆ ಜಾರಿಗೊಳಿಸಿತು ಎಂಬುದನ್ನು ಇಲ್ಲಿ ವಿವರವಾಗಿ ತಿಳಿಯೋಣ. ಮುಖ್ಯವಾಗಿ ಈ ಯೋಜನೆಯನ್ನು ಭಾರತದಲ್ಲಿ ರಿಸರ್ಚ್ ಮಾಡುವವರಿಗಾಗಿ, ಎಂದರೆ ಉನ್ನತ ವ್ಯಾಸಂಗದ ವಿದ್ಯಾರ್ಥಿಗಳಿಗೆ, PhD ಸ್ಕಾಲರ್ಸ್, ಕಾಲೇಜಿನ ಫ್ಯಾಕಲ್ಟಿ, ಶಿಕ್ಷಕರು, ಸಂಶೋಧಕರು, ವಿಜ್ಞಾನಿಗಳಿಗಾಗಿ ರೂಪಿಸಲಾಗಿದೆ. ಇವರೆಲ್ಲ ತಮ್ಮ ಸಂಶೋಧನೆಯ ರೆಫರೆನ್ಸ್ಗೆ ಅಗತ್ಯವಿರುವ ರಿಸರ್ಚ್ ಪೇಪರ್ಸ್ಗಳನ್ನು ಹಾಗೂ ಜರ್ನಲ್ ಪೇಪರ್ಗಳನ್ನು ಅಂತಾರಾಷ್ಟ್ರೀಯ ಪ್ರಕಾಶಕರಿಂದ ಪಡೆದುಕೊಳ್ಳುತ್ತಾರೆ. ಇದಕ್ಕಾಗಿ ಭಾರತದ ಶಿಕ್ಷಣ ಸಂಸ್ಥೆಗಳು ಕೋಟ್ಯಾಂತರ ರೂಪಾಯಿಗಳ ಖರ್ಚು ಮಾಡಬೇಕಿತ್ತು. ಇಲ್ಲಿ ಶುಲ್ಕಗಳು ಒಂದೇ ರೀತಿ ಆಗಿರಲಿಲ್ಲ. ಹೀಗಾಗಿ ಸರ್ಕಾರವೇ ವೆಚ್ಚ ಭರಿಸಿ ಏಕರೂಪಿ ಅವಕಾಶ ಕಲ್ಪಿಸಲು ಈ ಮಹತ್ವದ ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಯೋಜನೆ ಜಾರಿಗೊಳಿಸಿದೆ. ಇನ್ನು ಈ ಯೋಜನೆ ಯಾವ ಸಂಸ್ಥೆಗಳಿಗೆ ಅನ್ವಯವಾಗುವುದು ಎಂದರೆ, ದೇಶದ ಎಲ್ಲಾ ಸರ್ಕಾರಿ ವಿಶ್ವವಿದ್ಯಾಲಯಗಳು, ಕಾಲೇಜುಗಳು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಂಸ್ಥೆಗಳು, ಕೇಂದ್ರ ಸರ್ಕಾರದ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಷನ್, ಸಂಶೋಧನಾ ಸಂಸ್ಥೆಗಳಿಗೆ ಒಂದೇ ರಾಷ್ಟ್ರೀಯ ಚಂದಾದಾರಿಕೆ ಯೋಜನೆಯಡಿ ಅಂತಾರಾಷ್ಟ್ರೀಯ ಸಂಶೋಧನಾ ಜರ್ನಲ್ಗಳು ಹಾಗೂ ಲೇಖನಗಳನ್ನು ಓದಲು ಪ್ರವೇಶ ಒದಗಿಸಿದೆ. ಸಂಶೋಧಕರು, ವಿದ್ಯಾರ್ಥಿಗಳು ಇನ್ನು ಮುಂದೆ ಸಂಶೋಧನಾ ಪ್ರಬಂಧಗಳು ಮತ್ತು ಜರ್ನಲ್ಗಳನ್ನು ಹುಡುಕಲು ಪ್ರಪಂಚದಾದ್ಯಂತ ಅಲೆದಾಡಬೇಕಾಗಿಲ್ಲ. ಬದಲಿಗೆ ಅವರು ಡಿಜಿಟಲ್ ಮೂಲಕ ಒಂದೇ ಸ್ಥಳದಲ್ಲಿ ಪಡೆಯಲು ಸಾಧ್ಯವಾಗಿದೆ. ONOS ಒಂದು ರೀತಿಯ ರಾಷ್ಟ್ರೀಯ ಡಿಜಿಟಲ್ ಸಂಶೋಧನಾ ಗ್ರಂಥಾಲಯವಿದ್ದಂತೆ. ಇಲ್ಲಿ ಪುಸ್ತಕಗಳಿಗಿಂತ ಹೆಚ್ಚು ರಿಸರ್ಚ್ ಜರ್ನಲ್ಸ್, ಸೈಂಟಿಫಿಕ್ ಪೇಪರ್ಗಳು, ಅಕಾಡೆಮಿಕ್ ಲೇಖನಗಳು ಇರುತ್ತವೆ. ಈ ಯೋಜನೆಯಡಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು, PhD ಸ್ಕಾಲರ್ಸ್, ಕಾಲೇಜಿನ ಅಧ್ಯಾಪಕರು, ವಿಜ್ಞಾನಿಗಳು, ಸರ್ಕಾರಿ ಸಂಶೋಧನಾ ಸಂಸ್ಥೆಗಳು, IIT, NIT, AIIMS ಮುಂತಾದ ಶಿಕ್ಷಣ ಸಂಸ್ಥೆಗಳು ಕಡಿಮೆ ವೆಚ್ಚದಲ್ಲಿ ಜರ್ನಲ್ಸ್ಗೆ ಪ್ರವೇಶ ಪಡೆಯಲಿವೆ. ಈ ಮೊದಲು ಸಂಸ್ಥೆಗಳು ಪ್ರತ್ಯೇಕವಾಗಿ ಅಂತಾರಾಷ್ಟ್ರೀಯ ಪ್ರಕಾಶಕರಿಗೆ ಹೆಚ್ಚು ಹಣ ತೆರಬೇಕಾಗುತ್ತಿತ್ತು. ಹೀಗಾಗಿ ದೊಡ್ಡ ಹಾಗೂ ಶ್ರೀಮಂತ ಸಂಸ್ಥೆಗಳಿಗೆ ಮಾತ್ರ ದುಬಾರಿ ಜರ್ನಲ್ಗಳು ಲಭ್ಯವಾಗುತ್ತಿದ್ದವು. ಆದರೆ ಒಟ್ಟಾಗಿ ರಾಷ್ಟ್ರೀಯ ಚಂದಾದಾರಿಕೆ ತೆಗೆದುಕೊಂಡರೆ ಈಗ ಸಣ್ಣ ಕಾಲೇಜುಗಳಿಗೂ ಕೂಡ ಜಾಗತಿಕ ಮಟ್ಟದ ರಿಸರ್ಚ್ ಓದಲು ರಾಷ್ಟ್ರೀಯ ಪ್ರವೇಶ ವ್ಯವಸ್ಥೆ ಲಭಿಸುತ್ತದೆ. ಇದಕ್ಕಾಗಿ ಸರ್ಕಾರವು 2025 ಅಂದರೆ 3 ಅವಧಿಗೆ ಸುಮಾರು 6,000 crore ಹಣ ಮೀಸಲಿಟ್ಟಿದೆ. ಈ ಯೋಜನೆಯನ್ನು ಭಾರತ ಶಿಕ್ಷಣ ಸಚಿವಾಲಯದ ಅಧೀನದಲ್ಲಿರುವ ವಿಶ್ವವಿದ್ಯಾಲಯ ಧನಸಹಾಯ UGC ಅಂತರ್ ವಿಶ್ವವಿದ್ಯಾಲಯ ಕೇಂದ್ರವಾದ ಇನ್ಫ್ರಿವಿನೆಟ್ ಡಿಜಿಟಲ್ ಪ್ರಕ್ರಿಯೆ ಮೂಲಕ ನಿರ್ವಹಿಸಲಾಗುತ್ತದೆ. ಎಲ್ಲರಿಗೂ ಸಮಾನ ಜ್ಞಾನ ಪ್ರವೇಶ ಮಾಡುವ ಮುಖ್ಯ ಧ್ಯೇಯದೊಂದಿಗೆ ಜಾರಿಗೊಂಡ ONOS ಯೋಜನೆಯು ಚಂದಾದಾರಿಕೆ ಮೂಲಕ ಅಧಿಕ ವೆಚ್ಚ ಕಡಿಮೆಗೊಳಿಸಿ ಭಾರತದ ಸಂಶೋಧನಾ ಗುಣಮಟ್ಟ ಹೆಚ್ಚಿಸುವ ದೊಡ್ಡ ಗುರಿ ಹೊಂದಿದೆ. ONOS ಯೋಜನೆಯಿಂದ ಯಾರಿಗೆಲ್ಲ ಯಾವ ಉಪಯೋಗವಾಗುವುದು ನೋಡೋಣ. ಮೊದಲನೆಯದಾಗಿ, ವಿದ್ಯಾರ್ಥಿಗಳ ಉನ್ನತ ಅಭ್ಯಾಸಕ್ಕೆ ಉತ್ತಮ ಗುಣಮಟ್ಟದ ರಿಸರ್ಚ್ ಆರ್ಟಿಕಲ್ಸ್ ಸಿಗುತ್ತವೆ. ಅಸೈನ್ಮೆಂಟ್ಸ್, ಪ್ರಾಜೆಕ್ಟ್ಸ್ಗೆ ಸಹಾಯವಾಗುತ್ತದೆ. ವಿಶ್ವಮಟ್ಟದ ಜ್ಞಾನ ದೊರೆಯುತ್ತದೆ. ಇನ್ನು ಶಿಕ್ಷಕರ ಬೋಧನೆಗೆ ಹೊಸ ವಿಷಯ ವಸ್ತು ಮತ್ತು ರಿಸರ್ಚ್ ಅಪ್ಡೇಟ್ ಕೂಡ ಸಿಗುತ್ತದೆ. ಅವರಿಗೆ ತಮ್ಮ ರಿಸರ್ಚ್ ಪೇಪರ್ಸ್ ಬರೆಯಲು ಕೂಡ ಸಹಾಯವಾಗುತ್ತದೆ. ಸಂಶೋಧಕರಿಗೆ, ವಿಜ್ಞಾನಿಗಳಿಗೆ ಲೇಟೆಸ್ಟ್ ಇಂಟರ್ನ್ಯಾಷನಲ್ ರಿಸರ್ಚ್ ಮಾಹಿತಿ ಕೂಡ ಸಿಗುತ್ತದೆ. ತಮ್ಮ ಸಂಶೋಧನೆಯನ್ನು ಹೋಲಿಕೆ ಮಾಡಬಹುದು ಹಾಗೂ ಹೊಸ ಸಂಶೋಧನೆ ಆಧರಿಸಿ ಮುಂದಿನ ರಿಸರ್ಚ್ ಕೂಡ

0: ಈ ವಿಜ್ಞಾನಿಗಳು ಸಂಶೋಧಕರು ಮಾಡಬಹುದು. ದೇಶದಲ್ಲಿ ಇದರಿಂದ ಸಂಶೋಧನಾ ಗುಣಮಟ್ಟ ಹೆಚ್ಚುತ್ತದೆ ಹಾಗೂ ಹೊಸ ಮತ್ತು ತಂತ್ರಜ್ಞಾನ ಅಭಿವೃದ್ಧಿಗೆ ಸಹಾಯವಾಗುತ್ತದೆ. ವಿದ್ಯಾರ್ಥಿಗಳು ಮತ್ತು ವಿಜ್ಞಾನಿಗಳು ಲೇಟೆಸ್ಟ್ ಇಂಟರ್ನ್ಯಾಷನಲ್ ರಿಸರ್ಚ್ಗಳನ್ನು ಸುಲಭವಾಗಿ ಓದಬಹುದು. ಇದರಿಂದ ಹೊಸ ಆವಿಷ್ಕಾರಗಳು, ಗುಣಮಟ್ಟದ ರಿಸರ್ಚ್ ಪೇಪರ್ಸ್ ಜೊತೆಗೆ ಕ್ರಿಯಾಶೀಲತೆ ಕೂಡ ಹೆಚ್ಚಾಗುತ್ತದೆ. ಡಿಜಿಟಲ್ ಶಿಕ್ಷಣ ಮಟ್ಟ ಬಲವಾಗುತ್ತದೆ. ಭಾರತದ ಯಾವುದೇ ರಾಜ್ಯದ ವಿದ್ಯಾರ್ಥಿಗಳು ಸ್ಥಳೀಯ ಭಾಷೆಯಲ್ಲಿಯೂ ಇಲ್ಲಿ ಕೆಲಸ ಮಾಡಲು ಸಾಧ್ಯವಾಗುತ್ತದೆ. ಹೀಗಾಗಿ ಗ್ರಾಮೀಣ ನಗರ ವಿದ್ಯಾರ್ಥಿಗಳ ನಡುವೆ ಇರುವಂತಹ ವ್ಯತ್ಯಾಸವೂ ಕೂಡ ಕಡಿಮೆಯಾಗುತ್ತದೆ. ಅವರಿಗೂ ಗುಣಮಟ್ಟದ ಸಂಶೋಧನಾ ಮಾಹಿತಿಗೆ ಸುಲಭ ಪ್ರವೇಶ ಸಿಗಲಿದೆ. ಒಟ್ಟಾರೆ ಈ ದೇಶದ ಪ್ರತಿಯೊಬ್ಬ ಅರ್ಹ ವಿದ್ಯಾರ್ಥಿಗಳಿಗೆ ವಿಶ್ವಮಟ್ಟದ ಜ್ಞಾನ ದೊರೆಯಬೇಕು. ಯುವಜನತೆ ಸಂಶೋಧನೆ ಮತ್ತು ಆವಿಷ್ಕಾರ ಕ್ಷೇತ್ರದಲ್ಲಿ ವೇಗವಾಗಿ ಮುನ್ನಡೆಯಲು ಹೆಚ್ಚು ಸಹಾಯವಾಗುತ್ತದೆ ಎಂಬ ಉದ್ದೇಶದಿಂದ ಸರ್ಕಾರ ಈ ಯೋಜನೆ ಜಾರಿಗೊಳಿಸಿದೆ. ಈ ಯೋಜನೆಯಿಂದ ದೇಶದ ಸುಮಾರು 18 ಮಿಲಿಯನ್ ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಸಂಶೋಧಕರು ಲಾಭ ಗಿಟ್ಟಿಸಿಕೊಳ್ಳಲಿದ್ದಾರೆ. ದೇಶದ ಎಲ್ಲಾ ವಿಶ್ವವಿದ್ಯಾಲಯಗಳು ತಮ್ಮ ಸಂಪನ್ಮೂಲಗಳನ್ನು ಒಂದು ರಾಷ್ಟ್ರ ಒಂದು ಚಂದಾದಾರಿಕೆಯ ಮೂಲಕ ಹಂಚಿಕೊಳ್ಳುತ್ತವೆ. ಈ ಯೋಜನೆಯಲ್ಲಿ ಒಟ್ಟು 30 ಪ್ರಮುಖ ಅಂತಾರಾಷ್ಟ್ರೀಯ ಜರ್ನಲ್ ಪಬ್ಲಿಷರ್ಸ್ರೊಂದಿಗೆ ಸರ್ಕಾರ ಒಪ್ಪಂದ ಮಾಡಿಕೊಂಡಿದೆ. ಈ ಪ್ರಕಾಶಕರು ಪ್ರಕಟಿಸಿದ ಸುಮಾರು 13,000 ಹೆಚ್ಚು ಸಂಶೋಧನಾ ಇ ಜರ್ನಲ್ಗಳನ್ನು ಈಗ 6,300 ಹೆಚ್ಚು ಸರ್ಕಾರಿ ಉನ್ನತ ಶಿಕ್ಷಣ ಸಂಸ್ಥೆಗಳು ಮತ್ತು ಕೇಂದ್ರ ಸರ್ಕಾರದ R&D ಸಂಸ್ಥೆಗಳು ಇದರ ಲಾಭ ಪಡೆಯಬಹುದಾಗಿದೆ. ಜಗತ್ತಿನ ನಾನಾ ದೇಶಗಳ ಎಲ್ಸಿವಿಯರ್ ಸೈನ್ಸ್ ಡೈರೆಕ್ಟ್, ಸ್ಪ್ರಿಂಗರ್ ನೇಚರ್, ವೈಲಿ ಬ್ಲ್ಯಾಕ್ವೆಲ್ ಪಬ್ಲಿಸಿಂಗ್, ಟೇಲರ್ ಅಂಡ್ ಫ್ರಾನ್ಸಿಸ್ ಮುಂತಾದ ಪ್ರಮುಖ 30 ಪ್ರಕಾಶಕರೊಂದಿಗೆ ಭಾರತ ಸರ್ಕಾರವು ONOS ಮೂಲಕ ಒಪ್ಪಂದ ಮಾಡಿಕೊಂಡಿದೆ. ಇಲ್ಲಿ ದೇಶದ ಪರವಾಗಿ ಒಟ್ಟಾಗಿ ಬಲ್ಕ್ ಸಬ್ಸ್ಕ್ರಿಪ್ಷನ್ ಕಾರಣದಿಂದ ಸ್ಥಳೀಯ ಸಂಸ್ಥೆಗಳ ಮೇಲಿರುವ ಪ್ರತ್ಯೇಕ ಚಂದಾದಾರಿಕೆ ಭಾರ ಕಡಿಮೆಯಾಗುತ್ತದೆ. ವಿದ್ಯಾರ್ಥಿಗಳಿಗೆ ಕಡಿಮೆ ಅಥವಾ ಉಚಿತವಾಗಿಯೂ ಕೂಡ ಅವಕಾಶ ಸಿಗಬಹುದು. ಈ ಬಹುತೇಕ ಅಂತಾರಾಷ್ಟ್ರೀಯ ಜರ್ನಲ್ಗಳು ಮತ್ತು ಸಂಶೋಧನಾ ಲೇಖನಗಳು ಇಂಗ್ಲಿಷ್ನಲ್ಲಿ ಇರುತ್ತವೆ. ಆದರೂ ಎಲ್ಲಾ ಭಾಷಿಕರು, ಕನ್ನಡ, ಹಿಂದಿ, ತಮಿಳು ಸೇರಿದಂತೆ ವಿವಿಧ ಭಾಷೆಯ ವಿದ್ಯಾರ್ಥಿಗಳು ತಮ್ಮ ವಿಷಯದ ಅಧ್ಯಯನ ಮತ್ತು ಸಂಶೋಧನೆಗೆ ಈ ಮಾಹಿತಿಯನ್ನು ಬಳಸಿಕೊಳ್ಳಬಹುದು. ಸರ್ಕಾರದ ಈ ಯೋಜನೆಯಲ್ಲಿ ಯಾರೇ ವ್ಯಕ್ತಿಗತವಾಗಿ ಪ್ರತ್ಯೇಕವಾಗಿ ಚಂದಾದಾರರಾಗುವ ಅಗತ್ಯವಿಲ್ಲ. ಸಂಬಂಧಿತ ಕಾಲೇಜು, ವಿಶ್ವವಿದ್ಯಾಲಯ ಅಥವಾ ಸಂಶೋಧನಾ ಸಂಸ್ಥೆಗಳು ONOS ಯೋಜನೆಯ ಚಂದಾದಾರರಾಗಿದ್ದರೆ ಅದರ ಮೂಲಕ ನಿಮಗೆ ಜರ್ನಲ್ಸ್ ಓದಲು ಪ್ರವೇಶ ಸಿಗುತ್ತದೆ. ವಿದ್ಯಾರ್ಥಿಗಳು ತಮ್ಮ ಕಾಲೇಜು ಅಥವಾ ವಿಶ್ವವಿದ್ಯಾಲಯದ ಲೈಬ್ರರಿ ಅಥವಾ ರಿಸರ್ಚ್ ಡಿಪಾರ್ಟ್ಮೆಂಟ್ ಅನ್ನು ಸಂಪರ್ಕಿಸಿ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. ಅಲ್ಲದೆ ಈ ONOS ಪೋರ್ಟಲ್ಗೆ ಲಾಗಿನ್ ಕೂಡ ಆಗಬಹುದು. ಸಾಮಾನ್ಯವಾಗಿ ಕಾಲೇಜಿನ ವೈಫೈ ಅಥವಾ ಕ್ಯಾಂಪಸ್ ನೆಟ್ವರ್ಕ್ನಲ್ಲಿ ನೇರ ಪ್ರವೇಶ ಪಡೆಯಬಹುದು ಅಥವಾ ವಿದ್ಯಾರ್ಥಿಗಳ ID ಇಲ್ಲವೇ ಸಂಸ್ಥೆಗಳ ಇಮೇಲ್ ಮೂಲಕ ಕೂಡ ಲಾಗಿನ್ ಆಗಿ ರಿಸರ್ಚ್ ಜರ್ನಲ್ ಮತ್ತು ಲೇಖನಗಳನ್ನು ಓದಬಹುದು. ಈ ಚಂದಾದಾರಿಕೆಯಿಂದ ಸಾವಿರಾರು ಜರ್ನಲ್ಗಳಿಗೆ ಪ್ರವೇಶ ಪಡೆಯಬಹುದು. ಅದಕ್ಕಾಗಿ ಇದನ್ನು ರಾಷ್ಟ್ರೀಯ ರಿಸರ್ಚ್ ಲೈಬ್ರರಿ ನೆಟ್ವರ್ಕ್ ಎಂದು ಕೂಡ ಹೇಳಬಹುದು. ವೈದ್ಯಕೀಯ ಸಂಶೋಧನೆ, ಎಂಜಿನಿಯರಿಂಗ್, ಕೃಷಿ, AI ಮತ್ತು ಕಂಪ್ಯೂಟರ್ ಸೈನ್ಸ್, ಫಿಸಿಕ್ಸ್, ರಸಾಯನಶಾಸ್ತ್ರ, ಸಮಾಜಶಾಸ್ತ್ರ ಮುಂತಾದ ವಿಷಯಗಳ ಲಕ್ಷಾಂತರ ಲೇಖನಗಳು ಇಲ್ಲಿ ಲಭ್ಯವಿರುತ್ತವೆ. ಯೋಜನೆಯು ಸಂಸ್ಥೆಗಳ ಮೂಲಕ ಕಾರ್ಯನಿರ್ವಹಿಸುತ್ತದೆ. IIT, NIT, ಸರ್ಕಾರಿ ಲ್ಯಾಬ್ ಇವುಗಳಲ್ಲಿ ಯಾವುದಾದರೂ ONOS ಸೇರಿದ್ದರೆ ಅದರ ವಿದ್ಯಾರ್ಥಿ ಅಥವಾ ಸಿಬ್ಬಂದಿಯಾಗಿ ನೀವು ಪ್ರವೇಶ ಪಡೆಯಬಹುದು. ನೀವು ಮಾಡಬೇಕಾಗಿರುವುದು ಇಷ್ಟೇ, ನಿಮ್ಮ ಸಂಸ್ಥೆಯ ಲೈಬ್ರರಿ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಈ ರಿಸೋರ್ಸ್ ONOS ರಿಮೋಟ್ ಆಕ್ಸೆಸ್ ವಿಭಾಗ ನೋಡಿ ಸ್ಟೂಡೆಂಟ್ ಲಾಗಿನ್ ಇಲ್ಲವೇ ಸಂಸ್ಥೆಗಳ ಇಮೇಲ್ ಮೂಲಕ ಲಾಗಿನ್ ಆಗಬಹುದು. ಸಮೀಪದ ವಿಶ್ವವಿದ್ಯಾಲಯದ ಲೈಬ್ರರಿ ಮೂಲಕ ಕೂಡ ಆಕ್ಸೆಸ್ ಪಡೆಯಬಹುದು. ನಾಲೆಜ್ ಎಕಾನಮಿ ಬಲಪಡಿಸುವ ಹಾಗೂ ಜ್ಞಾನವನ್ನು ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಸಮಾನವಾಗಿ ತಲುಪಿಸುವ ONOS ಮಹತ್ವದ ರಾಷ್ಟ್ರೀಯ ಯೋಜನೆಯಾಗಿದೆ.
1: ಇದುವರೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲೊಂದಾದ ಒಂದು ರಾಷ್ಟ್ರ ಒಂದು ಚಂದಾದಾರಿಕೆ ಈ ಕುರಿತು ಕಲಬುರಗಿಯ ಹಿರಿಯ ಪತ್ರಕರ್ತೆ ಸರೋಜಿನಿ ಯಮಕನ ಮರಡಿ ಅವರಿಂದ ಮಾಹಿತಿ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರಗೊಂಡ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
2: ರೂಪಾಯಿ ನೋಟಿನ ಮೇಲೆ ಬರೆಯಬಾರದು, ಅದನ್ನು ಕೊಳೆ ಮಾಡಬಾರದು. ಅದು ದೇಶದ ಆಸ್ತಿ, ಹಣ ಒಬ್ಬರ ಸ್ವತ್ತಲ್ಲ. ಎಲ್ಲೆಂದರಲ್ಲಿ ಉಗುಳಬಾರದು. ನಮ್ಮ ಶರೀರಕ್ಕೆ ಬೇಡವಾದದ್ದು ಬೇರೆಯವರಿಗೂ ಬೇಕಾಗುವುದಿಲ್ಲ. ಹಾಗೆ ವಾಹನದ ಕಿಟಕಿಯಿಂದ ಉಗಿಯುವುದು ಸರ್ವತಾ ಸಲ್ಲ. ಇದು ಆರೋಗ್ಯಕ್ಕೂ ಸ್ವಚ್ಛತೆಗೂ ಸಹಕಾರಿ. ನೆನಪಿರಲಿ.
3: ಪರಂಪರೆಯನ್ನು ಪಸರಿಸುವ
4: ಐತಿಹಾಸಿಕ ಸ್ಥಳಗಳ ಪರಿಚಯ
3: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
4: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ

0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್.
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ನೆದರ್ಲ್ಯಾಂಡ್ಸ್ನಲ್ಲಿಂದು ಮಧ್ಯಾಹ್ನ ಭಾರತೀಯ ಸಮುದಾಯ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಡೆಂಗ್ಯೂ ನಿಯಂತ್ರಣಕ್ಕೆ ಸ್ವಚ್ಛ ಸುರಕ್ಷಿತ ಪರಿಸರ ನಿರ್ಮಿಸಲು ಜನಸಮುದಾಯ ಪಣತೊಡಬೇಕು, ಸಚಿವ ಜೆಪಿ ನಡ್ಡಾ. ಜಾಗತಿಕ ಕಚ್ಚಾ ತೈಲ ಪರಿಸ್ಥಿತಿ ಹಿನ್ನೆಲೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಅನಿವಾರ್ಯ, ಸಚಿವ ಪ್ರಹ್ಲಾದ್ ಜೋಶಿ. ತೈಲ ಸಾಗಾಣಿಕೆಯ ಹೊರ್ಮುಸ್ ಜಲಮಾರ್ಗ ಶೀಘ್ರ ಸಂಚಾರಕ್ಕೆ ಮುಕ್ತ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಹಾಗೂ ಐಪಿಎಲ್ ಕ್ರಿಕೆಟ್, ಈಡನ್ ಗಾರ್ಡನ್ಸ್ನಲ್ಲಿಂದು ಕೋಲ್ಕತ್ತಾ ನೈಟ್ ರೈಡರ್ಸ್ ಗುಜರಾತ್ ಟೈಟನ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಐರೋಪ್ಯ ರಾಷ್ಟ್ರಗಳೊಂದಿಗೆ ಭಾರತದ ಕಾರ್ಯತಂತ್ರ ಮತ್ತು ಆರ್ಥಿಕ ಸಂಬಂಧಗಳನ್ನು ಗಾಢಗೊಳಿಸುವ ಗುರಿ ಹೊಂದಿರುವ 5 ರಾಷ್ಟ್ರಗಳ ಪ್ರವಾಸದ 2 ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇಂದು ನೆದರ್ಲ್ಯಾಂಡ್ಸ್ನಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸಹಸ್ರಾರು ಮಂದಿ ಭಾರತೀಯ ಸಮುದಾಯಗಳು ಪ್ರಧಾನಿ ಸಂವಾದದಲ್ಲಿ ಪಾಲ್ಗೊಳ್ಳುತ್ತಿದ್ದು, ಇದಕ್ಕಾಗಿ ಎಲ್ಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ನಂತರ ಅವರು ಭಾರತ ಮತ್ತು ಪ್ರಮುಖ ಡಚ್ ಕಂಪನಿಗಳ ಸಿಇಒಗಳನ್ನು ಭೇಟಿ ಮಾಡಲಿದ್ದಾರೆ. ವಿಶೇಷವಾಗಿ ಸೆಮಿಕಂಡಕ್ಟರ್ ಚಿಪ್ಗಳು ಮತ್ತು ಕೃತಕ ಬುದ್ಧಿಮತ್ತೆ ಕ್ಷೇತ್ರಗಳಲ್ಲಿ ಹಲವಾರು ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕುವ ನಿರೀಕ್ಷೆ ಇದೆ. ವ್ಯಾಪಾರ ದೃಷ್ಟಿಕೋನದಿಂದ ನೆದರ್ಲ್ಯಾಂಡ್ಸ್ ಭಾರತದ ಪ್ರಮುಖ ಆರ್ಥಿಕ ಪಾಲುದಾರ ದೇಶವಾಗಿದೆ. ಎರಡೂ ದೇಶಗಳು ನೀರು ನಿರ್ವಹಣೆ, ನವೀಕರಿಸಬಹುದಾದ ಇಂಧನ, ಹಸಿರು ಜಲಜನಕ ಆರ್ಥಿಕತೆ, ಕೃಷಿ ತಂತ್ರಜ್ಞಾನ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಬಲವಾದ ಪಾಲುದಾರಿಕೆ ಮತ್ತು ಸಹಕಾರವನ್ನು ಹೊಂದಿವೆ. ನೆದರ್ಲ್ಯಾಂಡ್ಸ್ಗೆ ಭೇಟಿ ನೀಡಿದ ನಂತರ ಪ್ರಧಾನಿ ತಮ್ಮ 5 ರಾಷ್ಟ್ರಗಳ ಪ್ರವಾಸದ 3 ಹಂತದಲ್ಲಿ ನಾಳೆ ಸ್ವೀಡನ್ನ ಗೊಥೆನ್ಬರ್ಗ್ಗೆ ಪ್ರಯಾಣಿಸಲಿದ್ದಾರೆ. ಪ್ರಧಾನಿ ಅವರು ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವಾಂಡೆರ್ ಲೇಯನ್ ಅವರೊಂದಿಗೆ ಪ್ರಮುಖ ಪ್ಯಾನ್ ಯುರೋಪಿಯನ್ ವ್ಯಾಪಾರ ನಾಯಕರ ವೇದಿಕೆಯಾದ ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರಿ ಸದಸ್ಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ತಮ್ಮ ಭೇಟಿಯ 4 ಹಂತದಲ್ಲಿ ಪ್ರಧಾನಿ ಸೋಮವಾರ ನಾರ್ವೆಗೆ ತಲುಪಲಿದ್ದು 3 ಭಾರತ ನಾರ್ಡಿಕ್ ಶೃಂಗಸಭೆ ಮತ್ತು ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಅವರು ದೊರೆ ಹರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿ ಮಾಡಲಿದ್ದಾರೆ. ಪ್ರಧಾನಿ ಜೋನಾಸ್ ಗಹರ್ ಸ್ಟೋರೆ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಾರ್ವೆ ಪ್ರಧಾನಿಯೊಂದಿಗೆ ಭಾರತ ನಾರ್ವೆ ವ್ಯವಹಾರ ಮತ್ತು ಸಂಶೋಧನಾ ಶೃಂಗಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಮಂಗಳವಾರ ನಡೆಯಲಿರುವ 3 ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗವಹಿಸಲಿದ್ದಾರೆ. ಪ್ರಧಾನಿ ಮೋದಿ ಅವರೊಂದಿಗೆ ನಾರ್ವೆ ಪ್ರಧಾನಿ ಜೋನಾಸ್ ಗಹರ್ ಸ್ಟೋರೆ, ಡೆನ್ಮಾರ್ಕ್ ಪ್ರಧಾನಿ ಮೆಟ್ಟೆ ಫೆಡ್ರಿಕ್ಸನ್, ಫಿನ್ಲ್ಯಾಂಡ್ ಪ್ರಧಾನಿ ಪೆಟ್ಟೆರಿ ಓರ್ಪೋ, ಐಸ್ಲ್ಯಾಂಡ್ ಪ್ರಧಾನಿ ಕ್ರಿಸ್ಟೂನ್ ಫ್ರಾಸ್ಟಾಡೊಟ್ಟಿರ್ ಮತ್ತು ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಶೃಂಗಸಭೆಯು ನಾರ್ಡಿಕ್ ದೇಶಗಳೊಂದಿಗೆ ಭಾರತದ ಸಂಬಂಧದಲ್ಲಿ ವಿಶೇಷವಾಗಿ ತಂತ್ರಜ್ಞಾನ ಮತ್ತು ನಾವೀನ್ಯತೆ, ಹಸಿರು ಪರಿವರ್ತನೆ ಮತ್ತು ನವೀಕರಿಸಬಹುದಾದ ಇಂಧನ, ಸುಸ್ಥಿರತೆ, ನೀಲಿ ಆರ್ಥಿಕತೆ, ರಕ್ಷಣೆ, ಬಾಹ್ಯಾಕಾಶ ವಲಯದಲ್ಲಿ ವಿಭಿನ್ನ ಕಾರ್ಯತಂತ್ರದ ಆಯಾಮವನ್ನು ನೀಡುತ್ತವೆ. ಈ ಭೇಟಿಯ ಕೊನೆಯ ಹಂತದಲ್ಲಿ ಪ್ರಧಾನಿ ಮಂಗಳವಾರ ಇಟಲಿ ತಲುಪಲಿದ್ದಾರೆ. ಅವರು ಇಟಲಿ ಅಧ್ಯಕ್ಷ ಸರ್ಗಿಯೋ ಮಟ್ಟರೆಲ್ಲಾ ಅವರನ್ನು ಭೇಟಿ ಮಾಡಲಿದ್ದಾರೆ ಮತ್ತು ಪ್ರಧಾನಿ ಜಾರ್ಜಿಯಾ ಮೆಲನಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ದೇಶದಲ್ಲಿ ಇಂದು ರಾಷ್ಟ್ರೀಯ ಡೆಂಗ್ಯೂ ದಿನವನ್ನು ಆಚರಿಸಲಾಗುತ್ತಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಧಿಕೃತವಾಗಿ ಘೋಷಿಸಿರುವ ಈ ದಿನವು ರೋಗದ ವಿರುದ್ಧ ಜಾಗೃತಿ ಮೂಡಿಸುವುದು ಮತ್ತು ಮುಂಗಾರು ಪೂರ್ವ ಕ್ರಮಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. ಸೊಳ್ಳೆಗಳ ಸಂತಾನೋತ್ಪತ್ತಿಯನ್ನು ತಡೆಗಟ್ಟುವ ಗುರಿ ಹೊಂದಿರುವ ನಿಂತ ನೀರನ್ನು ತೆರವುಗೊಳಿಸುವ ಮತ್ತು ನೀರು ಸಂಗ್ರಹಣಾ ಟ್ಯಾಂಕ್ಗಳ ಸರಿಯಾದ ನಿರ್ವಹಣೆ ಸೇರಿದಂತೆ ಸರಳ ನಿಯಂತ್ರಣ ತಂತ್ರಗಳನ್ನು ಉತ್ತೇಜಿಸಲು ಈ ದಿನವನ್ನು ಗುರುತಿಸಲಾಗಿದೆ. ರಾಷ್ಟ್ರೀಯ ಡೆಂಗ್ಯೂ ದಿನದ ಸಂದರ್ಭದಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಅವರು ಡೆಂಗ್ಯೂ ತಡೆಗಟ್ಟುವಿಕೆಯ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಸ್ವಚ್ಛ ಹಾಗೂ ಸುರಕ್ಷಿತ ಪರಿಸರವನ್ನು ಕಾಪಾಡಿಕೊಳ್ಳಲು ನಾಗರಿಕರು ಒಟ್ಟಿನಿಂದ ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದ್ದಾರೆ. ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಸರ್ಕಾರ ಕಣ್ಗಾವಲು ವ್ಯವಸ್ಥೆಯನ್ನು ತೀವ್ರಗೊಳಿಸಿದೆ. ವಿಸ್ತೃತ ಪರೀಕ್ಷೆ, ಸುಧಾರಿತ ಚಿಕಿತ್ಸಾ ಸೌಲಭ್ಯಗಳು ಮತ್ತು ವ್ಯಾಪಕ ಜಾಗೃತಿ ಅಭಿಯಾನಗಳ ಮೂಲಕ ಡೆಂಗ್ಯೂ ನಿಯಂತ್ರಣ ಪ್ರಯತ್ನಗಳನ್ನು ಬಲಪಡಿಸುವುದನ್ನು ಮುಂದುವರೆಸಿದೆ. ಡೆಂಗ್ಯೂ ನಿಯಂತ್ರಣಕ್ಕಾಗಿ ಸಮುದಾಯದ ಭಾಗವಹಿಸುವಿಕೆಯನ್ನು ಪರಿಶೀಲಿಸಿ ಸ್ವಚ್ಛಗೊಳಿಸಿ ಎಂಬುದು ಈ ಬಾರಿಯ ಧ್ಯೇಯವಾಕ್ಯವಾಗಿದೆ ಎಂದು

0: ಜೆಪಿ ನಡ್ಡಾ ಒತ್ತಿ ಹೇಳಿದ್ದಾರೆ. ಜಾಗತಿಕ ಸಂಘರ್ಷದ ಬಿಕ್ಕಟ್ಟಿನ ನಡುವೆಯೂ ಭಾರತ ತೈಲ ಬೆಲೆಯನ್ನು ಅತ್ಯಂತ ಕನಿಷ್ಠ ಮಟ್ಟದಲ್ಲಿ ಹೆಚ್ಚಳ ಮಾಡಿದೆ. ಇತರೆ ರಾಷ್ಟ್ರಗಳಲ್ಲಿ ಶೇಕಡ 20-45% ಏರಿಕೆ ಕಂಡಿದ್ದರೆ ಭಾರತದಲ್ಲಿ ಕೇವಲ ಶೇಕಡ 3.2% ಮಾತ್ರವೇ ಹೆಚ್ಚಳವಾಗಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾ ಸಂಘರ್ಷ ಮತ್ತು ಇಂಧನ ಪೂರೈಕೆಗಳ ಅಡ್ಡಿ ಆತಂಕದ ನಡುವೆಯೂ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ದೇಶದ ನಾಗರಿಕರ ಹಿತದೃಷ್ಟಿಯಿಂದ ಕೆಲವೇ ದಿನಗಳ ಹಿಂದೆ ಅಬಕಾರಿ ಸುಂಕವನ್ನು 10 ರೂಪಾಯಿಯಷ್ಟು ಕಡಿಮೆ ಮಾಡಿತ್ತು. ಆದರೆ ಇದೀಗ ಬ್ರೆಂಟ್ ಕಚ್ಚಾ ತೈಲ ಬೆಲೆ ಐತಿಹಾಸಿಕ ಗರಿಷ್ಠ ಮಟ್ಟಕ್ಕೆ ಏರುತ್ತಿದ್ದರಿಂದ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಅನಿವಾರ್ಯವಾಗಿದೆ ಎಂದರು. ಆದರೂ ವಿಶ್ವದಲ್ಲೇ ಅತ್ಯಂತ ಕನಿಷ್ಠ ಮಟ್ಟದಲ್ಲಿ ಅಂದರೆ 3 ರೂಪಾಯಿ ಏರಿಕೆ ಮಾಡಿರುವುದನ್ನು ಸಮರ್ಥಿಸಿಕೊಂಡಿದ್ದಾರೆ. ಜಾಗತಿಕವಾಗಿ ತೈಲ ಬೆಲೆಯನ್ನು ಭಾರತವೇ ಅತ್ಯಂತ ಕನಿಷ್ಠ ಮಟ್ಟದಲ್ಲಿ ಏರಿಕೆ ಮಾಡಿದೆ. ಅಮೆರಿಕ ಶೇಕಡ 44.5%, ಶ್ರೀಲಂಕಾ ಶೇಕಡ 38.2%, ಯುಕೆ ಶೇಕಡ 19.2%, ಜರ್ಮನಿ ಶೇಕಡ 13.7% ಹೆಚ್ಚಳ ಮಾಡಿದ್ದರೆ ಭಾರತದಲ್ಲಿ ಕೇವಲ ಶೇಕಡ 3.2% ಹೆಚ್ಚಳ ಮಾಡಿದೆಯಷ್ಟೇ ಎಂದು ಅಂಕಿಅಂಶ ಸಹಿತ ಮಾಹಿತಿ ನೀಡಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತೈಲ ಸಾಗಾಣಿಕೆಯ ಹೊರ್ಮುಸ್ ಜಲಮಾರ್ಗವನ್ನು ಶೀಘ್ರವೇ ಸಂಚಾರಕ್ಕೆ ಮುಕ್ತಗೊಳಿಸಲಾಗುವುದು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇರಾನ್ಗೆ ಯಾವುದೇ ಕಾರಣಕ್ಕೂ ಅಣ್ವಸ್ತ್ರ ಬಳಸಿಕೊಳ್ಳಲು ಅವಕಾಶ ನೀಡುವುದಿಲ್ಲ ಎಂದು ಅವರು ಖಾಸಗಿ ವಾಹಿನಿಯೊಂದಕ್ಕೆ ನೀಡಿರುವ ಸಂದರ್ಶನದಲ್ಲಿ ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿನ ಬಿಕ್ಕಟ್ಟು ನಿವಾರಣೆಗೆ ಅಮೆರಿಕ ಕೈಗೊಂಡಿರುವ ಕ್ರಮಗಳು ಸಕಾರಾತ್ಮಕವಾಗಿವೆ ಎಂದು ಡೊನಾಲ್ಡ್ ಟ್ರಂಪ್ ಸಮರ್ಥಿಸಿಕೊಂಡಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಮರುಸ್ಥಾಪಿಸುವಲ್ಲಿ ಭಾರತ ಪ್ರಮುಖ ಮತ್ತು ದೊಡ್ಡ ಪಾತ್ರ ವಹಿಸಬಲ್ಲದು ಎಂದು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಷಿ ತಿಳಿಸಿದ್ದಾರೆ. ದೆಹಲಿಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲು ಭಾರತಕ್ಕೆ ಆಗಮಿಸಿರುವ ಅವರು ಯುದ್ಧದಿಂದ ಯಾವುದೇ ಸಮಸ್ಯೆಯನ್ನು ಬಗೆಹರಿಸಲು ಸಾಧ್ಯವಿಲ್ಲ ಎಂದು ಪ್ರತಿಪಾದಿಸಿದ್ದಾರೆ. ಇರಾನ್ಗೆ ಸಂಬಂಧಿಸಿದ ಯಾವುದೇ ವಿಷಯಕ್ಕೂ ಮಿಲಿಟರಿ ಅಥವಾ ಯುದ್ಧದ ಮೂಲಕ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಿಲ್ಲ. ಮಾತುಕತೆ ಮತ್ತು ರಾಜತಾಂತ್ರಿಕ ಒಪ್ಪಂದಗಳನ್ನು ಹೊರತುಪಡಿಸಿ ಈ ಬಿಕ್ಕಟ್ಟಿಗೆ ಬೇರೆ ಯಾವುದೇ ಪರ್ಯಾಯ ಪರಿಹಾರವಿಲ್ಲ ಎಂದು ಸ್ಪಷ್ಟಪಡಿಸಿದರು. ಸಿಕ್ಕಿಂ ರಾಜ್ಯೋತ್ಸವ ದಿನದಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರು ಸಿಕ್ಕಿಂ ಜನರಿಗೆ ಶುಭ ಕೋರಿದ್ದಾರೆ. ಭಾರತದ ಅಭಿವೃದ್ಧಿಗೆ ಸಿಕ್ಕಿಂ ನೀಡಿದ ಕೊಡುಗೆಯನ್ನು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಉಲ್ಲೇಖಿಸಿದ್ದಾರೆ. ಗುರುಗ್ರಾಮದ ಶಿಕೋಹ್ಪುರ ಗ್ರಾಮದಲ್ಲಿ 2008 ಭೂ ವ್ಯವಹಾರಕ್ಕೆ ಸಂಬಂಧಿಸಿದ ಹಣ ವರ್ಗಾವಣೆ ಪ್ರಕರಣದಲ್ಲಿ ದೆಹಲಿ ನ್ಯಾಯಾಲಯ ಉದ್ಯಮಿ ರಾಬರ್ಟ್ ವಾದ್ರಾ ಅವರಿಗೆ ಜಾಮೀನು ನೀಡಿದೆ. ಈ ಪ್ರಕರಣವನ್ನು ಹೆಚ್ಚಿನ ವಿಚಾರಣೆಗಾಗಿ 10 ಜುಲೈಗೆ ಮುಂದೂಡಲಾಗಿದೆ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅಡಿಯಲ್ಲಿ ಸಲ್ಲಿಸಲಾದ ಜಾರಿ ನಿರ್ದೇಶನಾಲಯದ ದೂರನ್ನು ನ್ಯಾಯಾಲಯ ಪರಿಗಣಿಸಿ ವಾದ್ರಾ ಅವರಿಗೆ ಸಮನ್ಸ್ ನೀಡಲಾಗಿತ್ತು. ವಾದ್ರಾ ಅವರು ರೌಸ್ ಅವೆನ್ಯೂ ನ್ಯಾಯಾಲಯದ ಮುಂದೆ ಇಂದು ಹಾಜರಾದರು. ಅಂತಾರಾಷ್ಟೀಯ ಬೆಳಕಿನ ದಿನವನ್ನು ಇಂದು ಆಚರಿಸಲಾಗುತ್ತಿದೆ. ಭೌತಶಾಸ್ತ್ರಜ್ಞ ಮತ್ತು ಇಂಜಿನಿಯರ್ ಥಿಯೋಡರ್ ಮೈಮನ್ 1960 ಲೇಸರ್ನ ಮೊದಲ ಯಶಸ್ವಿ ಕಾರ್ಯಾಚರಣೆಯನ್ನು ಸ್ಮರಿಸಲು ಸಲುವಾಗಿ ಪ್ರತಿ ವರ್ಷ May 16 ಈ ದಿನವನ್ನು ಆಚರಿಸಲಾಗುತ್ತದೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ಇಂದು ನಡೆಯಲಿರುವ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಪಟಿಯಾಲಾದಲ್ಲಿ ನಡೆದ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ 15 ಹಾಗೂ 17 ವಯೋಮಿತಿಯೊಳಗಿನ ವಿಭಾಗಗಳಲ್ಲಿ ಭಾರತದ ಬಾಕ್ಸರ್ಗಳು ಉತ್ತಮ ಪ್ರದರ್ಶನ ನೀಡಿದ್ದಾರೆ. 2 ಸ್ವರ್ಣ ಪದಕ, 7 ಬೆಳ್ಳಿ ಹಾಗೂ 8 ಕಂಚಿನ ಪದಕಗಳನ್ನು ಗಳಿಸಿದ್ದಾರೆ. ಈ ಮೂಲಕ ಬಾಕ್ಸಿಂಗ್ನಲ್ಲಿ ಹೊಸ ದಾಖಲೆ ಬರೆಯುವ ನಿಟ್ಟಿನಲ್ಲಿ ಭಾರತದ ಬಾಕ್ಸರ್ಗಳು ದಾಪುಗಾಲಿಟ್ಟಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೆದರ್ಲ್ಯಾಂಡ್ಸ್ನಲ್ಲಿಂದು ಮಧ್ಯಾಹ್ನ ಭಾರತೀಯ ಸಮುದಾಯ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಡೆಂಗ್ಯೂ ನಿಯಂತ್ರಣಕ್ಕೆ ಸ್ವಚ್ಛ ಸುರಕ್ಷಿತ ಪರಿಸರ ನಿರ್ಮಿಸಲು ಜನಸಮುದಾಯ ಪಣತೊಡಬೇಕು, ಸಚಿವ ಜೆಪಿ ನಡ್ಡಾ. ಜಾಗತಿಕ ಕಚ್ಚಾ ತೈಲ ಪರಿಸ್ಥಿತಿ ಹಿನ್ನೆಲೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಅನಿವಾರ್ಯ, ಸಚಿವ ಪ್ರಹ್ಲಾದ್ ಜೋಶಿ. ತೈಲ ಸಾಗಾಣಿಕೆಯ ಹೊರ್ಮುಸ್ ಜಲಮಾರ್ಗ ಶೀಘ್ರ ಸಂಚಾರಕ್ಕೆ

0: ಪ್ರಯುಕ್ತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಹಾಗೂ ಐಪಿಎಲ್ ಕ್ರಿಕೆಟ್, ಇಡನ್ ಗಾರ್ಡನ್ಸ್ನಲ್ಲಿಂದು ಕೋಲ್ಕತ್ತಾ ನೈಟ್ ರೈಡರ್ಸ್ ಗುಜರಾತ್ ಟೈಟನ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆಯ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಪ್ರತೀಕ್ಷಾ ಭಟ್ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ಸುಳಿ ಚಿತ್ರದ ಹಾಡು.

0: ವಿನಿದಯಾಲ್ ಅವರ ಕಂಠದಲ್ಲಿ ಲಕ್ಕಿ ಮ್ಯಾನ್ ಚಿತ್ರದಿಂದ ಆದ ಗೀತೆಯನ್ನ ಆಲಿಸಿದ್ರಿ.
1: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಚೈತ್ರವನ ಕಾರ್ಯಕ್ರಮದ ಮುನ್ನ ಜಾಹೀರಾತುಗಳು.
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
3: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
4: ದಾವಣಗೆರೆಯ GM ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
5: ಆಕಾಶವಾಣಿ ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ.
6: ಪ್ರಿಯ ಕೇಳುಗರೆ, ಇಂದಿನ ಚೈತ್ರ

0: ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶಿನ ಜೈಮಿನಿ ಭಾರತದಲ್ಲಿ ಏಳನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀ MS ಅನಂತನಾರಾಯಣ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಹೊಸಹಳ್ಳಿ ರಾಜಾರಾಮಮೂರ್ತಿ.
1: ತನಗೆ ಸಹಾಯ ಮಾಡಲು ಬಂದ ಭೀಮಸೇನನನ್ನು ಕಂಡು ವೃಷಕೇತು ನಗುತ್ತಾ ಹೇಳುತ್ತಿದ್ದಾನೆ, ಚಿಕ್ಕಪ್ಪ, ಮಕ್ಕಳು ಬಯಸಿದ ಹಣ್ಣಿಗೆ ತಂದೆ ಆಸೆ ಪಡುವುದು ಈ ಜಗತ್ತಿಗೆ ಆಶ್ಚರ್ಯವನ್ನುಂಟು ಮಾಡುತ್ತದೆ. ಇದು ನನ್ನ ಮೀಸಲಿನ ಯುದ್ಧ, ಇದಕ್ಕೆ ನೀವು ಆಸೆಪಟ್ಟು ಬರುವುದುಂಟೆ ಎಂದು ಪ್ರಶ್ನಿಸಿದಾಗ ಭೀಮ, ಮಕ್ಕಳು ಆಸೆಪಟ್ಟ ವಸ್ತು ಸುಲಭವಾಗಿ ಸಿಗುವಂತೆ ಮಾಡುವುದು ತಂದೆಯ ಕರ್ತವ್ಯ ತಾನೆ, ನಾನು ನಿನಗೆ ಸಹಾಯಕನಾಗಿ ಬಂದಿದ್ದೇನೆ ಎಂದು ಉತ್ತರಿಸಿದ್ದಾನೆ.

0: ருதிரம் பிரவாகதல் தே.
1: ನಗುತ್ತ ವೃಷಕೇತು ತನ್ನ ಬಿಲ್ಲಿನಿಂದ ಬಾಣದ ಮಳೆಯನ್ನೇ ಕರೆಯುತ್ತಿದ್ದಾನೆ. ಕಾಡಿಗೆ ಸಿಡಿಲೆರಗಿದಂತೆ ಭಟರು ಉರುಳುತ್ತಿದ್ದಾರೆ. ಎಂಟು ದಿಕ್ಕುಗಳಿಂದ ಸುರಿಯುತ್ತಿರುವ ಬಾಣದ ಮಳೆಗೆ ರಕ್ತ ಪ್ರವಾಹದಂತೆ ಎಲ್ಲೆಡೆ ಹರಿಯುತ್ತಿದೆ.
0: ಜಯ ಶೇಖ.

0: ದಿವನ ಮೇಲೆ ಇಶು ವೃಷ್ಟಿಯಂ ಕರೆಯಲು ಕಂಡ ಸಂಭವಂ ಮೃಷಯಲ್ಲದೆಂದೊಡನೆ ತೋರಿಸ ನಿಲ್ಲ ಪೌರುಷವನು ಎಂದು ಯನು ತವಂ ಬುಸುಕಿದಂ ಪೊಸಮಸಯ ವಿಶಿಕದೊಳ್ ಅವನ ರಥವನು.
1: ಮೀನಕೇತನನಾದ ಪ್ರದ್ಯುಮ್ನನು ನನಗೆ ಸೋತು ಹಿಮ್ಮೆಟ್ಟಿದ್ದಾನೆ. ವೃಷಭಧ್ವಜನಾದ ಇವನು ಗೋಪಾಲನಂತೆ ಕಾಣುತ್ತಿಲ್ಲವಲ್ಲ ಎಂದು ಸಿಟ್ಟಿನಿಂದ ಅನುಸಾಲುವ ಬಾಣದ ಮಳೆಯನ್ನು ಕರೆಯಲು ಕರ್ಣನ ಮಗನೂ ಪ್ರತಿಯಾಗಿ ಶರಪ್ರವಾಹವನ್ನು ಹರಿಸುತ್ತಿದ್ದಾನೆ.
0: ಉಚ್ಚ

ವೃಷಕೇತುವಿನ ಬಾಣಗಳು ಅನುಸಾಲುವನ ಮೈಯನ್ನು ಚುಚ್ಚಿಕೊಂಡು ಒಂದು ಕ್ಷಣ ಎಚ್ಚರ ತಪ್ಪುತ್ತಾನೆ ಆತ. ನಂತರ ಕೋಪದಿಂದ ಎದ್ದು ವೃಷಕೇತುವಿನ ಎದೆಗೆ ತೀಕ್ಷ್ಣವಾದ ಬಾಣವೊಂದನ್ನು ಬಿಡಲಾಗಿ ವೃಷಕೇತು ಎಚ್ಚರ ತಪ್ಪಿ ರಥದಲ್ಲಿ ಮಲಗುತ್ತಾನೆ. ಇದನ್ನು ಕಂಡು ಭೀಮಸೇನನು ಕೂಡಲೇ ಧಾವಿಸಿ ಬಂದು ಅನುಸಾಲ್ವನ ರಥವನ್ನು ತನ್ನ ಗದೆಯಿಂದ ಅಪ್ಪಳಿಸಿದ್ದಾನೆ.

ಭೀಮಸೇನನ ಯುದ್ಧವೆಂದರೆ ಹೀಗೆ, ಆತನ ಗದೆಯ ಘಾತಕ್ಕೆ ನಿಲ್ಲುವವರುಂಟೆ, ಭೀಮನ ಗದಾಘಾತಕ್ಕೆ ಅನುಸಾಲ್ವನ ಕುದುರೆಗಳು ಹಿಂದೆ ಸರಿಯುತ್ತವೆ, ಸಾರಥಿ ಮಡಿಯುತ್ತಾನೆ, ರಥ ಮುರಿಯುತ್ತದೆ, ಅನುಸಾಲ್ವ ಅಂತರಿಕ್ಷಕ್ಕೆ ಹಾರುತ್ತಾನೆ, ಸೇನೆಯೆಲ್ಲ ಭೀಮನನ್ನು ಆಕ್ರಮಿಸುತ್ತದೆ. ಈ ಯುದ್ಧದ ಭರದಲ್ಲಿ ದಿಗ್ಗಜಗಳು ಕುಸಿಯುತ್ತಿವೆ, ಆದಿಶೇಷ ಭೂಮಿಯನ್ನು ಹೊರಲಾರದೆ ತಲೆದಗ್ಗಿಸುತ್ತಾನೆ, ಭೀಮನ ಗದಾಘಾತಕ್ಕೆ ಭೂಮಿಯೇ ಬಾಯ್ಬಿಡುತ್ತಿದೆ.

ಭೀಮಸೇನನ ಯುದ್ಧದ ವೈಭವ ಅಷ್ಟಕ್ಕೇ ನಿಲ್ಲುವುದಿಲ್ಲ. ತನ್ನ ಸಮೀಪಕ್ಕೆ ಬಂದ ಭಟರ ತೇರುಗಳನ್ನು ಎತ್ತಿ ನೆಲಕ್ಕೆ ಅಪ್ಪಳಿಸುತ್ತಿದ್ದಾನೆ, ಸಿಕ್ಕಿದವರನ್ನು ಕೊಲ್ಲುತ್ತಿದ್ದಾನೆ, ಆನೆಗಳ ಸೊಂಡಿಲನ್ನು ಹಿಡಿದು ಗಿರಗಿರನೆ ತಿರುಗಿಸಿ ನೆಲಕ್ಕೆ ಒಗೆಯುತ್ತಾನೆ. ಭೂಮಿಯೆಲ್ಲ ರಕ್ತಮಯವಾಗಿದೆ. ಹೆಣಗಳ ರಾಶಿ ಹಾರುವಂತೆ ಜೋರಾಗಿ ಊದುತ್ತಿದ್ದಾನೆ ಭೀಮಸೇನ. ಈ ಭೀಮನ ಯುದ್ಧಕ್ಕೆ ಭೀಮನೇ ಸಾಟಿತಾನೆ.

0: అనిల జన కూడ ముట్టి కాదువరుంటే సేన నిమిషార్ధదొల్ బట్ట బయలాయితు పొసరథదొడై తందళవి కొట్టనను సాల్వను అంబుగళ మళయం కరయుత ఆవృకోదరన మేలే.
1: ಪದಾತಿಗಳನ್ನು ಕಾಲಿನಿಂದ ಹೊಸಕುತ್ತಿದ್ದಾನಂತೆ ಭೀಮಸೇನ. ಕುದುರೆಗಳನ್ನು ಕೈಯಲ್ಲಿ ಹಿಡಿದು ಆಕಾಶದಲ್ಲಿ ಒಂದನ್ನೊಂದಕ್ಕೆ ಘಟ್ಟಿಸುತ್ತಾನಂತೆ. ಆನೆಗಳನ್ನು ಎತ್ತಿ ಒಗೆಯುತ್ತಾನಂತೆ. ರಥಗಳನ್ನು ಪುಡಿಪುಡಿ ಮಾಡುತ್ತಿದ್ದಾನಂತೆ. ಇಂಥ ಭೀಮಸೇನನ ಮುಂದೆ ಯುದ್ಧ ಮಾಡಲು ಯಾರಿಗೆ ತಾನೇ ಸಾಧ್ಯ? ನಿಮಿಷಾರ್ಧದಲ್ಲಿ ಯುದ್ಧ ಭೂಮಿ ಬಟ್ಟ ಬಯಲಾಯಿತು. ಹೊಸ ರಥವನ್ನೇರಿ ಅನುಸಾಲ್ವ ಮತ್ತೆ ಯುದ್ಧಕ್ಕೆ ಬರುತ್ತಿದ್ದಾನೆ.
0: ಸಾಲ್ವಾನುಜಂ ಪೊಂಜಿಸಲ್ಕೇ

ಐದು ಬರಲು ಒಂದು ಬಾಣಮಂ ಕಿವಿವರೆಗೆ ತೆಗೆದೆಚ್ಚು ಬೊಬ್ಬಿರಿಯಲು ಕೋಲ್ವಕ್ಷದೊಳ್ಳಾಂಟಿತು ಅಳವಳಿದು ಪವನ ಜಂತೇಲ್ವನಿತರೊಳ್ ಕಂಡು ದೈತ್ಯನುಳಿದ ಧಟರ್ಕೆ ಸೋಲ್ವನೆಂದು ಅಚ್ಯುತಂ

ಭಗವಾನುಜನು ಬಾಣವನ್ನು ಬಿಡುತ್ತಾ ಸಮೀಪಕ್ಕೆ ಬರಲು ತನ್ನ ಯಮದಂಡವನ್ನು ಹೋಲುವ ಗದೆಯನ್ನು ಕೊಂಡು ಭೀಮ ಆತನನ್ನು ಎದುರಿಸಿದ್ದಾನೆ. ಹಾಗೆ ಬರುತ್ತಿರುವ ಭೀಮನ ಮೇಲೆ ತೀಕ್ಷ್ಣವಾದ ಬಾಣವೊಂದನ್ನು ಹೂಡಿ ಭೀಮಸೇನನ ಎದೆಗೆ ತಾಗಿಸಿದ್ದಾನೆ ಅನುಸಾಲ್ವ. ಈ ಬಾಣಘಾತದಿಂದ ಭೀಮ ಪ್ರಜ್ಞೆ ತಪ್ಪುತ್ತಿರುವಾಗಲೇ ಶ್ರೀಕೃಷ್ಣ ತಾನೇ ಕೋಪದಿಂದ, ಈ ಅನುಸಾಲ್ವನು ಬೇರೆಯವರಿಗೆ ಸೋಲುವವನಲ್ಲ, ನಾನೇ ಒಂದು ಕೈ ನೋಡಿಬಿಡುತ್ತೇನೆ ಎಂದು ಹೇಳಿ ಅನುಸಾಲ್ವನ ಮೇಲೆ ಯುದ್ಧಕ್ಕೆ ಬರುತ್ತಿದ್ದಾನೆ.

ಸೋತು ಯುದ್ಧದಿಂದ ಹಿಂಗಿದ್ದ ಮನ್ಮಥ ಮತ್ತೆ ನಾನು ಕುದುರೆಯನ್ನು ತರುತ್ತೇನೆ ಎಂದು ಹೇಳಿ ಆಕ್ರಮಿಸುತ್ತಿರಲು ಅವನ ಜೊತೆಗೆ ಸಾಂಬ, ಕೃತವರ್ಮ, ಗದ, ಸಾತ್ಯಕಿ ಮೊದಲಾದ ಯದುವೀರರು ಕೂಡಿಕೊಂಡಿದ್ದಾರೆ. ಇತ್ತ ಗರುಡಧ್ವಜದ ರಥ ಬರುತ್ತಿರುವುದನ್ನು ಕಂಡು ಹಲವು ಸೂರ್ಯರ ಪ್ರಕಾಶವನ್ನು ಹೊಂದಿರುವ ಚಕ್ರದಿಂದ ದೈತ್ಯರನ್ನು ನಾಮಾವಶೇಷ ಮಾಡುತ್ತಿರುವ ಕೃಷ್ಣ ಇವನೇ ಎಂದು ತಿಳಿದು ಅನುಸಾಲ್ವನು ಕೃಷ್ಣನ ಮೇಲೆ ಏರಿ ಬರುತ್ತಿದ್ದಾನೆ.

ಶ್ರೀಕೃಷ್ಣನ ಯುದ್ಧ ವೈಖರಿಯನ್ನು ಉಪಮಾಲೋಲ ಬಣ್ಣಿಸುವ ಬಗೆಯನ್ನು ನೋಡಿ. ಕೃಷ್ಣನೆಂಬ ಕಾರ್ಮೋಡಕ್ಕೆ ಹೊಳೆವ ಮಿಂಚುಗಳೇ ಕುದುರೆಗಳು, ಗುಡುಗು ರಥಚಕ್ರಧ್ವನಿ, ಬಿಲ್ಲು ಕಾಮನ ಬಿಲ್ಲು, ಮಳೆಹನಿಗಳೇ ಬಾಣುಗಳು. ಇಂಥ ಶ್ರೀಕೃಷ್ಣ ಯುದ್ಧರಂಗಕ್ಕೆ ಬರಲು ಕಲಿ ಸಿಂಹದಂತೆ ಅನುಸಾಲ್ವನು ಮಾರಾ ಅಂತಿದ್ದಾನೆ.

ತಪ್ಪಿ ದಿಕ್ಕಾಪಾಲಾಗಿ ಓಡಿ ಹೋದವು. ತನ್ನೆದುರಿನಲ್ಲಿದ್ದ ಕೃಷ್ಣ ರಥ ಸಮೇತ ಇಲ್ಲವಾದಾಗ ದುಃಖಿತನಾದ ಅನುಸಾಲ್ವ ತನ್ನವನನ್ನು ಕುರಿತು ಹೇಳುತ್ತಾನೆ,

ತನ್ನ ಅಣ್ಣನನ್ನು ಕೊಂದ ಪರಮ ವೈರಿಯಾದ ಮುರಾರಿಯನ್ನು ಕಂಡು ಆತನನ್ನು ನಿಗ್ರಹಿಸಲು ಅನುಸಾಲ್ವನು ನಾಲ್ಕು ಬಾಣಗಳನ್ನು ಹರಿಯ ನಾಲ್ಕು ಕುದುರೆಗಳ ಮೇಲೆ ಪ್ರಯೋಗಿಸಿದಾಗ ಬಾಣದ ನೋವಿಗೆ ಕುದುರೆಗಳು ಸಾರಥಿಯ ಅಂಕಿ

ತನ್ನೊಂದಿಗೆ ಯುದ್ಧಕ್ಕಾಗಿ ಶ್ರೀಕೃಷ್ಣನೇ ಬಂದುದನ್ನು ಕಂಡು ಉತ್ಸಾಹಿತನಾಗಿದ್ದ ಅನುಸಾಲ್ವ ಈಗ ಇದ್ದಕ್ಕಿದ್ದಂತೆ ಕೃಷ್ಣ ರಥಸಮೇತ ಕಾಣದಾದಾಗ ತನ್ನವರನ್ನು ಕುರಿತು ದುಃಖದಿಂದ ಹೇಳುತ್ತಿದ್ದಾನೆ. ನನ್ನ ಯಾವ ಪಾಪದಿಂದಾಗಿ ಕೈಗೆ ಸಿಕ್ಕ ಶತ್ರು ಹೀಗೆ ಮರೆಯಾಗಿ ಹೋದ? ನನ್ನ ಪರಿಚಾರಕರಿಗೆ ಸಂಬಳ ಸರಿಯಾಗಿ ನೀಡದ ಶಾಪವೇ? ಪ್ರಜೆಗಳನ್ನು ಸರಿಯಾಗಿ ಕಾಪಾಡುತ್ತಿಲ್ಲವೇ? ದೇಶದ ಸ್ತ್ರೀಯರು ಧರ್ಮಭ್ರಷ್ಟರಾಗಿ ಪತಿಗಳನ್ನುಳಿದು ಅನ್ಯ ಪುರುಷರನ್ನು ಆಶ್ರಯಿಸುತ್ತಿದ್ದಾರೆಯೇ? ಮಕ್ಕಳಿಲ್ಲದೆ ಮೃತರಾದವರ ಸಂಪತ್ತು ನನ್ನ ಕೋಶವನ್ನು ಸುರಿದೆ, ಇನ್ನಾವ ದೋಷ ಸಂಘಟಿಸಿದೆ ಎಂದು ಆಲೋಚಿಸುತ್ತಿದ್ದಾನೆ. ಕೈಗೆ ಸಿಕ್ಕ ಶತ್ರು ಹೀಗೆ ಮರೆಯಾಗಿ ಹೋದನಲ್ಲ ಎಂದು ಪರಿತಾಪ ಪಡುತ್ತಿದ್ದಾನೆ ಅನುಸಾಲ್ವಾ.

ಆ ವೇಳೆಗೆ ಕುದುರೆಗಳನ್ನು ಉಪಚರಿಸಿ ಕೃಷ್ಣ ಯುದ್ಧಭೂಮಿಗೆ ಮತ್ತೆ ಆಕರ್ಣ ಅಂತ ಸೆಳೆದ ಬಾಣದೊಂದಿಗೆ ಬರುತ್ತಿರುವುದನ್ನು ಕಂಡು ಅನುಸಾಲ್ವ ಹೇಳಿ ನನ್ನೊಂದಿಗೆ ಯುದ್ಧಕ್ಕೆ ಬಂದವನು ಸ್ಥಿರವಾಗಿ ನಿಂತು ಯುದ್ಧ ಮಾಡು, ಮೋಸದ ಯುದ್ಧ ಬೇಡ ಎಂದು ಮೂದಲಿಸುತ್ತಿದ್ದಾನೆ.

ಆತನ ಮೂದಲಿಕೆಯ ಮಾತನ್ನು ಕೇಳಿ ಕೃಷ್ಣ ನಗುತ್ತಾ, ನಿನ್ನೊಂದಿಗೆ ಯುದ್ಧ ಮಾಡಲು ನಮಗೆ ಭಯವಾಗುತ್ತಿದೆ. ಕೋಟಿ ಕೋಟಿ ದಾನವರನ್ನು ಕೊಂದ

ಬಿಟ್ಟರೆ ಮೇಲೆ ಇನ್ನು ಮುಂದೆ ದಾನವರೊಂದಿಗೆ ಯುದ್ಧ ಬೇಡ ಎಂದು ನಾನೆಷ್ಟು ಪ್ರಯತ್ನ ಪಟ್ಟರೂ ಆಗುತ್ತಿಲ್ಲವಲ್ಲ ಎಂದು ಹಾಸ್ಯ ಮಾಡುತ್ತಲೇ ಬಾಣಪ್ರಯೋಗ ಮಾಡಿದ್ದಾನೆ ಶ್ರೀಕೃಷ್ಣ. ಈಗ ಅನುಸಾಲ್ವನು ತೀಕ್ಷ್ಣವಾದ ಬಾಣವೊಂದನ್ನು ಸೆಳೆದು ಶ್ರೀಕೃಷ್ಣನ ಹರವಾದ ಎದೆಯ ಮೇಲೆ ಪ್ರಯೋಗಿಸಲು ಅಂಜನಾದ್ರಿಯ ಮೇಲೆ ಸಿಡಿದು ಅಪ್ಪಳಿಸಿದಂತಾಗಿ ಕೃಷ್ಣ ಮೈಮರೆದು ಮಲಗಿದ್ದಾನೆ.

ಪ್ರಜ್ಞೆ ತಪ್ಪಿದ ಕೃಷ್ಣನನ್ನು ಕಂಡು ಸಾರಥಿ ದಾರುಕ ರಥವನ್ನು ತಿರುಗಿಸಿದ್ದಾನೆ. ಯಾದವರೆಲ್ಲರೂ ಒಟ್ಟಾಗಿ ಯುದ್ಧಕ್ಕೆ ಆಗಮಿಸಿದ್ದಾರೆ. ಇತ್ತ ಹಸ್ತಿನಪುರದ ಜನರೆಲ್ಲರೂ ಭಯದಿಂದ ತಮ್ಮ ತಮ್ಮ ಮನೆಗಳಿಗೆ ಸೇರಿ ಬಾಗಿಲು ಹಾಕಿಕೊಂಡಿದ್ದಾರೆ. ಧರ್ಮರಾಜ ಬೆರಗಾಗಿದ್ದಾನೆ. ಸ್ತ್ರೀ ಸಮೂಹವೆಲ್ಲ ಕೃಷ್ಣನ ಉಪಚಾರಕ್ಕೆ ಆತನ ಸುತ್ತ ನೆರೆದಿವೆ. ಸೋತು ಬಂದ ಪತಿಯನ್ನು ಕಂಡು ಸತ್ಯಭಾಮೆ ಈ ಸಮಯದಲ್ಲೂ ಕಟಕಿಯಾಡುತ್ತಾಳೆ.

0: ಮೇನ ಗುತ ಉರೆ ಜರದು ನಿಜ ಪತಿಯನು
1: ದಾನವನಿಂದ ಪ್ರಾಣದಾನವನ್ನು ಪಡೆದು ಮರಳಿದ ಹೇ ನಾಥ, ನಿನ್ನ ಶೌರ್ಯವನ್ನು ಕಂಡು ಶತ್ರುಗಳು ಅಪಹಾಸ್ಯಗೈಯುವುದಿಲ್ಲವೇ? ಸೋತು ಬಂದ ಮಗ ಪ್ರದ್ಯುಮ್ನನನ್ನು ಅಪಮಾನಗೊಳಿಸಿದೆ, ನಿನ್ನ ಸೋಲಿಗೆ ಈಗ ಆವ ಉಪಮೇನಿ ಕೊಡಲಿ ಎಂದು ಪರಿಹಾಸ್ಯ ಮಾಡುತ್ತಿದ್ದಾಳೆ ಸತ್ಯಭಾಮಾದೇವಿ.

0: ನು ತದಗದ ಬೊಬ್ಬಿರಿದನು.
1: ಪ್ರೇಮದ ರಾಣಿಯ ಮೂದಲಿಕೆಯ ಮಾತುಗಳಿಗೆ ನಾಚಿದ ಶ್ರೀಕೃಷ್ಣ ಕೋಪದಿಂದ ಮತ್ತೆ ಯುದ್ಧಭೂಮಿಗೆ ಹೊರಡಲು ಅನುವಾಗುತ್ತಿದ್ದಾನೆ. ಇತ್ತ ಯುದ್ಧಭೂಮಿಯಲ್ಲಿ ಅನುಸಾಲ್ವನನ್ನು

ಆಗಿದ್ದ ವೃಷಕೇತು ಶ್ರೀಕೃಷ್ಣ ಪರಮಾತ್ಮನನ್ನು ಮರಳುವಂತೆ ಮಾಡಿರುವ ನಿನ್ನನ್ನು ಇಂದು ನಾನು ಉಳಿಸಿದರೆ ಕರ್ಣನ ಮಗನೇ ಅಲ್ಲ ಎಂದು ಪ್ರತಿಜ್ಞೆ ಮಾಡುತ್ತಾ ಯುದ್ಧಕ್ಕೆ ತೊಡಗುತ್ತಿದ್ದಾನೆ.

ಶ್ರೀಕೃಷ್ಣನನ್ನು ಪರಮಾತ್ಮ ಎಂದು ಹೇಳಿದುದು ಅನುಸಾಲ್ವನಿಗೆ ಇಷ್ಟವಾಗಲಿಲ್ಲ. ಕೃಷ್ಣನ ಪರಾಕ್ರಮವಾದರೂ ಎಂಥದು ಎಂದು ಅಪಹಾಸ್ಯ ಮಾಡುತ್ತಾ ಅನುಸಾಲ್ವ ಹೇಳುತ್ತಿದ್ದಾನೆ, ಹೆಂಗುಸನ್ನು ಕೊಂದುದೊಂದು ಪರಾಕ್ರಮ, ಬಂಡಿಯನ್ನು ಒದೆದುದೇ ಶೌರ್ಯ, ಎತ್ತು ಕತ್ತೆಗಳನ್ನು ಕೊಂದುದೇ ವಿಕ್ರಮ, ಹಕ್ಕಿ ಹಾವುಗಳನ್ನು ಘಾತಿಸಿದುದು ಸಾಹಸ, ಇದೇ ತಾನೇ ನಿನ್ನ ಗೋಪಾಲ ಮಾಡಿದ ಶೌರ್ಯ, ಇಷ್ಟೇ ತಾನೇ ನನ್ನೊಂದಿಗೆ ಯುದ್ಧದಲ್ಲಿ ನಿಲ್ಲುವ ಯೋಗ್ಯತೆ ಅವನಿಗಿದೆಯೇ? ನೀನೇನೆಂದು ಅವನ ಪರವಾಗಿ ಬಂದೆ ಎಂದು ಹೇಳುತ್ತಲೇ ಹನುಸಾಲ್ವನು ವೃಷಕೇತುವನ್ನು ಎದುರಿಸಿದ್ದಾನೆ.

0: ಅನುಸಾಲ್ವನು ಶ್ರೀಕೃಷ್ಣನನ್ನು ಅಪಹಾಸ್ಯ ಮಾಡಿದುದು ವೃಷಕೇತುವಿಗೆ ಸಹನೆಗೆ ಬರಲಿಲ್ಲ. ಆತ ಕೋಪದಿಂದ, ದುಷ್ಟ ಅನುಸಾಲ್ವ, ಅಚ್ಯುತನ ಪರಾಕ್ರಮವನ್ನು ನೀನು ತಿಳಿಯದಿದ್ದರೇನು? ದುಷ್ಟ ಶಿಕ್ಷಣಕ್ಕಾಗಿ ಆತ ಕೈಕೊಂಡ ಸಾಹಸಗಳು ನಿನಗೇನು ಗೊತ್ತು? ಶ್ರೀಕೃಷ್ಣನೆಂಬ ಆನೆಯ ಮುಂದೆ ನೀನೊಂದು ಹುಳು. ಆತ ನಿನಗೆ ಅಳುಕುವನೇ, ಇರಲಿ, ನನ್ನೊಂದಿಗೆ ಸೆಣಸಿ ನೋಡು ಎಂದು ವೃಷಕೇತು ಬಾಣಪ್ರಯೋಗ ಮಾಡುತ್ತಾನೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 7ನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀ MS ಅನಂತನಾರಾಯಣ, ವ್ಯಾಖ್ಯಾನ ಮಾಡಿದವರು ಶ್ರೀ ಹೊಸಹಳ್ಳಿ ರಾಜಾರಾಮಮೂರ್ತಿ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಹೊಸ ದಾಖಲೆ ಬರೆದ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ 40 ಕೋಟಿ ದಾಟಿದ ಪ್ರಯಾಣಿಕರ ಸಂಖ್ಯೆ. ಲಕ್ಕುಂಡಿಯನ್ನು ಜಾಗತಿಕ ಪಾರಂಪರಿಕ ತಾಣವನ್ನಾಗಿ ಮೇಲ್ದರ್ಜೆಗೇರಿಸಲು ಸರ್ಕಾರ ನಿರ್ಧಾರ.

0: ಬೆಳಗಾವಿಯಲ್ಲಿ 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣ, ಆರೋಪಿ ಶಿವಾನಂದ ನೀಲಣ್ಣನವರ್ ಬಂಧನ. ರಾಜ್ಯದ ದಕ್ಷಿಣ ಒಳನಾಡಿನಲ್ಲಿ ಮುಂದಿನ 2 ದಿನಗಳ ಕಾಲ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ 2025-26 ಹಣಕಾಸು ವರ್ಷದಲ್ಲಿ ಹೊಸ ದಾಖಲೆ ಬರೆದಿದೆ. ಪ್ರಯಾಣಿಕರ ಸಂಚಾರ ಮತ್ತು ಸರಕು ಸಾಗಣೆಯಲ್ಲಿ ಮೈಲುಗಲ್ಲು ಸಾಧಿಸಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೂಲಕ ಈವರೆಗೆ 40 ಕೋಟಿ ಪ್ರಯಾಣಿಕರು ಪ್ರಯಾಣಿಸಿದ್ದು, 5,32,000 ಮೆಟ್ರಿಕ್ ಟನ್ ಸರಕುಗಳನ್ನು ಸಾಗಿಸಲಾಗಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅಧ್ಯಕ್ಷತೆಯಲ್ಲಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿಯಮಿತ ಬಿಐಎಎಲ್ನ 134ನೇ ಮಂಡಳಿ ಸಭೆಯಲ್ಲಿ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಕೆಐಎಎಲ್ ಕೈಗೊಂಡ ಪ್ರಮುಖ ಸಾಧನೆಗಳು, ಕಾರ್ಯಕ್ಷಮತೆಯ ಮುಖ್ಯಾಂಶಗಳು ಮತ್ತು ಅಭಿವೃದ್ಧಿ ಉಪಕ್ರಮಗಳ ಪರಿಶೀಲನೆ ವೇಳೆ ಮಂಡಳಿ ಈ ವಿಷಯ ತಿಳಿಸಿದೆ. ಒಂದೇ ದಿನದಲ್ಲಿ 139,111 ಪ್ರಯಾಣಿಕರನ್ನು ನಿರ್ವಹಿಸಲಾಗಿದೆ. ವರ್ಷದಲ್ಲಿ 280,800 ವಿಮಾನಗಳ ಸಂಚಾರವು ದಾಖಲಾಗಿದೆ. ಲಕ್ಕುಂಡಿಯನ್ನು ಜಾಗತಿಕ ಪಾರಂಪರಿಕ ತಾಣವನ್ನಾಗಿ ಮೇಲ್ದರ್ಜೆಗೇರಿಸಲು ಸರ್ಕಾರ ನಿರ್ಧರಿಸಿದೆ. ಬೆಂಗಳೂರಿನಲ್ಲಿ ಇಂದು ಪ್ರವಾಸೋದ್ಯಮ ಸಚಿವ ಎಚ್ಕೆ ಪಾಟೀಲ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಕಳೆದ 1 ವರ್ಷದಲ್ಲಿ ಲಕ್ಕುಂಡಿಯಲ್ಲಿ 3,000 ಪ್ರಾಚ್ಯಾವಶೇಷಗಳನ್ನು ಸಂಗ್ರಹಿಸಲಾಗಿದೆ. ಈ ಮೂಲಕ ಲಕ್ಕುಂಡಿ ಗತವೈಭವವನ್ನು ಮರಳಿಸುವ ಸರ್ಕಾರದ ಕ್ರಮವನ್ನು ಜನಾಂದೋಲನವನ್ನಾಗಿ ಪರಿವರ್ತಿಸಲಾಗಿದೆ. 16 ಲಕ್ಕುಂಡಿಯ ದೇವಾಲಯಗಳನ್ನು ಸಂರಕ್ಷಿತ ಸ್ಮಾರಕಗಳೆಂದು ಘೋಷಿಸಲಾಗಿದೆ. ಮುಂಬರುವ ದಿನಗಳಲ್ಲಿ 100 ಬಾವಿಗಳು ಮತ್ತು 100 ಪುರಾತನ ದೇವಾಲಯಗಳನ್ನು ಅನಾವರಣಗೊಳಿಸಲು ಸರ್ಕಾರ ನಿರ್ಧರಿಸಿದೆ. ನವದೆಹಲಿಯ ರಾಷ್ಟ್ರೀಯ ಪ್ರಾಚ್ಯವಸ್ತು ಸಂಗ್ರಹಾಲಯದಲ್ಲಿರುವ 50 ವರ್ಷಗಳ ಹಿಂದೆ ಲಕ್ಕುಂಡಿಯಿಂದ ತೆಗೆದುಕೊಂಡು ಹೋಗಿರುವ ಪ್ರಾಚ್ಯಾವಶೇಷಗಳನ್ನು ಮರಳಿ ಲಕ್ಕುಂಡಿಗೆ ತರಲು ಕ್ರಮ ವಹಿಸಲು ನಿರ್ಧರಿಸಲಾಗಿದೆ. ಸಾಮಾಜಿಕ ಕಾರ್ಯಕರ್ತ ಶಿವಾನಂದ ನೀಲಣ್ಣನವರ್ ವಿರುದ್ಧದ 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣದ ತನಿಖೆಯನ್ನು ಬೆಳಗಾವಿ ಪೊಲೀಸರು ತೀವ್ರಗೊಳಿಸಿದ್ದಾರೆ. ಶಿವಬಸವನಗರದಲ್ಲಿರುವ ಅವರಿಗೆ ಸೇರಿದ 2 ಕಚೇರಿಗಳ ಮೇಲೆ ಪೊಲೀಸರು ದಾಳಿ ನಡೆಸಿ ಹಣಕಾಸು ವಹಿವಾಟು ಮತ್ತು ಸಾರ್ವಜನಿಕ ಹೂಡಿಕೆಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಸಾರ್ವಜನಿಕರು ಮತ್ತು ಮಾಜಿ ಸೈನಿಕರು ಹೂಡಿಕೆ ಮಾಡಿದ 1,000,000,000 ಕೋಟಿ ರೂಪಾಯಿಗಳನ್ನು ದುರುಪಯೋಗಪಡಿಸಿಕೊಂಡ ಆರೋಪ ಶಿವಾನಂದ ನೀಲಣ್ಣನವರ್ ಮೇಲಿದೆ. ಬೆಳಗಾವಿ ಆಯುಕ್ತ ಮೊಹಮ್ಮದ್ ರೋಷನ್ ಠೇವಣಿದಾರರ ಹಿತಾಸಕ್ತಿ ರಕ್ಷಣಾ ಕಾಯ್ದೆಯಡಿ ತನಿಖೆಗೆ ಆದೇಶಿಸಿದ್ದಾರೆ. ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅವರು ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಇದೇ 19ರಂದು ತುಮಕೂರಿನಲ್ಲಿ ನಡೆಯುವ ಪ್ರಗತಿಯತ್ತ ಕರ್ನಾಟಕ ಸಾರ್ಥಕ ಸೇವೆಯ ಸಮರ್ಪಣೆ ಸಮಾವೇಶಕ್ಕೆ ಆಹ್ವಾನ ನೀಡಿದ್ದಾರೆ. ಮುಖ್ಯಮಂತ್ರಿ ಕಚೇರಿ ಕಾವೇರಿ ನಿವಾಸಕ್ಕೆ ಆಗಮಿಸಿದ ಅವರು 3 ವರ್ಷದ ಸಾಧನಾ ಸೇವೆಯ ಸಮರ್ಪಣೆ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಮುಖ್ಯಮಂತ್ರಿ ಅವರಿಗೆ ಆಮಂತ್ರಣ ನೀಡಿದ್ದಾರೆ. ಇದಕ್ಕೂ ಮೊದಲು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದರು. ಚಾಮರಾಜನಗರದ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಚಾಮರಾಜನಗರ ಜಿಲ್ಲಾ ಕೇಂದ್ರದ ವಿವಿಧ ವಾರ್ಡ್ಗಳಿಗೆ ಇಂದು ಭೇಟಿ ನೀಡಿ ಕುಡಿಯುವ ನೀರಿನ ಪೂರೈಕೆ ಸಮಸ್ಯೆ ಬಗ್ಗೆ ಪರಿಶೀಲನೆ ನಡೆಸಿದರು. ಸೋಮವಾರಪೇಟೆ, ಬಿಡಿ ಕಾಲೋನಿ, ಗಾಳಿಪುರ ಸೇರಿ ವಿವಿಧ ಬಡಾವಣೆಗಳಿಗೆ ಭೇಟಿ ನೀಡಿ ನೀರಿನ ಪೂರೈಕೆ ಬಗ್ಗೆ ನಿವಾಸಿಗಳಿಂದಲೇ ಮಾಹಿತಿ ಪಡೆದರು. ಅಗತ್ಯವಿದ್ದರೆ ಟ್ಯಾಂಕರ್ನಲ್ಲಿ ನೀರು ಪೂರೈಸಿ ಸಮಸ್ಯೆ ಕಂಡುಬಂದ ಕೂಡಲೇ ಪರಿಹರಿಸಿ ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರಧಾನಿ ನರೇಂದ್ರ ಮೋದಿ ಅವರ ಇಂಧನ ಉಳಿತಾಯ ಕರೆಯನ್ನು ಬೆಂಬಲಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದು ಬೆಂಗಳೂರಿನಲ್ಲಿ ನಡೆಯುವ ವಿವಿಧ ಕಾರ್ಯಕ್ರಮಗಳಿಗೆ ಮೆಟ್ರೋದಲ್ಲಿ ಪ್ರಯಾಣಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಅವರು, ಇಂಧನ ಸಂರಕ್ಷಣೆಯ ಕುರಿತು ಪ್ರಧಾನಿಯವರ ಕರೆಯನ್ನು ದೇಶದ ಎಲ್ಲ ನಾಗರಿಕರು ಅನುಸರಿಸಬೇಕು ಎಂದು ತಿಳಿಸಿದ್ದಾರೆ. ವಿರೋಧ ಪಕ್ಷಗಳು ಪ್ರಸ್ತುತ ಜಾಗತಿಕ ಆರ್ಥಿಕ ಪರಿಸ್ಥಿತಿ ಮತ್ತು ಇಂಧನ ಸಂರಕ್ಷಣೆಗಾಗಿ ಪ್ರಧಾನಿಯವರ ಕರೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ನಡೆಯುತ್ತಿರುವ ರೈಲ್ವೆ ಮೇಲ್ಸೇತುವೆ, ರೈಲು ನಿಲ್ದಾಣ ಮೇಲ್ದರ್ಜೆಗೇರಿಸುವುದು ಸೇರಿದಂತೆ ಹಲವು

0: ಅಭಿವೃದ್ಧಿ ಕಾಮಗಾರಿಗಳನ್ನು ಹುಬ್ಬಳ್ಳಿ ನೈಋತ್ಯ ರೈಲ್ವೆ ವಲಯದ ಜನರಲ್ ಮ್ಯಾನೇಜರ್ ಪಿ ಅನಂತ ಹಾಗೂ ಬಳ್ಳಾರಿ ಲೋಕಸಭಾ ಸದಸ್ಯ ಇ ತುಕಾರಾಂ ಇಂದು ಪರಿಶೀಲನೆ ನಡೆಸಿದರು. ಅಮೃತ್ ಭಾರತ್ ಯೋಜನೆಯಡಿ ಬಳ್ಳಾರಿ ರೈಲ್ವೆ ನಿಲ್ದಾಣದ ಅಭಿವೃದ್ಧಿಗೆ 17 ಕೋಟಿ ರೂಪಾಯಿ 2023 ಮಂಜೂರಾಗಿದ್ದು, ಕಳೆದ 3 ವರ್ಷಗಳಿಂದ ಕಾಮಗಾರಿ ಮಂದಗತಿಯಲ್ಲಿ ನಡೆಯುತ್ತಿದೆ. ತ್ವರಿತವಾಗಿ ಕಾಮಗಾರಿ ಪೂರ್ಣಗೊಳಿಸುವಂತೆ ಲೋಕಸಭಾ ಸದಸ್ಯ ಇ ತುಕಾರಾಂ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಕೈಗೆತ್ತಿಕೊಳ್ಳಲಾಗಿರುವ ರೈಲ್ವೆ ಮತ್ತು ರಾಷ್ಟೀಯ ಹೆದ್ದಾರಿ ಯೋಜನೆಗಳಿಗೆ ಸಂಬಂಧಿಸಿದ ಭೂಸ್ವಾಧೀನ ಪ್ರಕ್ರಿಯೆ ಕುರಿತು ಸಂಸದ ಪಿಸಿ ಗದ್ದಿಗೌಡರ ಹಾಗೂ ಜಿಲ್ಲಾಧಿಕಾರಿ ಸಂಗಪ್ಪ ನೇತೃತ್ವದಲ್ಲಿ ಇಂದು ಸಭೆ ನಡೆಯಿತು. ಸಭೆಯಲ್ಲಿ ಭಾರತೀಯ ರಾಷ್ಟೀಯ ಹೆದ್ದಾರಿ ಮತ್ತು ರೈಲ್ವೆ ಯೋಜನೆಗಳಿಗೆ ಅಗತ್ಯವಿರುವ ಭೂಸ್ವಾಧೀನ ಬಾಕಿ ಪ್ರಕರಣಗಳು ಹಾಗೂ ಕಾಮಗಾರಿಗಳ ಪ್ರಗತಿ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆಯಲಾಯಿತು. ಯೋಜನೆಗಳ ಅನುಷ್ಠಾನಕ್ಕೆ ಬೇಕಾಗಿರುವ ಭೂಸ್ವಾಧೀನ ಪ್ರಕ್ರಿಯೆಯನ್ನು ತ್ವರಿತಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಯಿತು. ಸಭೆಯಲ್ಲಿ ಮಾತನಾಡಿದ ಪಿಸಿ ಗದ್ದಿಗೌಡರ, ಯೋಜನೆ ಅನುಷ್ಠಾನದಲ್ಲಿ ಕೆಲ ತೊಂದರೆಗಳು ಸಹಜವಾದರೂ ಅವುಗಳನ್ನು ಪರಿಹರಿಸಿಕೊಂಡು ಕಾಮಗಾರಿಗಳನ್ನು ಪೂರ್ಣಗೊಳಿಸುವಲ್ಲಿ ಅಧಿಕಾರಿಗಳ ಪಾತ್ರ ಮಹತ್ವದ್ದಾಗಿದೆ ಎಂದು ಹೇಳಿದ್ದಾರೆ. ಜವಾಬ್ದಾರಿಯುತವಾಗಿ ಕೆಲಸ ನಡೆಯದಿರುವುದರಿಂದ ಯೋಜನೆಗಳಲ್ಲಿ ವಿಳಂಬ ಉಂಟಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಯೋಜನೆ ಅನುಷ್ಠಾನದಲ್ಲಿ ನಿರ್ಲಕ್ಷ್ಯ ತೋರಿದರೆ ಸಹಿಸಲಾಗುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಕಂದಾಯ ದಾಖಲೆಗಳ ಡಿಜಿಟಲೀಕರಣ ಪ್ರಕ್ರಿಯೆಯಲ್ಲಿ ದಾವಣಗೆರೆ ತಾಲೂಕು ರಾಜ್ಯ ಮಟ್ಟದಲ್ಲಿ 2ನೇ ಸ್ಥಾನದಲ್ಲಿದೆ ಎಂದು ತಹಶೀಲ್ದಾರ್ ಅಶ್ವಥ್ ತಿಳಿಸಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ದಾಖಲೆಗಳ ಸ್ಕ್ಯಾನಿಂಗ್ ಮತ್ತು ಸಂಗ್ರಹಣೆಯಲ್ಲಿ ತಾಲೂಕು ಈಗಾಗಲೇ ರಾಜ್ಯ ಮಟ್ಟದಲ್ಲಿ 2ನೇ ಸ್ಥಾನದಲ್ಲಿದೆ. ತಾಲೂಕಿನ ಆಡಳಿತ ಯಂತ್ರವು ಮೊದಲ ಸ್ಥಾನ ತಲುಪಲು ವೇಗವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದ್ದಾರೆ.
1: ಡಿಜಿಟೈಸೇಷನ್ಗೆ ಭೂ ಸುರಕ್ಷಾ ಅಂತೇಳಿ ಒಂದು ಪ್ರೋಗ್ರಾಮ್ ಮಾಡಿಬಿಟ್ಟು ಅದನ್ನ ದಾವಣಗೆರೆ ತಾಲೂಕಲ್ಲಿ ಸಂಪೂರ್ಣವಾಗಿ ಡಿಜಿಟೈಸ್ ಮಾಡಬೇಕನ್ನೋ ಅಂತ ಆ ಒಂದು ಕಾರ್ಯಕ್ರಮ ಕೈಗೆತ್ತಿಕೊಂಡು ಸಂಪೂರ್ಣ ಡಿಜಿಟಲೀಕರಣ ಮಾಡಿದ್ವಿ. ನಾವು ಸುಮಾರು 87 ಲಕ್ಷ ಪುಟಗಳನ್ನ ಡಿಜಿಟೈಸ್ ಮಾಡಿ ನಮ್ಮ ತಾಲೂಕು ದಾವಣಗೆರೆ ತಾಲೂಕು ಡಿಜಿಟೈಸ್ಡ್ ತಾಲೂಕಾಗಿ ಮಾರ್ಪಟ್ಟಿದೆ. ನಾವು ಯಾವುದೇ ಫಿಸಿಕಲ್ ಕಾಪಿಗಳನ್ನ ಜನಗಳಿಗೆ ಜೆರಾಕ್ಸ್ ಮಾಡಿ ಇಶ್ಯೂ ಮಾಡುವಂತದ್ದು ಇಲ್ಲ ಇವಾಗ. ಸೊ ನಮ್ದು ಸ್ಟೇಟ್ ಅಲ್ಲಿ 3rd ತಾಲೂಕು ಟು ಡಿಕ್ಲೇರ್ ಆಸ್ ಡಿಜಿಟೈಸ್ಡ್ ತಾಲೂಕು.
0: ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಅರಬಿಳಚಿ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಆದಿ ಕರ್ನಾಟಕ ಜನಾಂಗದ ಬೀದಿಗೆ ರಸ್ತೆ ಬಂದ್ ಮಾಡಿರುವುದನ್ನು ವಿರೋಧಿಸಿ ನಡೆಸುತ್ತಿರುವ ಪ್ರತಿಭಟನೆ 103 ದಿನಗಳಿಗೆ ತಲುಪಿದೆ. ಅರಬಿಳುಚಿ ಗ್ರಾಮದಲ್ಲಿ 60ಕ್ಕೂ ಹೆಚ್ಚು ಪರಿಶಿಷ್ಟರಿಗೆ ಸೇರಿದ ಮನೆಗಳಿದ್ದು, ಆ ಮನೆಗಳಿಗಿದ್ದು ರಸ್ತೆ ಸಂಪರ್ಕವನ್ನು ಈ ಹಿಂದೆ ಕಡಿತ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಮುಂಭಾಗ ಪ್ರತಿಭಟನೆ ನಡೆಸಿದ ನಿವಾಸಿಗಳು ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ವಿರುದ್ಧ ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ. ಕೂಡಲೇ 60 ಮನೆಗಳಿಗೆ ರಸ್ತೆ ಸಂಪರ್ಕ ಕಲ್ಪಿಸುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಇನ್ನು ಹವಾವರ್ತಮಾನ. ಮುಂದಿನ 2 ದಿನಗಳಲ್ಲಿ ರಾಜ್ಯದ ದಕ್ಷಿಣ ಒಳನಾಡಿನಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮಂಡ್ಯ, ಕೊಡಗು, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಭಾರೀ ಗಾಳಿಯೊಂದಿಗೆ ಗುಡುಗು ಸಹಿತ ಮಳೆಯಾಗಲಿದೆ. ಬೆಂಗಳೂರಿನ ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣವಿದ್ದು, ಹಲವೆಡೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡಿನ ರಾಯಚೂರು, ಯಾದಗಿರಿ, ಕೊಪ್ಪಳ ಸೇರಿದಂತೆ ಹಲವೆಡೆ ಬಿರುಗಾಳಿಯೊಂದಿಗೆ ಹಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೊಸ ದಾಖಲೆ ಬರೆದ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, 40 ಕೋಟಿ ದಾಟಿದ ಪ್ರಯಾಣಿಕರ ಸಂಖ್ಯೆ. ಲಕ್ಕುಂಡಿಯನ್ನು ಜಾಗತಿಕ ಪಾರಂಪರಿಕ ತಾಣವನ್ನಾಗಿ ಮೇಲ್ದರ್ಜೆಗೇರಿಸಲು ಸರ್ಕಾರ ನಿರ್ಧಾರ. ಬೆಳಗಾವಿಯಲ್ಲಿ 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣ, ಆರೋಪಿ ಶಿವಾನಂದ ನೀಲಣ್ಣನವರ್ ಬಂಧನ. ಹಾಗೂ ರಾಜ್ಯದ ದಕ್ಷಿಣ ಒಳನಾಡಿನಲ್ಲಿ ಮುಂದಿನ 2 ದಿನಗಳ ಕಾಲ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಗಂಟೆಗೆ.

0: ಬಳಗಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಏಳು ಮುದ್ದಾದ ಹಕ್ಕಿಗಳು ಅಂದ್ರೆ ನಮ್ಮ ಪುಟ್ಟ ಗೆಳೆಯ ಗೆಳತಿಯರು ಸೇರಿದ್ದಾರೆ.
1: ಫೆಬ್ರವರಿ ಮಾರ್ಚ್ನಲ್ಲಿ ಪರೀಕ್ಷೆಗಳಿಗೆ ಓದಿ ಓದಿ ಒಂದಷ್ಟು ಒತ್ತಡದಲ್ಲಿ ಇರುವ ನಮ್ಮಂಥ ಮಕ್ಕಳು ಬೇಸಿಗೆ ರಜಾ ಯಾವಾಗಪ್ಪಾ ಬರುತ್ತೆ ಅಂತ ಕಾಯ್ತಾ ಇರ್ತೀವಿ.
0: ಬೇಸಿಗೆ ರಜೆಯಲ್ಲಿ ಒಂದೆರಡು ದಿನ ನಮ್ಮ ಒತ್ತಡ ಎಲ್ಲ ಕಡಿಮೆ ಆದ ಮೇಲೆ ಈ ರಜಾ ದಿನಗಳನ್ನು ಸರಿಯಾಗಿ ಉಪಯೋಗಿಸಿಕೊಂಡು ಒಂದಿಷ್ಟು ವಿಶ್ರಾಂತಿ, ಒಂದಿಷ್ಟು ಆಟ ಮತ್ತು ಒಂದು ಸ್ವಲ್ಪ ಹೊಸದನ್ನು ಕಲಿಯುವ ಅವಕಾಶ ನೀಡುವ ಕಾಲವೇ ಬೇಸಿಗೆ ರಜಾ ಕಾಲ. ಮಕ್ಕಳೆಲ್ಲರೂ ಅವರ ಸ್ನೇಹಿತರೊಂದಿಗೆ ಸೇರಿ ಸಮಯ ಕಳೆಯುವುದರ ಮೂಲಕ ಹೊಸ ಹೊಸ ಕೌಶಲ್ಯಗಳನ್ನು ಬೆಳೆಸಿಕೊಂಡು ಹೊಸದನ್ನು ಕಲಿಯುವ ಅವಕಾಶ
1: ಈ ಬೇಸಿಗೆ ರಜಾ ನಮಗೆ ಕೊಡುತ್ತದೆ.
0: ಮಕ್ಕಳು ಗ್ರಾಮೀಣ ಪ್ರದೇಶದಲ್ಲಿ ರಜೆ ಕಳೆಯುವಾಗ ಅಲ್ಲಿನ ಪ್ರಕೃತಿಯ ಸೌಂದರ್ಯವನ್ನು ಅನುಭವಿಸುತ್ತಾ ಖುಷಿ ಪಡುತ್ತಾರೆ.
1: ರಜಾ ಸಮಯದಲ್ಲಿ ಮಕ್ಕಳು ಅಜ್ಜಿ ಊರಿನಲ್ಲಿ ಸವಿದ ಅಜ್ಜಿ ತಾತನ ಪ್ರೀತಿ, ಹಳ್ಳಿಯ ಸರಳ ಜೀವನ, ಅಜ್ಜಿಯ ಕತೆ ಇವೆಲ್ಲದರೊಂದಿಗೆ ಪಡೆದ ಸಂತೋಷವನ್ನು ಈ ಕಾರ್ಯಕ್ರಮದಲ್ಲಿ ನಿಮಗೆ ನಾವು ತಿಳಿಸುತ್ತೇವೆ.
0: ಬೇಸಿಗೆ ರಜದಲ್ಲಿ ನಮ್ಮೆಲ್ಲ ಪುಟ್ಟ ಗೆಳೆಯ ಗೆಳತಿಯರು ಅನುಭವಿಸಿದ ಖುಷಿ, ಸಂತೋಷ, ಹೊಸ ಕಲಿಕೆ ಮತ್ತು ಸವಿ ನೆನಪುಗಳನ್ನು ನಿಮ್ಮ ಮುಂದೆ ಇದೀಗ ಪ್ರಸ್ತುತಪಡಿಸುತ್ತಿದ್ದೇವೆ.
1: ಬನ್ನಿ ಕೇಳೋಣ.
2: ನಮಸ್ಕಾರ ಫ್ರೆಂಡ್ಸ್.
0: ಹಾಯ್ ಫ್ರೆಂಡ್ಸ್, ನಮ್ಮ ಬೇಸಿಗೆ ರಜಾನ ನಾವೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಬೇಸಿಗೆ ರಜಾ ಬಂತು ಅಂದ್ರೆ ಸಾಕು, ಎಲ್ರಿಗೂ ಅಜ್ಜಿಯವರು ನೆನಪಾಗುತ್ತೆ ಅಲ್ವಾ?
1: ಹೌದು ಅಣ್ಣ.
0: ಈ ಪೇಟೆಯ ಗದ್ದಲದಿಂದ ಹಳ್ಳಿಯ ಕಡೆಗೆ ಹೊರಟಾಗ ಮನಸ್ಸಿಗೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ?
1: ಹೌದು ಹೌದು.
0: ಪ್ರಹ್ಲಾದ್, ರಜೆಯಲ್ಲಿ ನೀನ್ ಏನೇನ್ ಮಾಡ್ದೆ?
3: ಅಣ್ಣ, ನಾವು ಪರೀಕ್ಷೆ ಮುಗಿದ ಕೊನೆಯ ದಿನವೇ ರೈಲು ಹತ್ತಿ ನಮ್ಮ ಅಜ್ಜಿಯವರಿಗೆ ಓಡಿಬಿಟ್ಟಿದ್ವಿ. ನಮ್ಮ ಅಜ್ಜಿಯವರು ಮಲೆನಾಡಿನಲ್ಲಿದೆ. ಬೆಳಗ್ಗೆ ಎದ್ದ ತಕ್ಷಣ ಹಕ್ಕಿಗಳ ಸದ್ದು, ತಂಪಾದ ಗಾಳಿ, ದಿನ ಕಳೆದಿದ್ದೇ ಗೊತ್ತಾಗ್ಲಿಲ್ಲ.
0: ಹಾ ಹಾ, ಲಾಸ್ಯ, ರಜೆಯಲ್ಲಿ ನೀನೇನೇನ್ ಮಾಡ್ದೆ?
4: ನಂಗೂ ಅಷ್ಟೇ ಅಣ್ಣ. ಅಲ್ಲಿ ಮರ, ಗಿಡ, ಹೊಲ, ಗದ್ದೆ ನೋಡ್ತಾ ಇದ್ರೆ ಸಮಯ ಹೋಗೋದೇ ಗೊತ್ತಾಗ್ತಾ ಇರ್ಲಿಲ್ಲ. ನಾನಂತೂ ಆ ಹಸು ಕರುಗಳ ಜೊತೆ ತುಂಬಾ ಆಟ ಆಡಿದೆ. ಅಲ್ಲಿಂದ ವಾಪಸ್ ಬರಕ್ಕೆ ಮನ್ಸಿರ್ಲಿಲ್ಲ. ಅದೇನ್ ಮಾಡೋದು, ಬೇಸಿಗೆ ರಜಾ ಮುಗೀತಾ ಬಂತಲ್ವಾ, ಶಾಲೆಗೆ ಬೇರೆ ಹೋಗ್ಬೇಕು. ಅದಕ್ಕೆ ಅಜ್ಜಿ ತಾತನಿಗೆ ಮತ್ತೆ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದೆ.
0: ಅಬ್ಬಾ, ಆ ಹಸಿರಿನ ಮಧ್ಯ ಹಕ್ಕಿಗಳ ಹಾಡು, ಪ್ರಕೃತಿಯ ಒಡನಾಟ ನೆನಪಿಸಿಕೊಂಡೇನೆ ಒಂದು ಹಾಡು ಹೇಳ್ಬೇಕು ಅನ್ಸುತ್ತಲ್ವಾ?
1: ಹೌದು ಅಣ್ಣ, ಹೇಳೋಣ್ವಾ?
0: ಹಾ ಹೇಳೋಣ.

0: ಎಲ್ಲಾ ಸುಂದರವಾದ ಹಾಡು. ಮನ್ವಿ, ರಜೆಯಲ್ಲಿ ನೀನೇನೇನ್ ಮಾಡ್ದೆ?
1: ಅಣ್ಣ, ನಾನು ನನ್ನ ಹಳ್ಳಿ ಫ್ರೆಂಡ್ಸ್ಗಳ ಜೊತೆ ಮಾವಿನ ಮರ ಹತ್ತೋದು, ಕಾಯಿ ಕೀಳೋದು ಮಾಡ್ತಿದ್ದೆ. ಹುಣಸೆ ಹಣ್ಣು ಉದುರಿಸುವಾಗ ಬಿದ್ದು ಮೊಣಕಾಲು ಕೂಡ ಗಾಯ ಆಗಿತ್ತು.
0: ಅಯ್ಯೋ ಪಾಪ, ತುಂಬಾ ಪೆಟ್ಟಾಯ್ತಾ?
1: ಹೌದು, ಆದ್ರೂ ಮರ ಹತ್ತೋದ್ ಬಿಡ್ಲಿಲ್ಲ. ಹಾಗೆ ನನ್ನ ಕಸಿನ್ಸ್ ಜೊತೆ ಸೇರಿ ಮಧ್ಯಾಹ್ನ ಅಂಗಳದಲ್ಲಿ ಚೌಕಾಬಾರ ಅಳ್ಗುಳಿ ಮನೆ ಆಡದ್ವಿ. ಸಂಜೆ ಸ್ವಲ್ಪ ಬಿಸಿಲು ಕಮ್ಮಿ ಆದಾಗ ಲಗೋರಿ ಕಣ್ಣಾಮುಚ್ಚಾಲೆ ಆಡದ್ವಿ.
0: ಆಟ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ. ಅದ್ರಲ್ಲೂ ಮರ ಹತ್ತಿ ಆಡುವಾಗ ಈ ಪದ್ಯ ನೆನ್ಪಾಗುತ್ತೆ ಅಲ್ವಾ?
1: ಹೌದು ಅಣ್ಣ, ಈ ಹಾಡು ನೆನ್ಪಾಗತ್ತೆ. ಹೇಳ?
0: ಹಾ ಹೇಳು.

ಕಚ್ಚುವುದು ಕಚ್ಚುವುದು ನೋಡು, ಮಾವಿನ ಮರದಲ್ಲಿ ಜೇನಿನ ಗೂಡು, ಮಾವಿನ ಮರದಲ್ಲಿ ಜೇನಿನ ಗೂಡು, ಕೈಯಿಟ್ಟರೆ ಕಚ್ಚುವುದು ಕಚ್ಚುವುದು ನೋಡು, ಕೈಯಿಟ್ಟರೆ ಕಚ್ಚುವುದು ಕಚ್ಚುವುದು.

ಕೋತಿ ಬನ್ನಿರೋ ಆಡೋಣ ನಮ್ಮದು ದೋಸ್ತಿ, ಬನ್ನಿರೋ ಆಡೋಣ ನಮ್ಮದು ದೋಸ್ತಿ, ಬನ್ನಿರೋ ಆಡೋಣ. ಮಾವಿನ ಮರದಲ್ಲಿ ಜೇನಿನ ಗೂಡು, ಮಾವಿನ ಮರದಲ್ಲಿ ಜೇನಿನ ಗೂಡು, ಕೈಯಿಟ್ಟರೆ ಕಚ್ಚುವುದು ಕಚ್ಚುವುದು ನೋಡು, ಕೈಯಿಟ್ಟರೆ ಕಚ್ಚುವುದು ಕಚ್ಚುವುದು ನೋಡು. ಹಗ್ಗದ ಚೌಕಾಲಿ ಕಟ್ಟಿರುವೆ ಮರಕ್ಕೆ, ಹಗ್ಗದ ಚೌಕಾಲಿ ಕಟ್ಟಿರುವೆ ಮರಕ್ಕೆ, ಜೀಕುತ್ತಾ ಟೊಂಗೆ ಎಲೆಯನು ಮುಟ್ಟಿ, ಜೀಕುತ್ತಾ ಟೊಂಗೆ ಎಲೆಯನು ಮುಟ್ಟಿ.

ಹಸಿರು ಅಂದಿನ ನೆನಪು, ಇಂದಿಗೂ ಹಸಿರು ಅಂದಿನ ನೆನಪು. ಮಾವಿನ ಮರದಲ್ಲಿ ಜೇನಿನ ಗೂಡು, ಮಾವಿನ ಮರದಲ್ಲಿ ಜೇನಿನ ಗೂಡು. ಕೈಯಿಟ್ಟರೆ ಕಚ್ಚುವುದು ಕಚ್ಚುವುದು ನೋಡು, ಕೈಯಿಟ್ಟರೆ ಕಚ್ಚುವುದು ಕಚ್ಚುವುದು ನೋಡು. ಮಾವಿನ ಮರದಲ್ಲಿ ಜೇನಿನ

0: నోడు కచ్చవదు నోడు
1: కచ్చవదు నోడు.
2: ತುಂಬಾ ಚೆನ್ನಾಗಿ ಹಾಡ್ದೆ ಮನ್ವಿ, ರಜೆಯಲ್ಲಿ ಆಡಿದಾಟಗಳನ್ನ ಕಣ್ಣಿಕ್ಕಡ್ಡಾಗಿ ಹೇಳ್ದೆ. ವಿರಾಂಚ್, ನೀನು ರಜೆಯಲ್ಲಿ ಬೇರೆ ಏನೇನು ವಿಶೇಷ ಮಾಡಿದೆ?
3: ಅಣ್ಣ, ನಮ್ಮ ತಾತ ನನಗೆ ಈಜೋಕೆ ಕಲಿಸಿದ್ರು. ಮಧ್ಯಾಹ್ನ ಸಕ್ಕರೆ ಬಿಸಿಲಿದ್ದಾಗ ತೋಟದ ಪಕ್ಕದ ಬಾವಿಯಲ್ಲಿ ಟ್ಯೂಬ್ ಹಾಕೊಂಡು ಈಜೋಡೋದು ನಂದು ಫೇವ್ರೇಟ್ ಆಗಿತ್ತು. ನೀರಿನಲ್ಲಿ ಗಂಟೆಗಟ್ಟಲೆ ಆಟಾಡೋಕ್ಕೆ ನನಗೆ ಇಷ್ಟ ಆಗಿತ್ತು.
2: ನಿಶ್ಚಲ, ರಜೆಯಲ್ಲಿ ನೀನೇನೇನು ಮಾಡಿದೆ?
4: ನಾನಂತೂ ತೋಟದಲ್ಲಿ ತಾತನ ಜೊತೆಗೆ ಸೇರಿ ಗಿಡಗಳಿಗೆ ನೀರು ಹಾಕೋದು, ಮಾವಿನ ಹಣ್ಣುಗಳನ್ನು ಬುಟ್ಟಿಗೆ ತುಂಬ ಕೆಲಸ ಮಾಡ್ತಿದ್ದೆ. ಮರದಲ್ಲಿ ಹಣ್ಣಾದ ಕಲ್ಮಿ ಮಾವಿನ ಹಣ್ಣು ಕಿತ್ತು ತಿಂದೆ ಅಣ್ಣ, ಸಖತ್ ಸಿಹಿಯಾಗಿತ್ತು. ಆ ಹಣ್ಣು ರುಚಿ ನೀವು ನೋಡಬೇಕಂದ್ರೆ ಮುಂದಿನ ಬೇಸಿಗೆ ರಜಕ್ಕೆ ನೀವು ನಮ್ಮೂರಿಗೆ ಬರಲೇಬೇಕು ಅಣ್ಣ.
2: ಹಾ, ಬರ್ತೀನಿ. ತಣ್ಣನೆಯ ನೀರು, ಸಿಹಿಯಾದ ಹಣ್ಣು, ಕೇಳುವಾಗಲೇ ಬಾಯಲ್ಲಿ ನೀರುರುತ್ತೆ. ಯುವಿನ್, ಅಜ್ಜಿ ಮನೆಯಲ್ಲಿ ನೀನೇನೇನು ತಿಂದೆ ಅಂತ ಹೇಳ್ತೀಯಾ?
5: ಅಜ್ಜಿ ಕೇಳು ಚಿನ್ನೆ, ಬೇಳೆ ಅನ್ನ, ಬಿಸಿ ಬಿಸಿ ರಾಗಿ ಮುದ್ದೆ, ನಾಟಿ ಕೋಳಿ ಸಾರು, ಬೆಲ್ಲದ ಕಜ್ಜಾಯ ಅಂತ ಇದೆ. ದಿನ ಹಬ್ಬದ ತರೇ ತಿಂಡು. ನಮ್ಮ ಅಜ್ಜಿ ಇಲ್ಲೂ ಜಾಸ್ತಿ ಜಾಸ್ತಿ ತುಂಬ ಪ್ರೀತಿಯಿಂದ ಬರ್ತಾ ಇದು.
2: ಹೌದು, ಅಜ್ಜಿ ತಾತನ ಪ್ರೀತಿನೇ ಹಾಗೆ. ಹಾ ಧನ್ವಿತಾ, ಅಜ್ಜಿ ಮನೆಯಲ್ಲಿ ಊಟ ಮಾಡಿ ನೀವೆಲ್ಲ ಏನ್ ಮಾಡ್ತಿದ್ರಿ?
6: ಊಟ ಆದ್ಮೇಲೆ ರಾತ್ರಿ ಕರೆಂಟ್ ಹೋದಾಗ ನಾವೆಲ್ಲ ಅಂಗಳದಲ್ಲಿ ಚಾಪೆ ಹಾಕೊಂಡು ಮಲಗ್ತಾ ಇದ್ವಿ. ಅಜ್ಜಿ ಆಕಾಶದಲ್ಲಿರೋ ನಕ್ಷತ್ರಗಳನ್ನ ತೋರಿಸ್ತಾ ರಾಜಾ ರಾಣಿ ಕತೆ ಹೇಳ್ತಾ ಇದ್ರು. ತಂಪಾದ ಗಾಳಿಗೆ ಆ ಕತೆ ಕೇಳ್ತಾ ಕೇಳ್ತಾ ನಿದ್ದೆ ಬಂದಿದ್ದೇ ಗೊತ್ತಾಗ್ತಾ ಇರ್ಲಿಲ್ಲ.
2: ಊಟ ಮಾಡಿ ಚಾಪೆ ಮೇಲೆ ಮಲಗಿ ಅಜ್ಜಿ ಕತೆ ಕೇಳೋ ಮಜನೇ ಬೇರೆ. ಆಗ ಆ ಚಂದಾಮಾಮನ್ ಕರಿಯೋ ಈ ಜಾನಪದ ಹಾಡು ನೆನಪಾಗುತ್ತೆ ಅಲ್ವಾ ಫ್ರೆಂಡ್ಸ್?
7: ಹೌದು ಅಣ್ಣ, ಹೇಳೋಣ.
2: ಹಾ ಹೇಳೋಣ.

0: ಬೇಸಿಗೆ ರಜಾ ತುಂಬಾ ಸುಂದರವಾಗಿತ್ತು ಅಲ್ವಾ ಫ್ರೆಂಡ್ಸ್?
1: ಹೌದು ಅಣ್ಣ.
0: ಈಗಿನ ಕಾಲದಲ್ಲಿ ಟಿವಿ ಮೊಬೈಲ್ ಅಂತ ಮನೆಯಲ್ಲೇ ಕೂರೋ ಬದಲು ಹೀಗೆ ಪ್ರಕೃತಿಯ ಜೊತೆ ಅಜ್ಜಿ ತಾತನ ಪ್ರೀತಿಯ ಜೊತೆ ರಜೆ ಕಳೆದಿದ್ದು ನಮ್ಗೆಲ್ಲ ತುಂಬಾ ಖುಷಿ ಆಯ್ತು ಅಲ್ವಾ ಫ್ರೆಂಡ್ಸ್?
2: ಹೌದು ಅಣ್ಣ, ನಮಗೂ ಕೂಡ ನಮ್ಮ ನೆನಪುಗಳನ್ನ ಹಂಚಿಕೊಂಡಿದ್ದು ಖುಷಿ ಆಯ್ತು.
0: ಕೇಳಿದ್ರಲ್ಲ ಸ್ನೇಹಿತರೆ, ಇದು ಇವತ್ತಿನ ಹಕ್ಕಿಯ ಬಳಗದ ಮಕ್ಕಳ ಕಲರವ. ಬೇಸಿಗೆ ರಜೆಯಲ್ಲಿ ನಾವೆಲ್ಲ ಏನೇನ್ ಮಾಡಿದ್ದೀವಿ ಅಂತ ಕೇಳಿದ್ರಲ್ಲ, ಹಾಗೆ ನೀವು ನಿಮ್ ಬೇಸಿಗೆ ರಜನ ಹೀಗೆ ಎಂಜಾಯ್ ಮಾಡಿದಿರಾ ಅಲ್ವಾ? ಇವತ್ತಿನ ಹಕ್ಕಿಯ ಬಳಗದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಚಿಲಿಪಿಲಿ ಚಿನ್ನರ ಬಳಗದ ಮಕ್ಕಳಾದ ನಾವು. ನಿರೂಪಕನಾಗಿ ನಾನು ಚಿರಾಗ್ ಪಿ ಶೆಟ್ಟಿ,
2: ನಾನು ಮನ್ವಿ ಗಿರೀಶ್,
3: ನಾನು ಲಾಸ್ಯ,
4: ನಾನು ದನ್ವಿತಾ,
5: ನಾನು ನಿಶ್ಚಲ ರಕ್ಷಿತ್,
6: ನಾನು ಪ್ರಹ್ಲಾದ್,
7: ನಾನು ವಿರಾನ್ ಚಸ್ನಿಕಂ.
0: ನಮಗೆ ತರಬೇತಿ ನೀಡಿದವರು ಮಂಗಳಾ ಕೃಷ್ಣನ್ ಗಾಂಕರ್ ಮತ್ತು ಪೂರ್ಣಿಮಾ ಆರ್ ಬೋಗ್ಲೆ. ಓಕೆ, ಮತ್ತೆ ಸಿಗೋಣ.

ಆಹಾ, ಎಷ್ಟು ಚೆನ್ನಾಗಿರೋ ಹಾಡು! ಅಜ್ಜಿ ಹತ್ತಿರ ಕತೆ ಕೇಳಿ ಅದರ ಸವಿಯನ್ನು ಸವಿದವರೇ ಪುಣ್ಯವಂತರು. ನಿಜಕ್ಕೂ

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು, ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3.

ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಸಮಯ ಇದೀಗ 3 ಗಂಟೆ. ಗುಲ್ಮೋಹರ್ ಹಿಂದಿ ಚಿತ್ರಗೀತೆಗಳು ಇದೀಗ.

0: ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ಹಿಂದಿ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಬ್ಲಾಕ್ ಮೇಲ್ ಚಿತ್ರದಿಂದ ಆಯ್ದ ಕೆಲವು ಹಾಡುಗಳನ್ನ ಇದುವರೆಗೂ ಕೇಳ್ತಾ ಇದ್ರಿ.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
3: ಸಿಂಧೂರ ಬಿಂದಿಗೆ ಜೀವವ ತುಂಬಿದೆ.
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
4: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೆ.
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.
0: ಗುಲ್ಮೋಹರ ಕಾರ್ಯಕ್ರಮದಲ್ಲಿ ಇನ್ನೀಗ ಕೇಳಿ ದಿಲ್ಲಿ ಏಸೆ ಅಪ್ನಾ ಕಹಾ. ಈ ಚಿತ್ರದಿಂದ ಆಯ್ದ ಕೆಲವು ಹಾಡುಗಳನ್ನು

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜಾತಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?

0: ಮಾಡ್ಲಿ?
1: ಏನ್ ಮಾಡ್ಲಿ?
0: ಏನ್ ಮಾಡ್ಲಿ? ಎಫ್ ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
1: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
2: ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.

ಕೌನ್ ಹೇ ಜೋ ಸಪ್ನೋ ಮೇ ಆಯಾ ಈ ಚಿತ್ರದಿಂದ ಆಯ್ದ ಕೆಲವು ಹಾಡುಗಳನ್ನು ಕೇಳ್ತಾ ಇದ್ರಿ. ಗುಲ್ಮೋಹರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.

ಇನ್ನು ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮೇಟ್, 6:15 ಕನ್ನಡ ರತ್ನ ಭಂಡಾರ, ವಿಜ್ಞಾನದ ಮುನ್ನಡೆ ಕ್ಷಮಾವಿ ಅವರಿಂದ 6:30. ಇನ್ನು ಕೃಷಿರಂಗ ಕಾರ್ಯಕ್ರಮ 6:51. ಜಾನುವಾರುಗಳಲ್ಲಿ ಕಂಡುಬರುವ ಕಾಲುಬಾಯಿ ರೋಗ ಕುರಿತಾಗಿ ಡಾಕ್ಟರ್ ವೀರೇಗೌಡ ಅವರೊಂದಿಗೆ ಸಂದರ್ಶನವಿದೆ. ಇವರೊಂದಿಗೆ ತಿಮ್ಮಪ್ಪ ಹೆಚ್ ಗೌಡ. ಇದಾದ ಬಳಿಕ ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಕೆಎನ್ ನರೇಶ್ ಮತ್ತು ಸಂಗಡಿಗರಿಂದ ಭಜನೆ ಪದ. 7:45 ಸಮಾಚಾರ ದರ್ಶನ, ವಾರದ ವಾರ್ತಾ ಚಿತ್ರ ಮೂಡಿಬರ್ತಾ ಇದೆ. ಇನ್ನು ರಾತ್ರಿ 8:00 ಪ್ರಾಯೋಜಿತ ಕಾರ್ಯಕ್ರಮ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್, ಮಣಿಪಾಲ್ನ 33ನೇ ಘಟಿಕೋತ್ಸವದ ಬಾನುಲಿ ವರದಿಯಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪಾಲ್. ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ. ಇನ್ನು ಸಿರಿಗಂಧ 8:15. 9:15 ಶಶಿಧರ್ ಕೋಟೆ ಹಾಡಿರುವ ಭಾವಗೀತೆಗಳು. ಯುವವಾಣಿ ಕಾರ್ಯಕ್ರಮ ರಾತ್ರಿ 9:30. ರಾಜ್ಯಮಟ್ಟದ ನಾವೀನ್ಯತೆ ಆವಿಷ್ಕಾರ ಪ್ರಶಸ್ತಿಗೆ ಭಾಜನರಾಗಿರುವ ದಾವಣಗೆರೆಯ ನಿಖಿತಾ ಎಸ್ ರಾಜ್ ಕಪಿನಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನಿರಂಜನಮೂರ್ತಿ ಆರ್ ಪಂಡರಹಳ್ಳಿ. ರಾತ್ರಿ 10:00 ರಾಷ್ಟೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. ಪಂಡಿತ್ ಕೈವಲ್ಯಕುಮಾರ್ ಗುರವ್ ಅವರಿಂದ ಖಯಾಲ್ ಗಾಯನ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಕಾರ್ಯಕ್ರಮ ಇಂದು ರಾತ್ರಿ 10:00 ದೆಹಲಿ ಕೇಂದ್ರದಿಂದ. ಈ ಎಲ್ಲಾ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಇದು ಆಕಾಶವಾಣಿ ಬೆಂಗಳೂರು. ಇದುವರೆಗೂ ನಿಲಯದ

ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳಿದರೆ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 4:02:30 ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಬೆಳಗ್ಗೆ 6:10 ನಾಗಾರ್ಚನೆ.
1: ವೇಣುನಾದ ಪ್ರಿಯ ಗೋಪಾಲ ಕೃಷ್ಣ
0: ನಾಗಾರ್ಚನೆ ಇದು ಮನದ.

ಝುಕೆ ಝುಕಿಸಿ ನಸರ್ ಬೇಕಾರ್ಕರ್ ಹೇ ಈ ಒಂದು ಗಜಲ್ನ ಪ್ರಸಾರ ಮಾಡಬಹುದು ಅಂತ ರಾಕೇಶ್ ಅವರು ಹರಿಹರದಿಂದ ಕೇಳ್ತಾ ಇದ್ದಾರೆ. ಧಾರಾಳವಾಗಿ ನಿಮ್ಮಿಷ್ಟದ ಗಜಲ್ ನಿಮ್ಗಾಗಿ ಮೂಡಿ ಬರ್ತಾ ಇದೆ, ಕೇಳಿ.

ಇಂದಿನ ಮಿಕ್ಸ್ಡ್ ಮೆಲೋಡಿಸಲ್ಲಿ ನೀವು ಗಜಲ್ಗಳನ್ನ ಕೇಳಲಿದ್ದೀರಿ. ನಿಮ್ಮಿಷ್ಟದ ಗಜಲ್ಗಳನ್ನ ಕೂಡ ನೀವು ವಾಟ್ಸ್ಆ್ಯಪ್ ಮಾಡಬಹುದು 9480809101.

ಸಮಯ 4:19 ನೀವು ಕೇಳ್ತಾ ಇದ್ರೆ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನಬಿಲ್ಲು 101.3 FM ಮಿಕ್ಸ್ಡ್ ಮೆಲೋಡೀಸ್ ನಲ್ಲಿ ಮಧುರವಾದ ಹಿಂದಿ ಗಜಲ್ಗಳನ್ನ ಕೇಳ್ತಾ ಇದ್ರ ಈ ತಂಪಾದ ಹೊತ್ತಲ್ಲಿ ಇಂಪಾದ ಗಜಲ್ಗಳು ಈಗ ಒಂದು ಬ್ಯೂಟಿಫುಲ್ ಗಜಲ್ ಮೂಡ್ ಬರ್ತಾ ಇದೆ ಕೇಳಿ ಎಂಜಾಯ್ ಮಾಡಿ ದಿಲ್ದೇ ನೀಡೆ ಅನ್ನೋ ಗೀತೆ.

ಸಮಯ 4:24 ನೀವು ಕೇಳ್ತಾ ಇದ್ರೆ ನಿಮ್ಮ ಮನೆ ಬಾಗಿಲು ಮಳೆ ಬೆಲ್ಲು ಕನ್ನಡ ಕಾಮನಬೆಲ್ಲು 101.3 FM ವಾಣಿಶಿಯವರು ಧಾರವಾಡದಿಂದ. ಮೊನ್ನೆ ನೀವು FM ಮತ್ತೆ FM ಇಂಟರ್ನೆಟ್ ಬಗ್ಗೆ ಇನ್ನೊಬ್ಬರು ಸೇರಿಕೊಂಡು ನಡೆಸ್ಕೊಟ್ಟಂತಹ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು ಕೇಳಿದೆ ಅಂತ ಹೇಳಿದ್ರೆ ಥ್ಯಾಂಕ್ ಯು ಸೋ ಮಚ್. ಆಕಾಶವಾಣಿಗೆ 90ರ ಸಂಭ್ರಮದ ಒಂದು ರೂಪಕವನ್ನು ನಾವು ತಯಾರು ಮಾಡಿದ್ವಿ. ಎಲ್ಲರೂ ಕೇಳಿ ಇಷ್ಟಪಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಯ್ ಮಂಜುನಾಥ್, ಹೇಗಿದ್ದೀರಾ? ತುಂಬಾ ದಿನ ಆಯ್ತು ಮಾತಾಡಿ ಅಂತ ಇದ್ದಾರೆ. ಊಟ ಆಯ್ತು, ನಾನ್ ಸಖತ್ತಾಗಿದ್ರೆ ನೀವ್ ಹೇಗಿದ್ದೀರಾ? ತುಂಬಾ ದಿನ ಆಯ್ತು ಮಾತಾಡಿ ಅಂತ ಹೇಳ್ತಾ ಇದ್ರೆ ಆಮೇಲೆ ಆಗಾಗ ನನ್ನ ಶೋಗ್ ಬಂದಾಗೆಲ್ಲ ಕಾಲ್ ಮಾಡ್ಬೇಕು ತಾನೆ? ಕಾಲೇ ಮಾಡಲ್ಲಪ್ಪ, ನೀವು ಸುಮ್ನೆ ಕಾಲ್ ಮಾಡಿದ್ರೆ ತುಂಬಾ ಐದು ದಿನ ಆಯ್ತು ಮಾತಾಡಿ ಅಂತೀರ. ಪೂಜಾ ಕಶ್ಯಪ್ ಅವರು ಮೆಸೇಜ್ ಆಗಿತ್ತಿದು. ಮತ್ತೊಂದಷ್ಟು ಮಧುರವಾದ ಗಜಲ್ಗಳು ನಿಮ್ಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 ರಲ್ಲಿ.

है ये आशिक का।

0: ಜಗಮಲಗು ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ.
1: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

0: Akashvani FM Rainbow 101.3 MHz Musically yours.
1: ಸಮಯ 4:34 ಒಂದರ್ಧ ಗಂಟೆ ನಾವು ಗಜಲ್ಗಳನ್ನ ಕೇಳ್ತಾ ಇದ್ದೀವಿ. ಒಂಚೂರು ಮಾಡೋಣ, ಚೇಂಜ್ ಮಾಡೋಣ, ಒಂಚೂರು ಫಾಸ್ಟ್ ಬೀಟ್ ಪೆಪ್ಪಿ ಸಾಂಗ್ಸ್ ಪಾಪ್ ಸಾಂಗ್ಸ್ಗೆ ಶಿಫ್ಟ್ ಆಗೋಣ, ಏನಂತೀರಾ? ಈಗ ಒಂದಷ್ಟು ಹಿಂದಿ ಪಾಪ್ ಗೀತೆಗಳನ್ನ ಕೇಳ್ತಾ ಸಾಗೋಣ. ಮೊದಲಿಗೆ ಕಬಿ ತೋ ನಜರ್ ಮಿಲಾ.

0: ಮುಂಬೆಳಗನೇಸರ ನಗೆಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕ
0: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಸಮಯ 4:43 ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಾಡಬಲ್ಲೋ ಕನ್ನಡ ಕಾಮನ ಬಿಲ್ಲು 101.3 ಎಫ್ಎಂ ಅಲ್ಲಿ ಮಿಕ್ಸ್ಡ್ ಮೆಲೋಡೀಸ್ ಕೇಳ್ತಾ ಸಾಕ್ತಾ ಇದೀವಿ. ಈ ಹೊತ್ತಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮ ಮನೆ ಮಾತು ಅರ್ಜಯ್ ಮಂಜುನಾಥ್.
4: ಬ್ಯಾಕ್ ಟು ಬ್ಯಾಕ್ ಎರಡು ಪಾಪ್ ಸಾಂಗ್ಸ್ ಕೇಳಿ ಎಂಜಾಯ್ ಮಾಡಿ.

0: ಸಮಯ 4 ಗಂಟೆ 50 ನಿಮಿಷ ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM. ಇಷ್ಟು ಮಿಕ್ಸ್ಡ್ ಮೆಲೋಡಿಸ್ ತಾನೆ ನಿಮ್ ಜೊತೆ ಆಗಿದ್ದು ನಿಮ್ಮನೆ ಮಾತು ಆರ್ ಜೆ ಮಂಜುನಾಥ್. ನಾನೀಗ ತಡ ಬಾಯ್ ಬಾಯ್ ಹೇಳಿ ಹೊರಡೋ ಹೊತ್ತಾಯ್ತು. ಮತ್ತೆ ಸಿಗೋಣ, ಮತ್ತೆ ಸಿಗೋರ್ಗು ನೀವೇನ್ ಮಾಡ್ಬೇಕು, ನೀವು ನೆನ ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತೀರ ಅಲ್ವಾ? ಕೊಡುವುದೇನು, ಕೊಂಬುದೇನು, ಒಲವು ಸ್ನೇಹ ಪ್ರೀತಿ.
1: ಕುಚ್ ಬಾತೆ ಅನ್ಕಹಿ ದಿಲ್ ಮೇ ದಬಿ ರಹ ಜಾತಿ ಹೈ ಜೋ ಕಭಿ ತಪಿಶ್ ಕಭಿ ಖಲಿಶ್ ಔರ್ ಕಭಿ ಘುಟನ್ ಬನ್ಕರ್ ಹಮೇಶಾ ಸತಾತಿ ಹೈ ಇಸಿಲಿಯೇ ಜೋ ಕಹನಾ ಹೈ ಕಹ ದೋ ವರ್ನಾ ಯೇ ಅನ್ಕಹಿ ಯಾದೇ ಬನ್ಕರ್ ತಮಾಮ್ ಉಮ್ರ ತುಮ್ಹಾರಾ ಪೀಛಾ ಕರೇಂಗೇ.

ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು, ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮಜತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3.
1: ಇದುವರೆಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ನಿಲಯದ ಸಂಜೆ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಪ್ರಿಯ ಶ್ರೋತೃಬಾಂಧವರಿಗೆಲ್ಲ ಶುಭ ಸಂಜೆಯ ಆತ್ಮೀಯ ನಮಸ್ಕಾರಗಳು. ಸಮಯ ಈಗ 5:25.
2: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಕಾಂಗರೂ ಮದರ್ ಕೇರ್ ಬಗ್ಗೆ ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
4: ಅಯ್ಯೋ ಏನ್ ಬಿಸಿಲು,
5: ಭಾರಿ ಬಿಸಿಲು ಅದು.
4: ನೀರ್ ನೋಡಿಲ್ಲ, ನೀರ್ ಹೆಂಗ ಇಳಿಯತ್ತ? ಮೈ ಎಲ್ಲ ಉರಿ ಆತೈತಿಪ್ಪ ಇಂಥ ಬಿಸಿಲ. ಅಯ್ಯೋ ಇಷ್ಟು ವರ್ಷದಾಗ ಇಂಥ ಬಿಸಿಲನ್ನ ಯಾವಾಗ ನೋಡಿಲ್ಲ ನೋಡ.
5: ಮಾರಿ ಮಾರಿ ಉರಿ ಆಗ್ತದ ನೋಡಿ, ಹಂಗಾಗಿ
4: ಅದ್ರೊಳಗೆ ನೋಡಿ ಬಿಸಿಲಾಗ ಅಡ್ಡಾಡಿ ಬಂದಿರ್ತೀವಿ. ಅದ್ರೊಳಗೆ ನೋಡಲ್ಲಿ ಡಾಂಬರ್ ರೋಡ್ನ

0: ಹೆಂಗ್ ಜಳ
1: ಹೇಳ ಜಳ ಹೊಡಿತೈತಿ
2: ಯಾಕ್ರೋತ ಮೂಳೆ ಎಲ್ಲಿ ಹೋಗಿದ್ರು ಬಿಸಿಲಾಗ
0: ಬರೀ ಏನಾರ ಬರೀ ಬರೀ
1: ಇಲ್ಲೇ ಸ್ವಲ್ಪ ಕೆಲಸ ಇತ್ರೆ ಹಿಂಗಾಗಿ ಹೋಗಿ ಬಂದಿವ್ರಿ ಬಿಸಿಲಾಗ ರಗಡ ರಗಡ ಆಗಿ ಹೋತ್ ನೋಡ್ರಿ.
2: ಅಲ್ಲೋ ಮುಂಜಾನೆ ಎದ್ದ ತಂಪತ್ನಾಗ ಕೆಲಸ ಮಾಡ್ಕೋಬೇಕಿಲ್ಲ ಅದೆಲ್ಲ ಬಿಟ್ಟು ಇಂಥ ಬಿಸಿಲಾಗ ತಿರುಗಾಡಿ ಏನು ಮಾಡ್ತೀರಿ ಮರ್ಯ? ರೇಡಿಯೋ ಪಾಡಿ ಏನು ಕೇಳಂಗಿಲ್ಲ ಕಾಣ್ತದ ನೀವು? ಹಾಂ, ರೇಡಿಯೋ ನ್ಯೂಸ್ ಪೇಪರ್ ಓದ್ತಿರಲ್ಲ?
0: ಏ ರೇಡಿಯೋದೇ ಕೇಳ್ಯವ್ರಿ ಈಕರೆ, ಆದ್ರೆ ಕೆಲಸ ಇರ್ತಾವಲ್ಲ ರೀ, ಹೋಗಬೇಕಾಕತಿ ಮತ್ತೆ ಅನಿವಾರ್ಯ, ಮತ್ತೆ ಅದ್ರ ಸಂಬಂಧ ಹೋಗಿದ್ದೇವೆ ನಾವು.
2: ಅಲ್ಲೂ ನೀವು ಕೆಲಸ ಇರ್ತಾವ, ನಮ್ಮೂ ಇರ್ತಾವ, ನಿಮ್ಮೂ ಇರ್ತಾವ, ಒಪ್ಕೋತೀನಿ ಇಲ್ಲ ಅಂತಲ್ಲ, ಸ್ವಲ್ಪ ತಂಪತ್ನಾಗ ಮಾಡ್ಕೊಂಡ್ರೆ ನಿಮಗೂ ಆರಾಮ. ಈಗ ನೋಡಿ ಎಷ್ಟು ಹೈರಾಣ ಈಗ ನಿಮ್ಗೆ.
0: ಏ ಭಾಳ ಹೈರಾಣ ಆತ್ರಿ. ಏ ಅದ್ರೊಳಗೂ ಕೃಷ್ಣ ಗಾಡಿ ಹೊಡೆಯತ್ತಿದ ನೋಡ್ಬೇಕು, ಮೂವತ್ತು ನೋಡ್ರಿ ಹೆಂಗೈತಿ, ಕರ್ರಗಾಗೈತಿ ನೋಡೊಂದು.
2: ಅದನ್ನ ನೋಡಾಕತ್ತೀನ. ಅದು ಇನ್ನೂ ಒಂದು ವರ್ಡ್ ಕೇಳಿರೇನ ನೀವು, ಸಣ್ಣ ಸ್ಟ್ರೋಕ್ ಅಂತ ಹೇಳಿ.
0: ಸಣ್ಣ ಸ್ಟ್ರೋಕ್ ರೀ, ಹೊಸದು ಕೇಳಿದಂಗಾಯ್ತಲ್ಲ.
2: ಅದು ಈ ವರ್ಷ ಏನಾಗೈತಪ್ಪ ಅಂದ್ರೆ ಶಾಖದ ಅಲೆಗಳು ಈ ವರ್ಷ ಜಾಸ್ತಿ ಅದಾವು. ಪ್ರತಿ ವರ್ಷ ಬೇಸಿಗೆಯಲ್ಲಿ ಬಿಸಿಲಿರುವುದು ಬೇರೆ, ಈ ವರ್ಷ ಏನಾಗೈತಪ್ಪ ಅಂತಂದ್ರೆ ಶಾಖದ ಅಲೆಗಳು ಜಾಸ್ತಿ ಅದಾವು. ಆ ಶಾಖದ ಅಲೆಗಳಿಂದ ಆಗುವಂಥ ನಮ್ಮ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀರ್ತೈತಲ್ಲ, ಆ ಪರಿಣಾಮ ಬೀರೋದಕ್ಕೇ ಇದು ಸನ್ ಸ್ಟ್ರೋಕ್ ಅಂಥೇಳಿ ಒಂದು ಈ ವರ್ಷ ಒಂದು ಕಂಡುಕೊಂಡಂತ ಒಂದು ವರ್ಡ್ ಇದು.
0: ಏ ಹೌದ್ರಿ, ಅಂದ್ರೂ ವರ್ಷಕ್ಕಿಂತ ಈ ವರ್ಷ ಭಾಳ ಬಿಸಿಲು ಐತಲ್ಲ ಕೃಷ್ಣ.
1: ಭಾಳ ಬಿಸಿಲು, ಭಾಳ ಬಿಸಿಲು.
0: ಅದ್ರೊಳಗು ಜಳ ಅಂತೂ ಸಿಕ್ಕಾಪಟ್ಟೆ ಹರಿತಪ್ಪ. ಈಗ ನೋಡಲ್ಲಿ ರೋಡ್ ಮೇಲೆ ನೋಡಲ್ಲಿ, ಅಲ್ಲಿ ಹೊಲ್ದಾಗ ನೋಡಲ್ಲಿ ಹೆಂಗೆ ಜಳ ಹೇಳಾದಕ್ಕೆ ನೋಡಲ್ಲಿ.
1: ಮುಂಜಾನೆ ಸ್ವಲ್ಪ ಲೇಟ್ ಆಗಿಬಿಡ್ತು ನಾವು ಎದ್ದು ಹೋಗ್ಲಿಕ್ಕೆ.
0: ನೀನಪ್ಪ ಲಘು ಹೋದ್ನ ನೀನು ಲಘು ಹೇಳಿಲ್ಲ ನೋಡಿ.
1: ಆದಷ್ಟು ತಂಪತ್ನೇ ಕೆಲಸ ಮಾಡ್ಕೋಬೇಕು ನೋಡಿ. ಸರ್ ಹೇಳ್ದಂಗೆ ತಂಪತ್ನೇ ಕೆಲಸ ಮಾಡ್ಕೊಂಡ್ರೆ ನಮಗೆ ಈ ಪ್ರಾಬ್ಲಮ್ ಆಗಿಲ್ಲ. ಹೀಟ್ ಸ್ಟ್ರೋಕ್ ಬಗ್ಗೆ ಹೇಳಾತಿರಲ್ಲ, ಹೇಳ್ರಿ ಅದನ್ನ.
2: ಈಗ ಶಾಖದ ಅಲೆಗಳಂತಂದ್ರೆ ಅದು ಚಿಕ್ಕ ಮಕ್ಕಳಿಂದ ಹಿರಿಯ ನಾಗರಿಕರವರೆಗೆ ಏನಾಗುತ್ತಪ್ಪ ಅಂತಂದ್ರೆ ಬಿಸಿಲಾಗಿ ನೀವು ಹೋಗ್ತೀರಿ, ಈಗ ನೀವು ಗಾಡಿ ಮೇಲೆ ಹೋಗಿರಿ, ಗಾಡಿ ಮೇಲೆ ಹೋಗಿ ಅದು ಅತಿಯಾದ ಶಾಖದ ಅಲೆಯಿಂದ ಏನಾಗುತ್ತೆ, ಹೆಚ್ಚಿನ ಮಟ್ಟಿಗೆ ನಿಮ್ಮ ಶರೀರದಿಂದ ಬೆವರು ಹೊರಗೆ ಹೋಗುತ್ತೆ.
0: ಹೌದು,
2: ಬೆವರು ಹೊರಗೆ ಹೋದಂಗೆ ಹೋದಂಗೆ ನೀರಿನ ಅಂಶ ಕಡಿಮೆ ಆಗ್ತತಿ.
0: ಅಂದ್ರೆ ದೇಹದಲ್ಲಿರುವಂತ ನೀರಿನ ಅಂಶ ಪೂರ ಕಡಿಮೆ ಆಗತ್ತೇನ್ರಿ?
2: ಕಡಿಮೆ ಆಗ್ತತಿ, ಅದಕ್ಕೆ ನಿರ್ಜಲೀಕರಣ ಅಂತ ಕರೀತಾರ. ಹೌದಾ? ಅದಕ್ಕೆ ನೀವು ಏನ್ ಮಾಡ್ಬೇಕು, ನಿಮಗೆ ನೀರಡಿಕೆ ಆಗಲಿ ನೀರಡಿಕೆ ಆಗದೇ ಇರಲಿ, ನೀವು ಪ್ರತಿ ಒನ್ ಅವರಿಗೆ ಒಂದು ಗಂಟೆಗೆ ಏನ್ ಮಾಡ್ಬೇಕಂದ್ರೆ ಒಂದು ಗ್ಲಾಸ್ ನೀರು ಕುಡಿಬೇಕು. ನೀರು ಕುಡಿಯೋದ್ರಿಂದ ನಿಮ್ಗೆ ನೀರಿನ ಅಂಶ ಕಡಿಮೆ ಆಗುದಿಲ್ಲ.
1: ಹೌದು.
2: ಮತ್ತೀಗ ಅದ್ರ ಜೋಡಿ ಏನ್ ಮಾಡ್ಬೇಕು, ಈಗ ನೀವು ರೋಡ್ ಮ್ಯಾಗ ಗಾಡಿ ಮೇಲೆ ಬಂದ್ರಲ್ಲ, ಈಗ ಗಾಡಿ ಮೇಲೆ ಬಂದಾಗ ಅಲ್ಲಿ ಕರ್ಬೂಜ ಮತ್ತ ಕಲ್ಲಂಗಡಿ ಎಳ್ನೀರ್ ಇವೆಲ್ಲ ಮಾರ್ತಿರ್ತಾರ.
0: ಹೌದು.
2: ಈಗ ಅದ್ರ ಹೋಗಿನ ಬೇಲ್ಪುರಿ ತಿಂದ್ಯ ಪಾನಿಪುರಿ ತಿಂದ್ಯ ಮಾಡ್ತಿರ್ತೀರ, ಅದ್ರಕ್ಕಿಂತ ಅದ್ರಕ್ಕಿಂತ ಇವನ್ ತಿನ್ನೋದು, ಇವನ್ ಕುಡಿಯೋದು, ಈ ಹಣ್ಣುಗಳನ್ನು ತಿನ್ನೋದ್ರಿಂದ ಎಳ್ನೀರ್ ಕುಡಿಯೋದ್ರಿಂದ ಏನಾಗ್ತತಿ, ನಮ್ಗೆ ಆರೋಗ್ಯದ ಮ್ಯಾಗ ಒಳ್ಳೇದಾಗ್ತತಿ ಆರೋಗ್ಯಕ್ಕೆ.
1: ಹೌದು.
2: ಮತ್ತು ಅದರಲ್ಲಿಂದ ಈಗ ಸನ್ ಸ್ಟ್ರೋಕ್ ಅಂತೇಳಿ ಆಗಲೇ ಒಂದು ಶಬ್ದ ಹೇಳಿದೆ ನಿಮ್ಗೆ. ಅದರಲ್ಲಿಂದ ಏನಾಗ್ತದಪ್ಪ ಅಂತಂದ್ರೆ ಮನುಷ್ಯ ಈ ಅತಿಯಾದ ಬಿಸಿಲಲ್ಲಿ ತಿರುಗಾಡೋದ್ರಿಂದ ನಮ್ಮ ಬ್ರೇನ್ ಸರಿಯಾಗಿ ಕೆಲಸ ಮಾಡೋದಿಲ್ಲ, ಚಕ್ರ ಬರ್ತೈತೆ ಅದರಲ್ಲಿಂದ. ಚಕ್ರ ಬಂದು ಎಲ್ಲೋ ಈಗ ನೀವು ಗಾಡಿ ಹೊಡೆಯಾಕತ್ತಿದ್ರಿ, ಒಂದು ವೇಳೆ ಚಕ್ರ ಬಂತಪ್ಪ ಅಂತಂದ್ರೆ ಗಾಡಿ ಮ್ಯಾಗಿಂದ ಕೈಯೋ ಕಾಲೋ ಮುರ್ಕೊಳ್ಳೋದಾಗ್ತತಿ. ಅದಕ್ಕೆ ಆದಷ್ಟು ಬಿಸಿಲಾಗಿ ನೀವು ತಿರುಗಾಡ್ಲಾರ್ದನೆ ನೀವು ಆಗಲೇ ಹೇಳ್ದಂಗೆ ಮತ್ತು ರೇಡಿಯೋದಾಗ ಅದು ಹೇಳ್ತಾ ಇರ್ತಾರೆ, ತಾಸಿಗೊಮ್ಮೆ ಒಂದು ಗ್ಲಾಸ್ ನೀರು ಕುಡಿಬೇಕು ಅಂಥೇಳಿ. ಮತ್ತು ಇವೆಲ್ಲ ಹಣ್ಣು ತಿಂತಾ ಹೋದ್ರೆ ಈಗ ಬೆವರಿನ ಜೊತೆ ಏನಾಗಿರ್ತದಪ್ಪ ಅಂದ್ರೆ ಕೇವಲ ನೀರಿನ ಅಂಶ ಅಷ್ಟೇ ಹೊರಗೆ ಹೋಗಿರಂಗಿಲ್ಲ, ನಮ್ಮ ದೇಹದಲ್ಲಿದ್ದಂಥ ಲವಣಾಂಶಗಳು ಕೂಡ ದೇಹದಿಂದ ಹೊರಗೆ ಹೋಗಿರ್ತವೆ. ಅದಕ್ಕೆ ಇವೆಲ್ಲ ಹಣ್ಣುಗಳನ್ನು ತಿಂದು ಸ್ವಲ್ಪ ನೀರು ಕುಡಿಯೋದ್ರಿಂದ ಏನಾಗ್ತತಿ, ಅವು ಹೊಳ್ಳಿ ಜನ್ರೇಟ್ ಆಗಿ ನಮ್ಮ ದೇಹದ ಆರೋಗ್ಯ ಸ್ಥಿತಿ ಒಂದು ಲೆವೆಲ್ ಇರ್ತದೆ, ಕಾಪಾಡ್ಕೋಬಹುದು. ಇದರಲ್ಲಿಂದ ಏನಾಗ್ತತಿ, ಸಣ್ಣ ಹುಡುಗರಿದ್ರೆ ಅವು ಕಂಟಿನ್ಯೂ ಅಳ್ಕೋತಿರ್ತಾವ, ಸುಮ್ಮೆ ಏನಾಗ್ತತಿ ಸಿಟ್ಟು ಬರ್ತೈತಿ, ಏನ ಇಂಥ ಬಿಸಿಲತ್ನಾಗ ಕಾಡ್ತಾವ ಹೊಡಿತೀವಿ ನಾವು. ಆದ್ರೆ ಯಾಕೆ ಅಳ್ತಾವ ಅವು ಕೇಳಕ್ ಬಾಯಿರಂಗಿಲ್ಲ, ನಾವೇನ್ ಮಾಡ್ತೀವಿ ತಿಳ್ಕೊಳಂಗಿಲ್ಲ ಎದಕ್ಕೆ ಅಂತೇಳಿ.
1: ತ್ರಾಸ ಆಗ್ತೀವಿ ಬಿಸಿಲಿಗೆ.
2: ಹಾ, ಬಿಸಿಲಿಗೆ ತ್ರಾಸ ಆಗ್ತತಿ, ನೀರಡಿಕೆ ಆಗಿರ್ತಿತ್ತು ಆದ್ರೆ ಹೇಳಕ್ ಬಾಯಿ ಇರುದಿಲ್ಲ. ಅದಕ್ಕೆ ಅವಕ್ಕೂ ಏನದ, ಚಮಚೆಲೆ ಚಮಚೆಲೆ ನೀರು ಹಾಕ್ಬೇಕು. ನಾವು ನೀರು ಹಾಕೋದಿಲ್ಲ, ಹೊಟ್ಟೆ ತುಂಬ ತಿನ್ಸಿನಿ ಸುಮಾ ಅಳತತ್ ನೋಡತ್ತೆ ಹೊಡೆದು ಬಿಡ್ತೀವಿ ಒಮ್ಮೆ ಸಿಟ್ನಾಗ. ಅದಕ್ಕೆ ಅವಕ್ಕೂ ಕೂಡ ತಾಸಿಗೊಂದು ಐದರಿಂದ ಆರಾರು ಚಮಚೆ ನೀರು ಹಾಕಿದಂದ್ರೆ ಹಾಕಿ ನೋಡ್ಬೇಕಾದ್ರೆ, ತಾಸಿಗೊಮ್ಮೆ ಐದರಿಂದ ಆರಾರು ಚಮಚೆ ನೀವು ನೀರು ಹಾಕಿದ್ರೆ ಅಂದ್ರೆ ಕುಡಿತದ, ನೀರಡಿಕೆ ಆಗಿರ್ತದೆ. ನೀರಡಿಕೆ ಆಗಿ ಅದೇನು ಮಾಡ್ತದೆ, ಅದು ಆ ರೀತಿ ಅಳತಿರ್ತದೆ, ಅದು ಇರಿಟೇಟ್ ಆಗ್ತಿರ್ತದೆ. ಅದಕ್ಕೆ ಅಷ್ಟು ನಮಗೆ ಹೋದಷ್ಟು ಬೆವರು ಹೋಗ್ಲಿಕ್ಕಿಲ್ಲ ಅಂದ್ರೂ ಅದಕ್ಕೆ ಏನಾಗ್ತತಿ, ಅದು ಬಾಯಾರಿಕೆ ಆಗಿ ಈ ಶಾಖದಲ್ಲಿ ಪರಿಣಾಮ ಸಣ್ಣ ಮಕ್ಕಳು ಹಿಡ್ಕೊಂಡು ಹಿರಿಯ ನಾಗರಿಕರ ಮೇಲೂ ಬೀರ್ತಿರ್ತದೆ. ಮತ್ತು ನಾವು ಇನ್ನೊಂದು ಏನು ತಪ್ಪು ಮಾಡ್ತೀವಿ ಅಂದ್ರೆ, ಈಗ ಮನೆಯೊಳಗೆ ಇವ್ರು ಇರ್ತಾರೆ ವಯಸ್ಸಾದ ತಾಯಿ ತಂದೆ ಇರ್ತಾರೆ. ಹೌದಾ? ತಾಯಿ ತಂದೆ ಇದ್ರೆ ಈಗ ಅವ್ರದ್ದೇನೋ ಗೌರ್ಮೆಂಟ್

0: ಎಂಪ್ಲಾಯ್ ಇರ್ತಾರೆ, ಸರ್ಕಾರಿ ನೌಕರರಾಗಿ ನಿವೃತ್ತಿ ಆಗಿರ್ತಾರೆ. ಆ ನಿವೃತ್ತಿ ಆದವ್ರದ್ದು ಪೆನ್ಷನ್ ತಕೊಂಬರಕ್ಕೋ ಅಥವಾ ಬ್ಯಾಂಕಿಗೆ ಹೋಗಿ ರೊಕ್ಕ ತಕೊಂಬರಕ್ಕೋ ಹೋಗ್ತಿರ್ತಾರೆ. ಅವ್ರು ಮಾಡೋ ತಪ್ಪೇನಂದ್ರೆ, ಈಗ ಬ್ಯಾಂಕ್ಲಿಂದ ಚೆಕ್ ಬುಕ್ ತೊಗೊಂಡು ಚೆಕ್ ಮ್ಯಾಗ ಮನೆಯೊಳಗೆ ಮಕ್ಕಳಿರ್ತಾರೆ, ಮೊಮ್ಮಕ್ಕಳಿರ್ತಾರೆ, ಅವ್ರ ಹೆಸರಿಗೆ ಚೆಕ್ ಬರೆದು ಕೊಟ್ಬಿಟ್ರಂದ್ರೆ ಹೋಗಿ ರೊಕ್ಕ ತಕೊಂಬರ್ಬೋದು. ಈ ವಯಸ್ಸಾದ್ರೂ ಹೋದ್ರೆ ಏನಾಗ್ತೈತಿ, ಸ್ವಲ್ಪ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದೆ. ಆ ರೋಗ ನಿರೋಧಕ ಶಕ್ತಿ ಕಡಿಮೆ ಇತ್ತು ಅಂತಂದ್ರೆ ಅವಾಗ ಏನಾಗ್ತದೆ, ಆ ರೋಗ ನಿರೋಧಕ ಶಕ್ತಿ ಕಮ್ಮಿ ಇದ್ದಾಗ ಎಲ್ಲರೂ ಆ ಚಕ್ರ ಬಂದು ಬೀಳುವಂಥ ಚಾನ್ಸಸ್ ಇರ್ತದೆ. ಈಗ ನಾವೇನು ತಿಳ್ಕೊಂಡಿರ್ತೀವಿ, ಬ್ಯಾಂಕಿಗೆ ಹೋಗ್ಯಾರ್ಬಿಡು ಬರ್ತಾರೆ, ಇಲ್ಲೇ ಯಾರು ಭೇಟಿಯಾಗಿರ್ಬೇಕು, ಮಾತಾಡ್ಕೋತ ಕೂತಿರ್ತಾರೆ. ಆ ಬೀಳುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಲ್ಲಿಗೋ ಅಥವಾ ಒಂದು ಯಾವುದೋ ಕೆಬ್ಬಣದ ಪಾರ್ಟಿಗೋ ಎಲ್ಲೋ ತಲೆ ಬಡಿತು ಅಂದರೆ ಮತ್ತೆ ಗಾಯ ಆಗುವಂಥ ಚಾನ್ಸಸ್ ಇರ್ತದೆ, ಅಥವಾ ಒಳಗಡೆ ಎಲ್ಲಿ ಬಡ್ದಿರ್ತದೆ ಏನಾಗಿರ್ತದೆ ಗೊತ್ತಾಗೋದಿಲ್ಲ. ಹೀಗಾಗಿ ಅವ್ರು ಮತ್ತೆ ನಾವು ಸ್ಕ್ಯಾನಿಂಗ್ ಮಾಡಿಸೋ ಇವೆಲ್ಲ ಮಾಡಿ ಅನಾಹುತ ಮಾಡ್ಕೊಳ್ಳೋಕ್ಕಿಂತ ಆದಷ್ಟು ಒಂದು ಚೆಕ್ ಬುಕ್ ಮ್ಯಾಗ ಅವರು ಸಹಿ ಮಾಡಿಕೊಟ್ರಂದ್ರೆ ನಾವ್ಯಾರು ಹೋಗಿ ತೊಗೊಂಡು ಬರ್ಬೋದು. ಇವೆಲ್ಲ ಹಿರಿಯ ನಾಗರಿಕರು ಕೂಡ ಮಾಡುವಂಥ ತಪ್ಪುಗಳು ಇವೆಲ್ಲ. ಅದಕ್ಕೆ ಶಾಖದಲ್ಲಿಗೆ ಈ ವರ್ಷದ ಒಂದು ಇದನ್ನು ನೋಡಿದರೆ, ಆದಷ್ಟು ಬೆಳಗ್ಗೆ 11 ಗಂಟೆಯಿಂದ ಸಂಜೆ 4 ಗಂಟೆ ತನಕ ಎಲ್ಲೂ ಹೊರಗೆ ಯಾರೂ ತಿರುಗಾಡಬಾರ್ದು, ಯಾವ ವಯಸ್ಸದವರು ತಿರುಗಾಡಬಾರ್ದು
1: ಅವಶ್ಯಕತೆ ಇಲ್ಲ. ಮೊನ್ನೆ ಪೇಪರ್ದಾಗ ಕೊಟ್ಟಿದ್ರಣ್ಣ, ಹಿಂಗ ಅಲ್ಲಿ ಒಬ್ಬ ಹುಡುಗ ಮಾರ್ಕೆಟ್ ಹೋಗಿದಂತ, ವಾಪಸ್ ಬರುವಾಗ ತಿರುಗಿ ಬಂದು ಬಿದ್ದಂತ, ಅವ್ನು ಆಸ್ಪತ್ರೆ ಸೇರಿಸಿದ್ರ ಅವ್ನ ಮೈಯಾಗ ನೀರಿನ ಅಂಶ ಕಡಿಮೆ ಆಗಿ ಅವ್ನು ಭಾಳ ಅಸ್ತವ್ಯಸ್ತ ಆಗಿದಂತ ಇದನ್ನು ಹೇಳಿದ್ರು. ಮತ್ತೆ ನಮ್ಮ ಗೆಳೆಯನು ಮೊನ್ನೆ ಬಿದ್ದಿದ್ದಪ್ಪ ರೋಡ್ ಅಂತಕ್ಕ, ಮಧ್ಯಾಹ್ನ ಹೋಗಿದ್ದವ, ಹೊಲದಿಂದ ಬರುವ ಹೊತ್ತಿನಾಗ ಬಿಸಿಲು ಜಾಸ್ತಿ ಆಗಿಬಿಟ್ಟೈತಲ್ಲ, ಅವ್ನು ತ್ರಾಸ ಆಗತ್ತೈತಿ, ತ್ರಾಸ ಆಗತ್ತಾನ, ವಾಮಿಟ್ ಕೂಡ ಆಗೈತೆ ಅವಂಗ, ವಾಮಿಟಾಗಿ ಎಲ್ಲೇ ಬಿದ್ದ್ಬಿಟ್ಟಾನ. ಅಲ್ಲಿಂದ ಮತ್ತೆ ಅವ್ರ ರಿಲೇಷನ್ದವ್ರು ಯಾರೋ ನೋಡಿದ್ರಂತ ಕರ್ಕೊಂಡು ಆಸ್ಪತ್ರೆಗೆ ಹೋಗಿದ್ರು. ಅವ್ರು ಹೇಳತ್ತಿದ್ರು ಅವಂಗ ದೇಹದಾಗ ನೀರಿನ ಅಂಶ ಕಡಿಮೆ ಆಗೈತಿ, ಅದಕ್ಕೆ ಹಣ್ಣು ಹಂಪಲುಗಳನ್ನು ತಿನ್ನಿಸ್ಬೇಕು, ಮತ್ತು ವಿಟಾಮಿನ್ಸ್ ಇರುವಂಥ ಇವು ಹಾಲನ್ನು ಬೆಳಗ್ಗೆ ಕುಡಿಬೇಕು, ಮಧ್ಯಾಹ್ನ ಏನೈತಿ ಇವು ತಂಪಾದ ಪಾನಿಗಳು ಮಜ್ಜಿಗೆ ಸರ್ಬತ್ತ ಮತ್ತು ಇವು ಎಳ್ನೀರುಗಳನ್ನು ಕುಡಿಬೇಕಂತ ಹೇಳಿದ್ರಂತ ಅವಂಗ.
0: ಡಾಕ್ಟ್ರ್ ಮತ್ತೆ ಕರೆಕ್ಟ್ ಹೇಳ್ಯಾರ ಅವರು, ಕರೆಕ್ಟ್ ಐತೆ, ಅದನ್ನು ನಾವು ಪಾಲಿಸಂಗಿಲ್ಲ. ಬರೀ ತಣ್ಣನ ಬಾಟ್ಲಾಗಿಂದ ಅಂಗಡಿಯಾಗ ಕೊಟ್ಟು 5 ರೂಪಾಯಿ ಹೆಚ್ಚಿಗೆ ಹೋದ್ರೂ ಪರವಾಗಿಲ್ಲ, ತಣ್ಣ ನೀರು ಕುಡಿತೀವಿ ಅದು ಉಲ್ಟಾ ಹೀಟ್ ಆಕೈತೆ ಬಾಡಿ.
1: ಹಂಗಾದ್ರೆ ಕೃಷ್ಣ ಇನ್ನು ನಾವು ಏನ ಕೆಲಸ ಮಾಡ್ಬೇಕಾದ್ರೆ ಬೆಳಿಗ್ಗೆ 5 ಗಂಟೆಗೆ ಬೇಗ ಮುಗಿಸ್ಕೊಂಡ ಮಧ್ಯಾಹ್ನ ಏನೈತಿ ಒಂದು ಸುರಕ್ಷಿತ ಸ್ಥಳದಲ್ಲಿ ಕುಂತ್ಕೊಳ್ಳೋದು ಬಹಳ ಒಳ್ಳೇದನ್ನ ಸಾಧ್ಯ ನೋಡಪ್ಪ.
0: ಅಷ್ಟು ಮಾಡ್ರಂಗಂದ್ರೆ ಒಟ್ಟ ಇನ್ ಆಗಿದ್ದ ತಪ್ಪು ಇನ್ ಮುಂದೆ ಆಗ್ಬಾರ್ದು.
1: ಆಯ್ತಾಯ್ತು ಸರ್,
0: ಯಾಕಂದ್ರೆ ಆರೋಗ್ಯ ಬರೋದು ಒಂದೇ ಸಲ.
2: ಹೌದು ಸರ್,
0: ಅದಕ್ಕೆ ಹಂಗೆ ಮಾಡ್ಬೇಡ್ರಿ.
1: ಆಯ್ತು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್,
3: ವೆಲ್ಕಮ್. ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
4: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕಿರಣ್ ಕುಮಾರ್ ಶೇಖದಾರ್, ಕೃಷ್ಣ ತಳೆವಾಡ್ ಹಾಗೂ ಸಿದ್ದರಾಯ್ ಎನ್ ಸಾಳುಂಕೆ.
3: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
5: ಪ್ರಿಯ ಕೇಳುವರೆ, ಇಂದು ಸಂಜೆ 5:30 ನಮ್ಮ ನಿಲಯದಿಂದ ಜ್ಞಾನವಾಣಿ ರಸಪ್ರಶ್ನೆ ಕಾರ್ಯಕ್ರಮ ನೇರ ಫೋನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಲು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2704040 ಅಥವಾ 2703050 ಎಷ್ಟೇಳಿ ಸಂಖ್ಯೆ 08352. ಗಮನಿಸಿ ಕೇಳುವರೆ, ಜ್ಞಾನವಾಣಿ ರಸಪ್ರಶ್ನೆ ಕಾರ್ಯಕ್ರಮ ಇಂದು ಸಂಜೆ 5:30 ಪ್ರಸಾರವಾಗಲಿದೆ, ತಪ್ಪದೇ ಭಾಗವಹಿಸಿ. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ MM ಕೀರವಾಣಿ ಅವರ ಸ್ವರದಲ್ಲಿ ಕೇಳಿ ಜಮೀನ್ದಾರು ಚಿತ್ರದ ಗೀತೆಯನ್ನು.

ನಿಂಚು ಹುಳು ನಾ

ಗುರು ಜಗದ್ಗುರು ಚಿತ್ರದ ಗೀತೆಯನ್ನು ವಾಣಿ ಜಯರಾಮ್ ಇವರ ಸ್ವರದಲ್ಲಿ ಇದುವರೆಗೆ ಕೇಳಿದ್ರಿ. ಕಾರ್ಯಕ್ರಮದ ಕೊನೆಯ ಗೀತೆ ಗರುಡ ಧ್ವಜ ಚಿತ್ರದ್ದು, ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ.

ಕೆಲವರು ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದ್ರಿ. ಆಕಾಶವಾಣಿ ವಿಜಯಪುರ ಕೇಂದ್ರ ಇದು. ಸಮಯ ಈಗ 5:30. ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಞಾನವಾಣಿ ರಸಪ್ರಶ್ನೆ ನೇರ ಫೋನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮವನ್ನು ನಡೆಸಿಕೊಳ್ಳುತ್ತಾರೆ ಮಹಾಂತೇಶ್ ಕೋತೀನ್. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2703340 ಅಥವಾ 2703520. ಎಸ್ ಟಿ ಡಿ ಸಂಖ್ಯೆ 08352.

ಕೆಳಗರೆ ಕಾರ್ಯಕ್ರಮದ ನಿಯಮಗಳು. ಈ ಕಾರ್ಯಕ್ರಮದಲ್ಲಿ ಒಬ್ಬರಿಗೆ 5 ಪ್ರಶ್ನೆಯನ್ನು ಕೇಳಲಾಗುವುದು. ಇದು ನಿಯಮ 1. ನಿಯಮ 2, ಮೊದಲ ಪ್ರಶ್ನೆಗೆ ಸರಿ ಉತ್ತರ ನೀಡಿದರೆ 2ನೇ ಪ್ರಶ್ನೆಯನ್ನು ಕೇಳಲಾಗುವುದು. ನಿಯಮ 3, ಕೇಳಿದ ಪ್ರಶ್ನೆ

ತಪ್ಪು ಉತ್ತರ ನೀಡಿದರೆ ಅದೇ ಪ್ರಶ್ನೆಯನ್ನು ಮುಂದಿನವರಿಗೆ ಕೇಳಲಾಗುವುದು. ಇನ್ನು ನಿಯಮ 4, ಕೇಳಿದ ಪ್ರಶ್ನೆಗೆ 5 ಜನರಿಂದ ಸರಿ ಉತ್ತರ ಬರದೇ ಇದ್ದರೆ ಆ ಪ್ರಶ್ನೆಗೆ ಉತ್ತರ ನೀಡಿ ಪ್ರಶ್ನೆಯನ್ನು ಬದಲಾವಣೆ ಮಾಡಲಾಗುವುದು. ನಿಯಮ 5, 5 ಪ್ರಶ್ನೆಗಳಿಗೆ ಸರಿ ಉತ್ತರ ನೀಡಿದ ವಿಜೇತ ಸ್ಪರ್ಧಿಗಳ ಹೆಸರುಗಳನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಹೇಳಲಾಗುವುದು. ನಿಯಮ 6, ಒಬ್ಬರು ಈ ಕಾರ್ಯಕ್ರಮದಲ್ಲಿ 2 ಬಾರಿ ಮಾತ್ರ ಕರೆ ಮಾಡಬೇಕು, ಅನ್ಯ ಮಾರ್ಗದ ಉತ್ತರಗಳಿಗೆ ಅವಕಾಶ ಇಲ್ಲ. ಇನ್ನು ಪ್ರತಿ ಪ್ರಶ್ನೆಗೆ 20 ಸೆಕೆಂಡ್ಗಳ ಕಾಲಾವಕಾಶ ಇರ್ತದೆ. ನೀವು ಕರೆ ಮಾಡಲಿಕ್ಕೆ ನಮ್ಮ ದೂರವಾಣಿ ಸಂಖ್ಯೆ 08352270340 ಅಥವಾ 08352270350.

0: ಹಲೋ.
1: ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ.
0: ನಮಸ್ಕಾರ ಸರ್.
1: ನಮಸ್ತೆ, ಯಾರು ಇಲ್ಲಿಂದ ಮಾತಾಡ್ತೀರಿ?
0: ಸರ್, ಬೀದರಿಂದ ಮೋಹನ್ ಸರ್.
1: ಬೀದರ್ದಿಂದ ಮೋಹನ್ ಅವರು. ಮೋಹನ್ ಅವರು
0: ಹೌದು
1: ಫಸ್ಟ್
0: ಸರ್.
1: ಟೈಮ್ ಕರೆ ಮಾಡಾತ್ತೀರಿ?
0: ಇಲ್ಲ ಸರ್, ಒಂದು 3-4 ಎಪಿಸೋಡ್ ಆಯಿತು.
1: 3-4 ವಾರಗಳಿಂದ ಕರೆ ಮಾಡ್ತಾ ಇದ್ದೀರಿ ತಾವು.
0: ಹೌದು ಸರ್. ಹೌದು.
1: ಮೊದಲ ಪ್ರಶ್ನೆ
0: ಹೇಳಿ
1: ಮೋಹನ್ ಅವರಿಗೆ.
0: ಹಾಂ ಸರ್.
1: ಬಹುಮನಿ ಸಾಮ್ರಾಜ್ಯ ಕ್ರಿಸ್ತ
0: ಹಾಂ
1: ಶಕ
0: ಸರ್.
1: ಎಲ್ಲಿಂದ ಎಲ್ಲಿಯವರೆಗೆ ಆಡಳಿತವನ್ನು ನಡೆಸಿತು?
0: ಬಹುಮನಿ ಸಾಮ್ರಾಜ್ಯ ಸರ್.
1: ಹೌದ್ರಿ, ನೀವು ಬೀದರ್ದಿಂದ ಕರೆ ಮಾಡ್ತಾ ಇದ್ದೀರಿ.
0: ಅದೇ ಗುಲ್ಬರ್ಗ, ಆಮೇಲೆ ಬೀದರ್.
1: ಹಾಂ, ಹೆಚ್ಚು ಕಡಿಮೆ ನಿಮ್ಮ ಭಾಗಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಅಂತ ಅನ್ಕೊಳ್ತೀನಿ ನಾನು.
0: 1347
1: ಹ್ಞೂ
0: 1580 ಇರ್ಬೋದು ಅಂತ.
1: 1580 ಅಂತೀರಿ?
0: ಸ್ವಲ್ಪ ನೆನಪಿಲ್ಲ ಸರ್, ಡೌಟ್ಲಿಂದ ಹೇಳ್ತಾ ಇದ್ದೀನಿ.
1: 1500 ಒಪ್ಕೊಳ್ಬಹುದು, ಬಟ್ ನಿಖರವಾಗಿ ಉತ್ತರ ಅಲ್ಲದು.
0: ಹೌದಾ ಸರ್?
1: ಹಾಂ, ಮತ್ತೊಮ್ಮೆ ಪ್ರಯತ್ನ ಮಾಡಬಹುದು ಮೋಹನ್ ಅವರೇ.
0: ಹಾಂ ಸರಿ ಸರ್.
1: ಧನ್ಯವಾದ ಕರೆ ಮಾಡಿದ್ದಕ್ಕೆ. ಕೇಳುಗರೆ, ನೇರ ಪ್ರಸಾರದಲ್ಲಿ ಜ್ಞಾನವಾಣಿ ರಸಪ್ರಶ್ನೆ ಕಾರ್ಯಕ್ರಮ ಸಾಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ನೀಡಬೇಕು ಅಂದರೆ ನಮ್ಮ ದೂರವಾಣಿ ಸಂಖ್ಯೆ 0835227030 ಅಥವಾ 0835270350 ಈ ಸಂಖ್ಯೆಗೆ ಫೋನ್ ಮಾಡಿರಿ, ನಾವು ಕೇಳೋ ಪ್ರಶ್ನೆಗೆ ಉತ್ತರವನ್ನು ನೀಡಿ. ಹಲೋ, ನಮಸ್ಕಾರ, ಯಾರು ಎಲ್ಲಿಂದ ರೀ?
2: ಸರ್, ನಾವು ಗದಗಿಂದ ಮಾತಾಡ್ರಿ.
1: ಹೆಸರು ಹೇಳ್ರಿ, ಗದಗಿಂದ ಯಾರು?
2: ನಾವು ವಿನಾಯಕ್ ಅಂತ, ಗದಗಿಂದ ಮಾತಾಡ್ತೀವಿ.
1: ವಿನಾಯಕ್ ಅವರು ಗದಗಿಂದ?
2: ಹಾಂ ಸರ್, ಗದಗ.
1: ವಿನಾಯಕ್ ಅವರಿಗೆ ಮೊದಲ ಪ್ರಶ್ನೆ.
2: ಹಾಂ ಸರ್.
1: ಬಹುಮನಿ ಸಾಮ್ರಾಜ್ಯ
2: ಹಾಂ ಸರ್
1: ಕ್ರಿಸ್ತ ಶಕ ಎಲ್ಲಿಂದ ಎಲ್ಲಿಯವರೆಗೆ ಆಡಳಿತವನ್ನು ನಡೆಸಿತು?
2: ಯಾವ ಸರ್? ಸರ್, ಇನ್ನೊಂದು ಸಲ ರಿಪೀಟ್ ಮಾಡ್ತೀರ?
1: ಪ್ರಶ್ನೆ ಗಮನ ಕೊಟ್ಟು ಕೇಳಬೇಕು ವಿನಾಯಕ್.
2: ಹಾಂ ಸರ್. ಬಹುಮನಿ
1: ಬಹುಮನಿ ಸಾಮ್ರಾಜ್ಯ
2: ಹಾಂ ಸರ್
1: ಕ್ರಿಸ್ತ ಶಕ ಎಲ್ಲಿಂದ ಎಲ್ಲಿಯವರೆಗೆ ಆಡಳಿತವನ್ನು ನಡೆಸಿತು?
2: 1347 1527
1: 1947.
2: ಅಲ್ಲ ಸರ್, 1300.
1: ಹಲೋ ವಿನಾಯಕ್, ಕೇಳಿಸ್ತದ ಮಾತಾಡೋದು?
2: 1347 1527 ಸರ್.
1: ಖಂಡಿತ, 1347 1527 ಬಹುಮನಿ ಸಾಮ್ರಾಜ್ಯ ಆಡಳಿತವನ್ನು ನಡೆಸ್ತು. ಮೊದಲ ಪ್ರಶ್ನೆಗೆ ಸರಿಯಾದ ಉತ್ತರ. ವಿನಾಯಕ್, ಏನು ಮಾಡ್ತೀರಿ?
2: ಸರ್, ನಾವು ಇಲ್ಲಿ ಬೆಂಗಳೂರೊಳಗೆ ವರ್ಕ್ ಮಾಡ್ತೀವಿ ಸರ್. ಆಫೀಸ್
1: ಬೆಂಗಳೂರಿನಾಗ ವರ್ಕ್ ಮಾಡ್ತೀರಿ?
2: ನಿಮ್ದು ನ್ಯೂಸ್ ನೇರದಾಗ ಕೇಳ್ತೀವಿ ಸರ್, ಆಕಾಶವಾಣಿ.
1: ಹೌದು ರೀ, ಖಂಡಿತ ಭಾಳ ಖುಷಿ ಆಯಿತು ಬೆಂಗಳೂರಿಂದ ನಮ್ಮ ಕಾರ್ಯಕ್ರಮ ಕೇಳ್ತೀರಿ ಅನ್ನೋದಕ್ಕೆ. ಎರಡನೇ ಪ್ರಶ್ನೆ ವಿನಾಯಕ್. ಹಲೋ.
2: ಹಾಂ ಸರ್, ಹೇಳಿ ಸರ್, ಕೇಳಿಸ್ತಾ ಇದೆ, ಹೇಳಿ.
1: ದಕ್ಷಿಣ ಅಮೆರಿಕಾ ಖಂಡದ ಅತಿ ದೊಡ್ಡ ದೇಶ ಯಾವುದು?
2: ದಕ್ಷಿಣ ಅಮೆರಿಕಾ ಅಲ್ಲ.
1: ಹೌದು ರೀ,
2: ದಕ್ಷಿಣ ಅಮೆರಿಕಾದ ಅತಿ ದೊಡ್ಡ ಖಂಡ
1: ಅಲ್ಲ, ಅತಿ ದೊಡ್ಡ ದೇಶ.
2: ಅತಿ ದೊಡ್ಡ ದೇಶ ಅಂತ.
1: ಹೌದು ರೀ, ದಕ್ಷಿಣ ಅಮೆರಿಕಾ ಖಂಡದ ಅತಿ ದೊಡ್ಡ ದೇಶ ಯಾವುದು ಅನ್ನೋದು ಪ್ರಶ್ನೆ.
2: ದೊಡ್ಡ ಕಂಟ್ರಿ ಅಂದ್ರೆ ಇದು ಬ್ರೆಜಿಲ್ ಅಂತ.
1: ಬ್ರೆಜಿಲ್ ಅಂತೀರಿ?
2: ಹಾಂ ಸರ್.
1: ಖಂಡಿತವಾಗಿ ಸರಿಯಾದ ಉತ್ತರ ಎರಡು ಪ್ರಶ್ನೆಗಳಿಗೆ.
2: ಹಾಂ ಸರ್.
1: ಹಾಂ, ಈಗ ಮೂರನೇ ಪ್ರಶ್ನೆ ರೀ.
2: ಹಾಂ ಸರ್.
1: ಸಾಹಿತ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೆ ವಿನಾಯಕ್ ಅವರಿಗೆ, ಗಮನ ಕೊಟ್ಟು ಕೇಳ್ರಿ ಪ್ರಶ್ನೆನ. ಸೊನ್ನೆಯಿಂದ ಸೊನ್ನೆಗೆ ಇದು ಯಾರ ಕಾದಂಬರಿ? ಓದಿರಿ, ಸಾಹಿತ್ಯದ ಬಗ್ಗೆ ಗೊತ್ತು?
2: ಇಲ್ಲ ಸರ್, ಏನಿಲ್ಲ ಸರ್.
1: ಇಲ್ಲಂತೀರಿ?
2: ಇಲ್ಲ ಸರ್, ಅದು ತಡೀರಿ ಸರ್, ಒಂದೇ ನಿಮಿಷ ಹೆಲ್ಪ್ ಮಾಡ್ಕೊಂಡು.

0: ನಿಮಿಷ ಇಲ್ರಿ, 20 ಸೆಕೆಂಡ್ಗಳ ಕಾಲಾವಕಾಶ ಇರ್ತದ. ಕಾರ್ಯಕ್ರಮದ ನಿಯಮ ಕೇಳಿದ್ರೆ ಗೊತ್ತಿರ್ತದ ಅಂತ ಅನ್ಕೊಳ್ತೀನಿ ನಾನು. ಬಾನಭಟ್ಟ ರೀ? ಇಲ್ಲ, ಬಾನಭಟ್ಟ ತಪ್ಪಾದ ಉತ್ತರ. ಮತ್ತೆ ಮುಂದಿನ ಪ್ರಶ್ನೆಗೆ ಪ್ರಯತ್ನ. ಭೂಷಣ ಭಟ್ಟ ಕೂಡ ತಪ್ಪಾದ ಉತ್ತರ. ಮುಂದಿನ ಪ್ರಶ್ನೆಗೆ ಪ್ರಯತ್ನ ಮಾಡಬಹುದು ವಿನಾಯಕ್. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಹಲೋ ಹಲೋ, ನಮಸ್ತೆ, ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಹಲೋ ಕೆಳಗರೆ, ನೇರ ಪ್ರಸಾರದಲ್ಲಿ ಜ್ಞಾನವಾಣಿ ರಸಪ್ರಶ್ನೆ ಕಾರ್ಯಕ್ರಮ ಸಾಗ್ತದೆ. ಬನ್ನಿ, ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ ಹಲೋ, ನಮಸ್ತೆ. ಹಲೋ ನಮಸ್ಕಾರ, ಯಾರು ಇಲ್ಲಿಂದ ರೀ? ಸುರೇಶ್ ಅವರು. ಸುರೇಶ್ ಅವರಿಗೆ ಮೊದಲ ಪ್ರಶ್ನೆ, ಸೊನ್ನೆಯಿಂದ ಸೊನ್ನೆಗೆ ಇದು ಯಾರ ಕಾದಂಬರಿ?
1: ಸೊನ್ನೆಯಿಂದ ಸೊನ್ನೆ,
0: ಹೌದ್ರಿ. ಕಲಬುರ್ಗಿ ಅಂತೀರಿ? ಎಂ ಎಂ ಕಲಬುರ್ಗಿನ? ತಪ್ಪಾದ ಉತ್ತರ ಸುರೇಶ್ ಅವರೇ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಕೆಳಗರೆ, ನೇರ ಪ್ರಸಾರದಲ್ಲಿ ಜ್ಞಾನವಾಣಿ ರಸಪ್ರಶ್ನೆ ಕಾರ್ಯಕ್ರಮ ಸಾಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ನೀಡಬೇಕು ಅಂತಂದ್ರೆ ನಮ್ಮ ದೂರವಾಣಿ ಸಂಖ್ಯೆ 08352270340 ಅಥವಾ 08352270350 ಈ ಸಂಖ್ಯೆಗೆ ಫೋನ್ ಮಾಡಿರಿ, ನಾವು ಕೇಳೋ ಪ್ರಶ್ನೆಗೆ ಉತ್ತರವನ್ನು ನೀಡಿರಿ. ಹಲೋ ಹಲೋ, ನಮಸ್ತೆ. ಹಲೋ ನಮಸ್ಕಾರ, ಯಾರು ಇಲ್ಲಿಂದ ಮಾತಾಡ್ತೀರಿ? ಸ್ವಲ್ಪ ಜೋರಾಗಿ ಮಾತಾಡ್ರಿ, ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ನಮ್ಗೆ. ಸಂಗನಗೌಡ ಮಾಲಿಪಾಟೀಲ್ ಅವರು. ಸಂಗನಗೌಡ ಅವರಿಗೆ ಮೊದಲ ಪ್ರಶ್ನೆ, ಸೊನ್ನೆಯಿಂದ ಸೊನ್ನೆಗೆ ಇದು ಯಾರ ಕಾದಂಬರಿ? ಪೂತಿ ನರಸಿಂಹಾಚಾರ್ಯ ಅಂತೀರಿ? ಪೂತಿನ ಸರಿಯಾದ ಉತ್ತರ ಅಲ್ರಿ ಇದು. ಮತ್ತೆ ಮುಂದಿನ ಪ್ರಶ್ನೆಗೆ ಪ್ರಯತ್ನ ಮಾಡಬಹುದು ತಾವು. ಹೌದು, ಕಾದಂಬರಿ, ಕಾದಂಬರಿ ರೀ. ಓಕೆ, ಧನ್ಯವಾದ ಸಂಗನಗೌಡ್ರೆ. ಹಲೋ ಹಲೋ, ನಮಸ್ತೆ
2: ಸರ್.
0: ನಮಸ್ಕಾರ, ಯಾರು ಇಲ್ಲಿಂದ ರೀ?
2: ಕೊಪ್ಪಳದಿಂದ ಸಿದ್ದನಗೌಡ ಪಾಟೀಲ್ ಅಂತ ಹೇಳಿ.
0: ಸಿದ್ದನಗೌಡ ಪಾಟೀಲ್ ಅವರು. ಸಿದ್ದನಗೌಡರಿಗೆ ಮೊದಲ ಪ್ರಶ್ನೆ
2: ಹೇಳಿ ಸರ್.
0: ಸೊನ್ನೆಯಿಂದ ಸೊನ್ನೆಗೆ ಇದು ಯಾರ ಕಾದಂಬರಿ?
2: ಎಚ್ ಎಲ್ ನಾಗೇಗೌಡ ಸರ್.
0: ಎಚ್ ಎಲ್ ನಾಗೇಗೌಡ ಅಂತೀರಿ? ಖಂಡಿತವಾಗಿಯೂ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಇನ್ನು ಎರಡನೇ ಪ್ರಶ್ನೆ ಸಿದ್ದನಗೌಡರಿಗೆ. ಸನಗಾ ನದಿ ಯಾವ ದೇಶದ? ಹಲೋ
2: ಸರ್,
0: ಸ್ಪಷ್ಟವಾಗಿ ಕೇಳಿಸ್ಕೊಟ್ಟು ಪ್ರಶ್ನೆನ. ಸನಗಾ ನದಿ ಯಾವ ದೇಶದಲ್ಲಿ ಹರಿಯುತ್ತದೆ? ಹೌದ್ರಿ, ಕೇಳಿರಿ ಸನಗಾ ನದಿ, ಕೇಳಿರಿ. ಉತ್ತರ ಹೇಳ್ಬೇಕ್ರಿ, 20 ಸೆಕೆಂಡ್ಗಳ ಕಾಲಾವಕಾಶ ಇರ್ತದ ಸಿದ್ದನಗೌಡ್ರ. ಕ್ಯಾಮರೂನ್ ಅಂತೀರಿ? ಕ್ಯಾಮರೂನ್ ಸರಿಯಾದ ಉತ್ತರ. ಏನ್ ಮಾಡ್ತೀರಿ ಸಿದ್ದನಗೌಡ್ರ?
2: ಟೀಚರ್
0: ಇದ್ದೀರಿ. ಈಗ ಮುಂದಿನ ಪ್ರಶ್ನೆ ನಿಮ್ಗ. ಮಿಂಟೋ ಮಾರ್ಲೆ ಕಾಯ್ದೆ ಜಾರಿಗೆ ಬಂದ ವರ್ಷ? ಮಿಂಟೋ ಮಾರ್ಲೆ ಕಾಯ್ದೆ ಜಾರಿಗೆ ಬಂದ ವರ್ಷ. ಇದು ಮೂರನೇ ಪ್ರಶ್ನೆ ತಮಗ. 1906 ತಪ್ಪಾದ ಉತ್ತರ. 1906 ತಪ್ಪಾದ ಉತ್ತರ ರೀ. ಒಂದು ಬಾರಿ ಹೇಳಿದ ಮೇಲೆ ನಾವು ಉತ್ತರವನ್ನ ಆರ್ ಅಂತ ಪರಿಗಣನೆ ಮಾಡ್ತೀವಿ. ಖಂಡಿತವಾಗಿಯೂ ಮೊದಲ ಪ್ರಶ್ನೆಗೆ ನೀವು ಉತ್ತರ ಕೊಟ್ಟಿರಿ, ಎರಡೇ ಪ್ರಶ್ನೆಗೆ ಉತ್ತರ ಕೊಟ್ಟಿರಿ ಕೂಡ. ಮೂರನೇ ಪ್ರಶ್ನೆಗೆ ತಾವು 1906 ಅಂತ ಹೇಳಿದಿರಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಕೆಳಗಡೆ ಕಾರ್ಯಕ್ರಮದಲ್ಲಿ ಈಗ ಒಂದು ಗೀತೆಯನ್ನು ಕೇಳ್ಕೊಂಡ್ಬರೋಣ, ಬನ್ನಿ.

0: ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ,
1: ಸರ್ ಸಂಗನಗೌಡ ಮಾಲಿಪಟ್
0: ಸಂಗನಗೌಡ ಮಾಲಿಪಾಟ್ಲ ಅವರು, ಎರಡನೇ ಕರೆ ತಮ್ಮದು.
1: ಹಾಂ ಸರ್,
0: ಮಿಂಟೋ ಮಾರ್ಲೆ ಕಾಯ್ದೆ ಜಾರಿಗೆ ಬಂದ ವರ್ಷ ಅನ್ನೋದು ಪ್ರಶ್ನೆ ಐತ್ರಿ.
1: ಮಿಂಟೋ ಮಾರ್ಲೆ ಸರ್,
0: ಹೌದ್ರಿ,
1: 1909 ಸರ್.
0: 1909 ಸರಿಯಾದ ಉತ್ತರ ಸಂಗನಗೌಡ ಅವರ. ಇನ್ನು ಎರಡನೇ ಪ್ರಶ್ನೆ, ಬೇಲೂರು ಯಾವ ನದಿಯ ದಡದ ಮೇಲಿದೆ? ಹೌದ್ರಿ,
1: ವರದಾ ನದಿ.
0: ವರದಾ ನದಿ ಅಂತೀರಿ? ನಾ ಬೇಲೂರು ಅಂತ ಅಷ್ಟೇ ಕೇಳೇನ್ರಿ, ನೀವು ಬೇಲೂರು ಹಳೆಬೀಡು ಸೇರಿಸ್ಕೊಂಡು ಉತ್ತರ ಹೇಳಿದ್ರಿ. ಹಲೋ,
1: ಅಲ್ಲ ಬೇಲೂರು ಹಳೆಬೀಡು ಅಲ್ಲಿ ಬರ್ತಂತ, ವರದಾ ನದಿ ಯಾವುದೋ ಬರ್ತಿತ್ತು ನನಗೆ, ಅದಕ್ಕೆ ಹಂಗಾಗಿ.
0: ನಾ ಕೇಳಿದ ಪ್ರಶ್ನೆ, ಬೇಲೂರು ಯಾವ ನದಿಯ ದಂಡೆಯ ಮೇಲೆ ದಡದ ಮೇಲೆ ಇದೆ ಅನ್ನೋದು ಪ್ರಶ್ನೆ.
1: ವರದಾ ನದಿ ಅಂತ ಅನ್ಕೊಂಡಿನಿ ಸರ್,
0: ವರದಾ ಅಂತೀರಿ? ವರದಾ ತಪ್ಪಾದ ಉತ್ತರ ರೀ. ಧನ್ಯವಾದ ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು.
0: ಹಲೋ
2: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಯಾರು, ಎಲ್ಲಿಂದ ರೀ?
2: ಸರ್ ಬೀದರ್ ಏನ್ ಮೋಹನ್ ಸರ್.
0: ಮೋಹನ್ ಅವ್ರದ್ದು ಎರಡನೇ ಕರೆ.
2: ಹೌದು ಸರ್.
0: ಮೋಹನ್ ಅವರ ಪ್ರಶ್ನೆ ಹೆಂಗದ?
2: ಪ್ರಶ್ನೆ ಏನು ಸರ್?
0: ಬೇಲೂರು ಯಾವ ನದಿಯ ದಡದ ಮೇಲಿದೆ?
2: ಬೇಲೂರು ಸರ್.
0: ಹೌದ್ರಿ, ಬೇಲೂರು ಹಳೆಬೀಡು ಕೇಳಿರಿ.
2: ಹಾಂ ಸರ್, ಇದು ಹಾಸನ ಅಲ್ಲ ಸರ್?
0: ಹೌದು ಹೌದು, ಹಾಸನ ಜಿಲ್ಲೆಯ ಬೇಲೂರು ಯಾವ ನದಿಯ ದಡದ ಮೇಲಿದೆ ಅನ್ನೋದು ಪ್ರಶ್ನೆ.
2: ಇದು ನೋಡಿ ಸರ್, ಯಗಚಿ ನದಿ ಬರುತ್ತೆ ಸರ್.
0: ಯಗಚಿ ನದಿ.
2: ಹೌದು ಸರ್,
0: ಖಂಡಿತವಾಗಿಯೂ ಸರಿಯಾದ ಉತ್ತರ ಮೊದಲ ಪ್ರಶ್ನೆಗೆ, ಯಗಚಿ.
2: ಹಾಂ ಸರ್.
0: ಎರಡನೇ ಪ್ರಶ್ನೆ ರೀ.
2: ಹಾಂ ರೀ.
0: ಸೌರವ್ಯೂಹದಲ್ಲಿ ಅತ್ಯಂತ ಕಡಿಮೆ ಪರಿಭ್ರಮಣ ಅವಧಿ ಹೊಂದಿರುವ ಗ್ರಹ ಯಾವುದು? ಇನ್ನೊಂದ್ಸರಿ ಪ್ರಶ್ನೆ ರಿಪೀಟ್ ಮಾಡ್ತೀನಿ. ಹೌದ್ರಿ, ಪ್ರಶ್ನೆ ಇನ್ನೊಂದ್ಸರಿ ರಿಪೀಟ್ ಮಾಡಿಬಿಡ್ತೀನಿ. ಸೌರವ್ಯೂಹದಲ್ಲಿ ಅತ್ಯಂತ ಕಡಿಮೆ ಪರಿಭ್ರಮಣ ಅವಧಿ ಹೊಂದಿರುವ ಗ್ರಹ ಯಾವುದು ಅನ್ನೋದು ಪ್ರಶ್ನೆ.
2: ಬುಧ ಗ್ರಹ ಸರ್.
0: ಬುಧ ಗ್ರಹ ಅಂತೀರಿ? ಖಂಡಿತವಾಗಿಯೂ ಸರಿಯಾದ ಉತ್ತರ. ಬುಧ ಗ್ರಹ ಅಥವಾ ಮರ್ಕ್ಯೂರಿ ಅಂತ ನಾವು ಕರಿತೀವಿ. 82 ದಿನಗಳ ಪರಿಭ್ರಮಣ ಅವಧಿ ಹೊಂದಿದ್ದು. ಓಕೆ ಓಕೆ. ಈಗ ಮೂರನೇ ಪ್ರಶ್ನೆ ರೀ.
2: ಹಾಂ ಸರ್.
0: ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಪ್ರಶ್ನೆ.
2: ಹಾಂ ಸರ್.
0: ಎನ್ ಪಿ ಪಿ ಇದರ ವಿಸ್ತೃತ ರೂಪ ಏನು?
2: ಏನು ಸರ್?
0: ಎನ್ ಪಿ ಪಿ, ಸಾರಿ, ಎನ್ ಎನ್ ಪಿ ಪಿ ಇದರ ವಿಸ್ತೃತ ರೂಪ ಏನು? ಪ್ರಶ್ನೆ ರಿಪೀಟ್ ಮಾಡ್ತೀನಿ ರೀ. ಎನ್ ಎನ್ ಪಿ ಇದರ ವಿಸ್ತೃತ ರೂಪ ಏನು?
2: ಎರಡು ಎನ್ ಒಂದು ಪಿ ಸರ್.
0: ಹೌದು ಹೌದು,
2: ಎರಡು ಎನ್ ಒಂದು ಪಿ ಅಂದ್ರೆ ಅರ್ಥಶಾಸ್ತ್ರ ಅಲ್ಲ ಸರ್?
0: ಹಾ, ಅರ್ಥಶಾಸ್ತ್ರ ವಿಷಯ.
2: ಎನ್ ಎನ್ ಪಿ ಅಂದ್ರೆ ಇದು ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಸರ್.
0: ಖಂಡಿತ ಖಂಡಿತ ಮೋಹನ್, ಸರಿಯಾದ ಉತ್ತರ.
2: ಹಾ ಸರ್.
0: ಈಗ ಮೂರು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿರಿ.
2: ಹಾ ಸರ್.
0: ನಾಲ್ಕನೇ ಪ್ರಶ್ನೆ, ನಿಮ್ಮಿಂದ ಡಿಸ್ಟರ್ಬೆನ್ಸ್ ಬರ್ತಾ ಇದೆ ಹೊರಗಡೆಯಿಂದ, ನಮಗೆ ಅಲ್ಲಿ ಧ್ವನಿ ಕೇಳಿಸಾಕತ್ತದ.
2: ಹೊರಗಡೆ ಇದ್ದೀನಿ ಸರ್ ನಾನು.
0: ಹ್ಮ್, ಏನ್ ಮಾಡ್ತೀರಿ ಮೋಹನ್?
2: ನಾನು ಪೊಲೀಸ್ ಕಾನ್ಸ್ಟೇಬಲ್ ಇದ್ದೀನಿ ಸರ್.
0: ಪೊಲೀಸ್ ಕಾನ್ಸ್ಟೇಬಲ್ ಇದ್ದೀರಿ?
2: ಹೌದು ಸರ್.
0: ಈಗ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟ ಪ್ರಶ್ನೆ ಬರ್ತದೆ. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಶಾಲೆಗಳಲ್ಲಿ ದೈಹಿಕ ಮತ್ತು ಮಾನಸಿಕ ಶಿಕ್ಷೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿದೆ?
2: ದೈಹಿಕ ಮತ್ತು ಮಾನಸಿಕ ಸರ್.
0: ಹೌದ್ರಿ, ಇತ್ತೀಚೆಗೆ ಒಂದು ರಾಜ್ಯ ಆ ಶಿಕ್ಷಣ ಸಂಪೂರ್ಣವಾಗಿ ನಿಷೇಧ ಮಾಡಿದ.
2: ದೈಹಿಕ ಮಾನಸಿಕ ಶಿಕ್ಷಣವನ್ನು ಸರ್.
0: ಶಿಕ್ಷೆ, ಶಿಕ್ಷೆ ರೀ, ಶಿಕ್ಷಣ ಅಲ್ಲ, ಶಿಕ್ಷಣ
2: ಅಂದ್ರೆ ಪನಿಷ್ಮೆಂಟ್ ಕೊಡೋದು.
0: ಪನಿಷ್ಮೆಂಟ್ ಕೊಡೋದು ಕಡ್ಡಾಯವಾಗಿ ನಿರ್ಬಂಧ ಮಾಡಲಾಗದ ಶಾಲೆಗಳಲ್ಲಿ ಇತ್ತೀಚೆಗೆ ಆ ಒಂದು ರಾಜ್ಯದಲ್ಲಿ ಅನ್ನೋದು ಪ್ರಶ್ನೆ ಆಗ್ಯದ. ಅದಕ್ಕೆ ನಿಮ್ಮಿಂದ ಉತ್ತರದ ನಿರೀಕ್ಷೆ ಒಳಗೆ ನಾವಿದ್ದೀವಿ.

0: ಅಚ್ಚಪ್ಪ
1: ಸತತ ಮೂರು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿರಿ. ಸಾಕಷ್ಟು ಪ್ರಶ್ನೆಗಳಿಗೆ ತಾವು ಉತ್ತರ ಕೊಡ್ತಾ ಇದ್ದೀರಿ.
0: ಇದು ಇದು ಮಹಾರಾಷ್ಟ್ರ ಇರ್ಬೋದು ಸರ್, ಮಹಾರಾಷ್ಟ್ರ.
1: ಅಲ್ಲ, ಊಹೆ ಮಾಡ್ತಾ ಇದ್ದೀರಾ ಅಥವಾ ನಿಖರವಾಗಿ ಗೊತ್ತಿದೆ ಅಂತ ಅನ್ನೋದು?
0: ಅಲ್ಲ ಓದಿದ್ದೀನಿ ಸರ್, ಒಟ್ಟು ಮಹಾರಾಷ್ಟ್ರನೂ ಇಲ್ಲೇ ಸುತ್ತಮುತ್ತಾನೆ ಇರ್ಬೋದೇನೋ ಅಂತ.
1: ಸುತ್ತಮುತ್ತ ಇರ್ಬೋದು ಅಂತೀರಿ?
0: ಮಹಾರಾಷ್ಟ್ರ. ಹಲೋ ಸರ್.
1: ಹೇಳ್ರಿ ಹೇಳ್ರಿ.
0: ಮಹಾರಾಷ್ಟ್ರ ಸರ್ ಫೈನಲ್ ಅಂತ ಸರ್.
1: ಖಂಡಿತವಾಗಿಯೂ ಸರಿಯಾದ ಉತ್ತರ ಕೊಟ್ಟಿರಿ. ಈಗ ನಾಲ್ಕು
0: ಹಾಂ ಸರ್.
1: ಪ್ರಶ್ನೆಗೆ ಉತ್ತರ ಕೊಟ್ಟಮೇಲೆ ಐದನೇ ಪ್ರಶ್ನೆ.
0: ಹಾಂ ಸರ್.
1: ಐದನೇ ಪ್ರಶ್ನೆಗೆ ಉತ್ತರ ಕೊಟ್ರೆ ಈ ಕಾರ್ಯಕ್ರಮದ ವಿಜೇತರಾಗ್ತಿರಿ ತಾವು.
0: ಹಾಂ ಸರ್.
1: ಇನ್ನೊಂದು ಪ್ರಶ್ನೆ ಹಿಂಗದ್ರಿ,
0: ಹಾಂ ಸರ್.
1: ಪ್ರಶ್ನೆ ಗಮನ ಕೊಟ್ಟು ಕೇಳ್ರಿ, ಜಾಸ್ತಿ ಟೈಮ್ ತಗೊಳಂಗಿಲ್ಲ.
0: ಹಾಂ ಸರ್.
1: ಯಾವ ದಿವಾನರು ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡಿದರು?
0: ದಿವಾನರು ಸರ್,
1: ಇತಿಹಾಸ ಓದಿರ್ತೀರಿ ಅಂತ ಅನ್ಕೊಳ್ತೀರಿ, ಯಾಕಂದ್ರೆ ಪಿ ಸಿ ಅಂತ ಹೇಳಿದಿರ್ತಾವು. ಮೋಹನ್ ಅವ್ರೆ?
0: ಮೈಸೂರು ರಾಜಧಾನಿ ಅಲ್ಲ ಸರ್.
1: ಹೌದ್ರಿ ಮೋಹನ್. ಜಾಸ್ತಿ ಟೈಮ್ ತಗೊಳಂಗಿಲ್ರಿ, 20 ಸೆಕೆಂಡ್ ಅಷ್ಟೇ ಇರ್ತದ. ನಿಮ್ಮ ಸಮಯ ಆಲ್ರೆಡಿ ಆಗ್ತಾ ಇದೆ.
0: ನಾ ಗೆಸ್ ಮಾಡ್ತೀನಿ ಸರ್. ಹಲೋ ಸರ್.
1: ಉತ್ತರ ಕೊಡಿ.
0: ನಾಲ್ವಡಿ, ನಾಲ್ವಡಿ ಕೃಷ್ಣರಾಜ ಕೃಷ್ಣರಾಜರು ಇರ್ಬೋದು ಅಂತ ಗೆಸ್ ಸರ್.
1: ನಾಲ್ವಡಿ ಕೃಷ್ಣರಾಜ ಅಂತ ಗೆಸ್ ಮಾಡ್ಲಿಕ್ಕಿತ್ತೀರಿ?
0: ಗೆಸ್ ಸರ್, ಗೊತ್ತಿಲ್ಲ ನಮಗೆ, ಗೆಸ್ ಮಾಡ್ತಾ ಇದ್ದೀನಿ.
1: ಓಕೆ, ತಪ್ಪಾದ ಉತ್ತರ ಕೊಟ್ರಿ ಮೋಹನ್. ನಾಲ್ಕು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ರಿ, ಇದು ಕೊನೆ ಪ್ರಶ್ನೆ ಆಗಿತ್ತು ನಮ್ಗೆ. ಮತ್ತೆ ಮುಂದಿನ ವಾರ ಪ್ರಯತ್ನ ಮಾಡ್ಬೋದು. ಸಾಕಷ್ಟು ಪ್ರಯತ್ನ ಪಟ್ರಿ, ನಿಮ್ಮ ಪ್ರಯತ್ನಕ್ಕೆ ಧನ್ಯವಾದ.
0: ಥ್ಯಾಂಕ್ ಯು ಸರ್.
1: ಓಕೆ ಓಕೆ. ಹಲೋ
2: ಸರ್, ನಮಸ್ತೆ.
1: ನಮಸ್ತೆ, ಯಾರು ಎಲ್ಲಿಂದ ರೀ?
2: ಸರ್ ರಾಜೇಶ್ ಅಂತ ಹೇಳ್ತಾರೆ.
1: ರಾಜೇಶ್, ಎಲ್ಲಿಂದ ಮಾತಾಡತ್ತೀರಿ?
2: ಗದಗಿಂದ ಸರ್, ಗದಗಿಂದ.
1: ಗದಗಿಂದ. ಪ್ರಶ್ನೆ ಹಿಂಗದ ರಾಜೇಶ್ ಅವರ,
2: ಹೇಳಿ ಸರ್ ಪ್ರಶ್ನೆ.
1: ಯಾವ ದಿವಾನರು ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ರಾಜಧಾನಿಯನ್ನ ವರ್ಗಾವಣೆ ಮಾಡಿದರು?
2: ಬರಲ್ ಬಿಡ್ತಾರೆ.
1: ಬರಲ್ ಅಂತೀರಿ? ಧನ್ಯವಾದ ರೀ ಕರೆ ಮಾಡಿದ್ದಕ್ಕೆ.

0: हेलो हेलो,
1: नमस्कार भरत
0: नमस्ते यार। वेलिंद रे
1: अंत हेळ्ता
0: यलबुर्गादिंद भरत अवरु।
1: यलबुर्गा
0: भरत, मोदल टाइम करे माडत्रि?
1: ಒಂದು 2 ತಿಂಗಳಿಂದ ಮಾಡುತ್ತಿದ್ದೆ ಸರ್.
0: 2 ತಿಂಗಳಿಂದ ಮಾಡಿದ್ರಿ? ಮೊದಲ ಪ್ರಶ್ನೆ ಭರತ್ ಅವರಿಗೆ, ಯಾವ ದಿವಾನರು ಶ್ರೀರಂಗಪಟ್ಟಣ

0: ದಿಂದ ಮೈಸೂರಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡಿದರು. ದಿವಾನ್ ಪೂರ್ಣಯ್ಯ ಅಂತ ನಮಗೆ ಕ್ವಶನ್ ಮಾರ್ಕ್ ಇಟ್ಟಿದ್ದೀರಿ, ಉತ್ತರ ಸರಿಯಾಗಿದೆ, ಖಂಡಿತವಾಗಿ ದಿವಾನ್ ಪೂರ್ಣಯ್ಯ ರೀ.
1: ಓಕೆ.
0: ಎರಡನೇ ಪ್ರಶ್ನೆ, ಇದು ಚುನಾವಣೆ ಆಯೋಗಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಬಂದದ. ಎಫಿಕ್ ಇದರ ವಿಸ್ತೃತ ರೂಪ ಏನು?
1: ಸರ್, ಎಲೆಕ್ಟ್ರೋ ಫೋಟೋ ಐಡೆಂಟಿಟಿ ಕಾರ್ಡ್.
0: ಎಲೆಕ್ಟ್ರೋಸ್ ಫೋಟೋ ಐಡೆಂಟಿಟಿ ಕಾರ್ಡ್, ಸರಿಯಾದ ಉತ್ತರ. ಎರಡು ಪ್ರಶ್ನೆಗಳಿಗೆ ಭರತ್ ಅವರಿಂದ. ಇನ್ನು ಮೂರನೇ ಪ್ರಶ್ನೆ, ಭರತ್ ಏನು ಮಾಡ್ತೀರಿ? ಭರತ್
1: ನಾನು
0: ಕಾಂಪಿಟೇಟಿವ್ ಓದಾಕತ್ತೀರಿ. ಈಗ ಮೂರನೇ ಪ್ರಶ್ನೆ ಭರತ್ ಅವರಿಗೆ, ಅತಿ ಹೆಚ್ಚು ಕರಾವಳಿ ಮತ್ತು ಸಮುದ್ರ ತೀರವನ್ನು ಹೊಂದಿದ ದೇಶ ಯಾವುದು ಜಗತ್ತಿನಲ್ಲಿ? ಇದು ಪ್ರಶ್ನೆ, ಹೇಳ್ರಿ ಉತ್ತರ ಹೇಳ್ರಿ. ನಾ ಕೇಳಿದ್ದು ದೇಶ ರೀ. ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಕರಾವಳಿ ಮತ್ತು ಸಮುದ್ರ ತೀರವನ್ನು ಹೊಂದಿರುವ ದೇಶ ಯಾವುದು ಅನ್ನೋದು ಪ್ರಶ್ನೆ ರೀ. ಬ್ರೆಜಿಲ್ ಅಂತೀರಿ? ಬ್ರೆಜಿಲ್ ತಪ್ಪಾದ ಉತ್ತರ ಭರತ್. ಮುಂದಿನ ಪ್ರಶ್ನೆಗೆ ಪ್ರಯತ್ನ ಮಾಡಬಹುದು. ನಾನು ಆ ಖಂಡ ಈ ಖಂಡ ಅಂತ ಯಾವುದು ಕೇಳಿಲ್ರಿ, ಬಟ್ ಜಗತ್ತಿನಲ್ಲಿ ಅಂತ ಕೇಳಿದ್ದು ಪ್ರಶ್ನೆನ. ಮುಂದಿನ ಪ್ರಶ್ನೆಗೆ ಪ್ರಯತ್ನ ಮಾಡಬಹುದು ಭರತ್. ಒಂದು ಕಾರ್ಯಕ್ರಮದಲ್ಲಿ ತಾವು ಎರಡು ಬಾರಿ ಮಾತ್ರ ಕರೆ ಮಾಡಬೇಕು, ಮತ್ತೊಮ್ಮೆ ಅವಕಾಶ ಅದ ಕರೆ ಮಾಡಬಹುದು. ಧನ್ಯವಾದ ಕರೆ ಮಾಡೋದಕ್ಕೆ.

0: ಹಲೋ ಹಲೋ
1: ಸರ್, ನಮಸ್ತೆ ಸರ್.
0: ನಮಸ್ತೆ, ಯಾರು ಇಲ್ಲಿಂದ ರೀ?
1: ಸರ್, ಮುಂಡ್ರಿಗಿಯಿಂದ ಸಿದ್ದು ಅಂತ ಹೇಳಿ.
0: ಮುಂಡರಿಗಿಂದ ಸಿದ್ದು ಅವರು.
1: ಹ್ಞೂ ಸರ್,
0: ಮೊದಲ ಪ್ರಶ್ನೆ ಸಿದ್ದು ಅವರಿಗೆ,
1: ಹೇಳಿ ಸರ್.
0: ಅತಿ ಹೆಚ್ಚು ಕರಾವಳಿ ಮತ್ತು ಸಮುದ್ರ ತೀರವನ್ನು ಹೊಂದಿರುವ ದೇಶ ಯಾವುದು ಅನ್ನೋದು ಪ್ರಶ್ನೆ ರೀ.
1: ಕೆನಡಾ ಸರ್, ಕೆನಡಾ.
0: ಕೆನಡಾ ಅಂತೀರಿ?
1: ಓಕೆ ಸರ್.
0: ಓಕೆ. ಎರಡನೇ ಪ್ರಶ್ನೆ ಸಿದ್ದು ಅವರಿಗೆ, ಅತಿ ಅಪರೂಪದ ವಲಸೆ ಹಕ್ಕಿ ನೀಲಿ ಬಿಳಿಯ ಫ್ಲೈ ಕ್ಯಾಚರ್ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಕಾಣಿಸಿಕೊಂಡಿದೆ?
1: ಭಾರತ
0: ಹೌದ್ರಿ, ಹೌದ್ರಿ. ರಾಜ್ಯ ಅಂತಂದಾಗ ಭಾರತನೇ ಆಬ್ವಿಯಸ್ಲಿ. ಹೇಳ್ತೀರಿ ಇನ್ನೊಂದ್ಸರಿ ಪ್ರಶ್ನೆಯನ್ನು ರಿಪೀಟ್ ಮಾಡಿಬಿಡ್ತೀನಿ, ಯಾಕಂದರೆ ಸ್ವಲ್ಪ ಲಾಂಗ್ ಪ್ರಶ್ನೆ ಆಗಿರೋದ್ರಿಂದ. ಅತಿ ಅಪರೂಪದ ವಲಸೆ ಹಕ್ಕಿ ನೀಲಿ ಬಿಳಿಯ ಫ್ಲೈ ಕ್ಯಾಚರ್ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಕಾಣಿಸಿಕೊಂಡಿದೆ? ಬಹು ಅಪರೂಪ ಇದು ಫ್ಲೈ ಕ್ಯಾಚರ್ ಪಕ್ಷಿ. ನಿರೀಕ್ಷೆ ಮಾಡ್ತಾ ಇದ್ದೀವಿ, ಸಮಯ ಆಗ್ತಾ ಇದೆ ಸಿದ್ದನಗೌಡ್ರ.
1: ಗೊತ್ತಾಗಿಲ್ಲ
0: ಗೊತ್ತಾಗಿಲ್ಲ ರೀ, ಮತ್ತೆ ಮುಂದಿನ ವಾರ ಪ್ರಯತ್ನ ಮಾಡ್ಬೋದು.
1: ಓಕೆ ಸರ್, ಥ್ಯಾಂಕ್ ಯು.
0: ಧನ್ಯವಾದ ಕರೆ ಮಾಡಿದ್ದಕ್ಕೆ.

0: हेलो हेलो, नमस्ते
1: भरत सर है, बोल रहे दयाना
0: भरत अवर, एष्टने करे तम दो
1: करे सर।
0: एरने करे ना यलबुर्गदिंद अंदिरला।
1: हाँ सर।
0: ಅತಿ ಅಪರೂಪದ ವಲಸೆ ಹಕ್ಕಿ ನೀಲಿ ಬಿಳಿಯ ಫ್ಲೈ ಕ್ಯಾಚರ್ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಕಾಣಿಸಿಕೊಂಡಿದೆ?
1: ರಾಜಸ್ಥಾನ ಅಂತ
0: ರಾಜಸ್ಥಾನ ಅಂತೀರಿ? ರಾಜಸ್ಥಾನ ತಪ್ಪಾದ ಉತ್ತರ ರೀ. ಧನ್ಯವಾದ ಭರತ್ ಅವರೇ, ಮುಂದಿನ ವಾರ ಪ್ರಯತ್ನ ಮಾಡ್ಬೋದು ತಾವು. ಪ್ರತಿ ವಾರ ಇರ್ತದ, ಶನಿವಾರ 5:30 ರಿಂದ 6 ಗಂಟೆ.

0: हलो
1: हलो
0: हाँ नमस्ते
1: ಸರ್ ಸುರೇಶ್ ಮಾತಾಡ ಸರ್ ಕೊಪ್ಪಳ ಜಿಲ್ಲೆ ಆರೋನಿಂದ
0: ಸುರೇಶ್ ಅವರಿಗೆ ನೇರವಾಗಿ ಪ್ರಶ್ನೆ ಅತಿ ಅಪರೂಪದ ವಲಸೆ ಹಕ್ಕಿ ನೀಲಿ ಬಿಳಿಯ ಫ್ಲೈ ಕ್ಯಾಚರ್ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಕಾಣಿಸಿಕೊಂಡಿದೆ
1: ಫ್ಲೈ ಕ್ಯಾಚರ್ ಸರ್
0: ಹೌದ್ರಿ ಅತಿ ಅಪರೂಪದ ವಲಸೆ ಹಕ್ಕಿ ಇದು ಕಾಣಿಸ್ಕೊಳ್ಳೋದೆ ಅಪರೂಪ ಹಲೋ ಸುರೇಶ್ ಅವರೇ ಕೇಳಿಸ್ತಾ ಇದ್ದೀನಿ ಮಾತಾಡೋದು ಹಲೋ
1: ಗುಜರಾತ್ ಸರ್ ಗುಜರಾತ್
0: ಗುಜರಾತ್ ಸರಿಯಾದ ಉತ್ತರ ಎರಡನೇ ಪ್ರಶ್ನೆ
1: ಹೇಳಿ ಸರ್
0: ಬಹಿಷ್ಕಾರ ಸತ್ತವನ ಸಂತಾಪ ಇವು ಯಾರ ಪ್ರಸಿದ್ಧ ನಾಟಕಗಳು
1: ಸಂತಾನ ಸುಳೆ ಬಹಿಷ್ಕಾರ
0: ಹಲೋ
1: ಹಲೋ ಸರ್
0: ಸುರೇಶ್ ಅವರೇ ಉತ್ತರ ಹೇಳ್ತೀರಿ
1: ಬಹಿಷ್ಕಾರ ಸಂತಾನ ಸುಳೆ ಸರ
0: ಪ್ರಶ್ನೆ ಗಮನ ಕೊಟ್ಟು ಕೇಳ್ರಿ ಬಹಿಷ್ಕಾರ ಸತ್ತವನ ಸಂತಾಪ ಇವು ಯಾರ ಪ್ರಸಿದ್ಧ ನಾಟಕಗಳು
1: ಸರ್ ಇವು ಲಂಕೇಶ್ ಸರ
0: ಲಂಕೇಶ್ ಅಂತೀರಿ ಲಂಕೇಶ್ ತಪ್ಪಾದ ಉತ್ತರ ರೀ ಮತ್ತು ಮುಂದಿನ ವಾರ ಪ್ರಯತ್ನ ಮಾಡ್ಬೋದು ಸುರೇಶ್ ಅವರ ಧನ್ಯವಾದ ಕರೆ ಮಾಡಿದ್ದಕ್ಕೆ ಕೆಲವರೇ ಪ್ರಶ್ನೆಯನ್ನು ಕೇಳಿದ್ದೆ ಬಹಿಷ್ಕಾರ ಸತ್ತವನ ಸಂತಾಪ ಇವು ಯಾರ ಪ್ರಸಿದ್ಧ ನಾಟಕಗಳು ಅಂತ ಇದಕ್ಕೆ ಸರಿಯಾದ ಉತ್ತರ ಟಿ ಪಿ ಕೈಲಾಸಂ ಸರಿಯಾದ ಉತ್ತರ ಟಿ ಪಿ ಕೈಲಾಸಂ

ಇದಾಗಿತ್ತು ಜ್ಞಾನವಾಣಿ ರಸಪ್ರಶ್ನೆ ನೇರ ಫೋನಿನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಜೊತೆಯಾಗಿದ್ದು ನಾನು ಮಹಾಂತೇಶ್ ಕೋತಿನ್. ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಾಯ ರಮೇಶ್ ಮಗ್ದುಮ್ ಹಾಗೂ ಶ್ರೀಸೆಲ್ ಚಿಂತಾಮಣಿ.

0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.

ಕೇಳುಗ್ರಿ, ಈಗ ಕಾರ್ಯಕ್ರಮಗಳ ಪರಿಚಯ. ಮೊದಲಿಗೆ 6:10 ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಸಮಾಚಾರ ದರ್ಶನ ಪ್ರಸಾರವಾಗಲಿದೆ. 6:51 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ಕಾರ್ಯಚಟುವಟಿಕೆಗಳ ಕುರಿತು ವಿಜಯಪುರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶ್ರೀಶೈಲ್ ಎಂ ವಸ್ತ್ರದ್ ಅವರಿಂದ ಮಾಹಿತಿ. 7:45 ಸಮಾಚಾರ ದರ್ಶನ ಪ್ರಸಾರವಾಗಲಿದೆ.

ಇಂದು ರಾತ್ರಿ 8 ಗಂಟೆಗೆ ಪ್ರಾಯೋಜಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 8:15 ಗಂಟೆಗೆ ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಎಂಟು ಗಂಟೆ 30 ನಿಮಿಷಕ್ಕೆ ಇಷ್ಪು ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳು, 9:15 ನಿಮಿಷಕ್ಕೆ ಸ್ಪಾಟ್ಲೈಟ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆಯನ್ನು ಆಲಿಸುವಿರಿ. 9:30 ನಿಮಿಷಕ್ಕೆ ರಾತ್ರಿ ಯುವವಾಣಿ ಕಾರ್ಯಕ್ರಮದಲ್ಲಿ ರಾಜ್ಯಮಟ್ಟದ ನಾವೀನ್ಯತೆ ಆವಿಷ್ಕಾರ ಪ್ರಶಸ್ತಿಗೆ ಭಾಜನಾಗಿರುವ ದಾವಣಗೆರೆಯ ನಿಖಿತಾ ಎಸ್ ರಾಜ್ ಕಪಿನಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ನಿರಂಜನಮೂರ್ತಿ ಆರ್ ಪಂಡರಿಹಳ್ಳಿ, ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ ಇದು. ಇಂದು ರಾತ್ರಿ 10 ಗಂಟೆಗೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ಪಂಡಿತ್ ಕೈವಲ್ಯ ಕುಮಾರ್ ಗೌರವ್ ಅವರ ಗಾಯನ ಪ್ರಸಾರವಾಗಲಿದೆ. ಧಾರವಾಡ ಕೇಂದ್ರದ ಕೊಡುಗೆ ಇದು.

0: ಇನ್ನು ನಾಳಿನ ಕಾರ್ಯಕ್ರಮಗಳು. ನಾಳೆ ಬೆಳಿಗ್ಗೆ 6 ಗಂಟೆಗೆ ಕಾರ್ಯಕ್ರಮಗಳ ಪರಿಚಯ, 6:10 ವಂದನ ಭಕ್ತಿಗೀತೆಗಳು ನಮ್ಮ ನಿಲಯದಿಂದ, ಚಿಂತನ ಬೆಂಗಳೂರು ಕೇಂದ್ರದಿಂದ ಬೆಳಿಗ್ಗೆ 6:30, 6:35 ರೈತರಿಗೆ ಸಲಹೆಗಳನ್ನು ಆಲಿಸಲಿದ್ದೀರಿ. ಜನಪದ ಸಂಗೀತ ಕಾರ್ಯಕ್ರಮ 6:40. ನಾಳೆ ಬೆಳಿಗ್ಗೆ 7:15 ಉದ್ಯೋಗ ವಾರ್ತೆ ನಮ್ಮ ನಿಲಯದಿಂದ, ನಂತರ ಭಾವಗೀತೆಗಳನ್ನು ಆಲಿಸಲಿದ್ದೀರಿ. ನಾಳೆ ಬೆಳಿಗ್ಗೆ 7:45, 8:30 ಹಾಗೂ ಬೆಳಿಗ್ಗೆ 9:30 ಚಿತ್ರಗೀತೆಗಳನ್ನು ಆಲಿಸುವಿರಿ. ನಾಳೆ ಬೆಳಿಗ್ಗೆ 9:00 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರವಿದೆ. ನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ. ನಾಳೆ ಬೆಳಿಗ್ಗೆ 11:00 ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಆಧರಿಸಿದ ಪೋಸ್ಟ್ ಬಾಕ್ಸ್ ನಂಬರ್ 111 ವಿಶೇಷ ಕಾರ್ಯಕ್ರಮ 11:00. 12:00 ಪ್ರದೇಶ ಸಮಾಚಾರ. 12:05 ವನಿತಾ ವಿಹಾರ ಮಹಿಳಾ ಕಾರ್ಯಕ್ರಮ. ಕೇಳುಗರೆ, ಇದುವರೆಗೆ ಕಾರ್ಯಕ್ರಮಗಳ ವಿವರಣೆಯನ್ನು ಕೇಳಿದ್ರಿ. ಸಮಯ ಈಗ 6:05. ಇನ್ನು ಮುಂದೆ ಇಂಗ್ಲೀಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
2: ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ವಲ್ಸಾ ವಿಲಿಯಮ್ಸ್. Prime Minister Narendra Modi is scheduled to hold bilateral talks with Dutch Prime Minister Rob Jetten. He called on King Willem Alexander and Queen Maxima in The Hague this afternoon. The visit carries significance beyond bilateral ties and is expected to shape broader India-EU relations following the recently concluded India-Europe Free Trade Agreement. Addressing a community event, Prime Minister Modi said the warmth and enthusiasm of the gathering made him feel he is attending a festival in India. He described The Hague as a living symbol of India-Netherlands friendship and noted that Dutch leaders consistently praise the contribution of the Indian diaspora.
3: Netherlands ke samaj aur yahan ki economy mein jo contribute kar rahe hain us par har bharatvasi ko garv hai. Main aaj is avsar par नीदरलैंड की जनता का, यहाँ की सरकार का आभार व्यक्त करता हूँ. मैं यहाँ की जनता को 140 करोड़ भारतवासियों की तरफ से अपनी शुभकामनाएं देता हूँ.
2: Last night when the Prime Minister reached the Netherlands, he was accorded a grand welcome through cultural and musical performances by the diaspora and Dutch troops. After concluding his visit to the Netherlands, Prime Minister Modi will travel to Sweden tomorrow on the third leg of his five-nation tour. The Economic Offences Wing, EOW, of Delhi Police has busted a goods and services tax, GST, fraud cartel, arresting 6 persons. Additional Commissioner in EOW, Ravi Kumar Singh, said in a press conference that the accused used 50 fake shell companies for GST returns, fake billing and wrongful input tax credit claims.

0: ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ನೀಡಿ ಕರ್ನಾಟಕದ ಶ್ರೀಮಂತ ವಾಸ್ತುಶಿಲ್ಪ ಹಾಗೂ ಸಾಂಸ್ಕೃತಿಕ ಪರಂಪರೆಯನ್ನು ಅರಿತುಕೊಂಡು ಕರ್ನಾಟಕದ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿನಿಧಿಗಳಿಗೆ ಪರಿಚಯಿಸುವ ಅವಕಾಶವನ್ನು ಒದಗಿಸಿತು. ಕರ್ನಾಟಕದ ರಾಜ್ಯಪಾಲರಾದ ಶ್ರೀ ಥಾವರ್ಚಂದ್ ಗೆಹ್ಲೋಟ್ ಅವರೊಂದಿಗೆ ಬೆಂಗಳೂರಿನ ಲೋಕಭವನದಲ್ಲಿ ಪ್ರತಿನಿಧಿಗಳ ಸಂವಾದವನ್ನು ಏರ್ಪಡಿಸುವ ಅವಕಾಶ ನಮಗೆ ದೊರಕಿತು.
1: ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ 1936 ಜೂನ್ 8 ಆಲ್ ಇಂಡಿಯಾ ರೇಡಿಯೋ AIR ಎಂದು ಮರುನಾಮಕರಣಗೊಂಡಿತು. ಬಹುಜನ ಹಿತಾಯ, ಬಹುಜನ ಸುಖಾಯ.

0: ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ 1936 ಜೂನ್ 8 ಆಲ್ ಇಂಡಿಯಾ ರೇಡಿಯೋ AIR ಎಂದು ಮರುನಾಮಕರಣಗೊಂಡಿತು. ಬಹುಜನ ಹಿತಾಯ ಬಹುಜನ ಸುಖಾಯ ಧ್ಯೇಯದೊಂದಿಗೆ ಭಾರತೀಯ ಪ್ರಸಾರ ಸೇವೆ ಆರಂಭಗೊಂಡ ಸುವರ್ಣ ಘಳಿಗೆಯ 90ನೇ ವರ್ಷಾಚರಣೆ ನಿಮಿತ್ತ ಆಕಾಶವಾಣಿ ಧಾರವಾಡ ಕೇಂದ್ರ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಸಭಾಭವನದಲ್ಲಿ ಆಕಾಶವಾಣಿ 90 ಸಂಧ್ಯಾ ಸುಧೆ ವಿಶೇಷ ಸಂಗೀತ ಕಾರ್ಯಕ್ರಮ ಆಯೋಜಿಸಿತ್ತು. ಆಕಾಶವಾಣಿಯ ಎ ಶ್ರೇಣಿ ಶಾಸ್ತ್ರೀಯ ಸಂಗೀತ ಗಾಯಕ ರಘುನಂದನ್ ಭಟ್ ಹಾಗೂ ಬಿಹೈ ಶ್ರೇಣಿ ಬಾನ್ಸುರಿ ಕಲಾವಿದೆ ಕೃತಿಕಾ ಜಂಗಿನ್ಮಠ್ ಕೊಳಲುವಾದನ ಪ್ರಸ್ತುತಪಡಿಸಿದರು. ಎಂಎಂ ಜೋಶಿ ನೇತ್ರವಿಜ್ಞಾನ ಸಂಸ್ಥೆ ನಿರ್ದೇಶಕ ಡಾ ಆರ್ ಕೃಷ್ಣಪ್ರಸಾದ್ ಮುಖ್ಯ ಅತಿಥಿಯಾಗಿ ಆಕಾಶವಾಣಿ ಧಾರವಾಡ ಕೇಂದ್ರದ ತಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಅರುಣ್ ಪ್ರಭಾಕರ್ ಹಾಗೂ ಕಾರ್ಯಕ್ರಮ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯ ಅತಿಥಿ ಡಾ ಆರ್ ಕೃಷ್ಣಪ್ರಸಾದ್,
1: ಸಂಗೀತ ಲೋಕದ ದಿಗ್ಗಜರನ್ನ ಪ್ರತಿ ಜನಸಾಮಾನ್ಯರಿಗೆ ತಲುಪಿಸೋದು ಇದು ಆಕಾಶವಾಣಿ. ಅಂದ್ರೆ ಪ್ರತಿಯೊಬ್ಬರಿಗೂ ಒಂದು ಅತ್ಯಂತ ವೈಯಕ್ತಿಕವಾದ ಒಂದು ಸಂಗಾತಿ. ಮತ್ತೆ ಜಗತ್ತಿನ ಯಾವುದೇ ಒಂದು ಸಂಗೀತ ಲೋಕದ ತಾರೆಗಳಿರ್ತಾರೆ, ಅವರನ್ನ ನಮ್ಮ ಪಕ್ಕದಲ್ಲಿ ಕೂತು ಹಾಡೋ ತರ ಒಂದು ಭಾವನೆ ತರಿಸೋದು ಈ ಆಕಾಶವಾಣಿ. ಹಿಂಗಾಗಿ ಸಂಗೀತಕ್ಕೂ ಸಾಹಿತ್ಯಕ್ಕೂ ಮಾಹಿತಿಗೂ ಜ್ಞಾನಕ್ಕೂ ಆಕಾಶವಾಣಿ ಬಿಟ್ಟರೆ ಅದಕ್ಕೆ ಬೇರೆ ಯಾವ ಸಾಟಿ ಇಲ್ಲ. ಸೊ ನಾವೆಲ್ಲ ಅದರ ಅಭಿಮಾನಿಗಳು, ಅದರ ಅನುಯಾಯಿಗಳು. ಹೀಗೆ ಆಕಾಶ 90 ಏನ್ ದಾಟಿದೆ, 100 ಶತಕದತ್ತ ಮುನ್ನುಗ್ಗಲಿ, ಮತ್ತೆ ಹೀಗೆ ಎಲ್ಲರಿಗೂ ಅದೊಂದು ಸಂಗಾತಿಯಾಗಿರಲಿ ಅಂತ ನಮ್ಮ ಹಾರೈಕೆ.
0: ಆಕಾಶವಾಣಿ 90 ವರ್ಷಾಚರಣೆ ಹಿನ್ನೆಲೆ ಆಕಾಶವಾಣಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಕೇಂದ್ರ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲತೀರದಿಂದ ಆಕಾಶವಾಣಿ ಕೇಂದ್ರದವರೆಗೆ ವಾಕಥಾನ್ ಆಯೋಜಿಸಿತ್ತು. ಜಿಲ್ಲಾಧಿಕಾರಿ ಕೆಲಕ್ಷಿಪ್ರಿಯ ಆಕಾಶವಾಣಿ @90 ವಾಕಥಾನ್ ಉದ್ಘಾಟಿಸಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ದಿಲೀಶ್ ಶಶಿ ಸೇರಿದಂತೆ ಆಕಾಶವಾಣಿ ಸಿಬ್ಬಂದಿ, ಆತ್ಮೀಯ ಶ್ರೋತೃಗಳು, ಕಲಾವಿದರು ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿ ಕಿರು ಆಹಾರ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ PMFME ಹಾಗೂ ರಾಜ್ಯ ಸರ್ಕಾರದ ಪರ್ಯಾಯ ಕೃಷಿ ಯೋಜನೆ ಅಡಿ ಕಲಬುರಗಿ ಜಿಲ್ಲೆಯ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರಿಗೆ ಶೇಕಡ 50 ಸಬ್ಸಿಡಿ ಸಾಲ ಯೋಜನೆ ಮೂಲಕ ಕೃಷಿ ಇಲಾಖೆ ರೊಟ್ಟಿ ಉದ್ಯಮ ಆರಂಭಿಸಲು ಸಹಾಯ ಹಾಗೂ ಮಾರ್ಗದರ್ಶನ ಒದಗಿಸಿದೆ. ಈಗ ವಿದೇಶಗಳಿಗೂ ರಫ್ತಾಗುತ್ತಿರುವ ಬ್ರ್ಯಾಂಡ್ ಕಲಬುರಗಿ, ಜೋಳ, ಸಿರಿಧಾನ್ಯದ ರಾಗಿ ಹಾಗೂ ಸಜ್ಜೆ ರೊಟ್ಟಿ ಕುರಿತು ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ ಕೃಷಿ ಇಲಾಖೆ ಕಲಬುರಗಿ ವಿಭಾಗದ ಜಂಟಿ ನಿರ್ದೇಶಕ ಸಮದ್ ಪಟೇಲ್.
2: ಕಲಬುರಗಿ ಭಾಗದಲ್ಲಿರುವಂತಹ ಸಾವಿರಾರು ಹೆಣ್ಮಕ್ಳು ಯಾರ್ಯಾರು FPO SHGDNಲ್ಲಿ ಇದಾರೆ, ಅವರೆಲ್ಲ ರೊಟ್ಟಿ ಮಾಡುವಂತ ಒಂದು ಉದ್ದಿಮೆಯನ್ನ ಮಾಡಿಸಿ PMFME ಯೋಜನೆ ಭಾರತ ಸರ್ಕಾರದ್ದು, ಅನಂತರ ಸೆಕೆಂಡರಿ ಅಗ್ರಿಕಲ್ಚರ್, ಈ ಎರಡೂ ಯೋಜನೆಯಲ್ಲಿ ನಾವು ಶೇಕಡ 50 ಸಹಾಯಧನದಲ್ಲಿ ರೊಟ್ಟಿ ಮಾಡುವಂತ ಯಂತ್ರಗಳನ್ನ ಕ್ಲಸ್ಟರ್ ರೂಪದಲ್ಲಿ 137 ರೊಟ್ಟಿ ಮಷಿನ್ಗಳನ್ನ ನಾವು ಕೊಟ್ಟಿದ್ದೀವಿ. ಇದರಿಂದ ಹೆಣ್ಮಕ್ಳಿಗೆ ತಿಂಗಳಿಗೆ ಒಂದು 15-20 ರೂಪಾಯಿ ಅವರಿಗೆ ಮಂತ್ಲಿ ಫಿಕ್ಸ್ಡ್ ಇನ್ಕಮ್ ಬರ್ತಾ ಇದೆ. ಇದರಲ್ಲಿ PMFME ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತದೆ. ಕಲಬುರಗಿ ರೊಟ್ಟಿ ಈಗ ಎಕ್ಸ್ಪೋರ್ಟ್ ಆಗುವ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಆಲ್ರೆಡಿ.
0: 9ನೇ ರಾಷ್ಟ್ರೀಯ ಜಾನುವಾರು ರೋಗ ತಡೆ ಕಾಲು ಬಾಯಿ ರೋಗ ವಿರುದ್ಧದ ಲಸಿಕೆ ನೀಡಿಕೆ ಮಾಸಿಕ ಅಭಿಯಾನ ಈ ತಿಂಗಳ 22ರವರೆಗೆ ರಾಜ್ಯಾದ್ಯಂತ ನಡೆಯಲಿದೆ. ಈ ಅಭಿಯಾನದ ಕುರಿತು ಪಶುಪಾಲನಾ ಇಲಾಖೆಯ ಹಾವೇರಿ ಜಿಲ್ಲೆ ಉಪನಿರ್ದೇಶಕ ಡಾ ಶಿವಯೋಗಿ ಎಲಿ ಮಾಹಿತಿ ನೀಡಿದ್ದಾರೆ.
3: ಜಿಲ್ಲೆಯಲ್ಲಿ ಒಟ್ಟು 289,626 ಜಾನುವಾರುಗಳು ಇದ್ದು ಇವುಗಳಿಗೆ ಲಸಿಕೆ ಹಾಕಲು ಸರ್ಕಾರದಿಂದ 318,500 ಡೋಸ್ ಲಸಿಕೆ ಮತ್ತು ಸಿರಿಂಜ್ಗಳು ಸರಬರಾಜಾಗಿರುತ್ತವೆ. 2,952 ಬ್ಲಾಕ್ಗಳಾಗಿ ವಿಂಗಡಿಸಿ ಮೈಕ್ರೋ ಪ್ಲಾನ್ ಅನ್ನು ತಯಾರಿಸಲಾಗಿದ್ದು ಈ ಮೈಕ್ರೋ ಪ್ಲಾನ್ ಪ್ರಕಾರ 468 ಲಸಿಕಾದಾರರನ್ನು ನೇಮಕ ಮಾಡಿಕೊಳ್ಳಲಾಗಿದೆ. ನಿಗದಿಪಡಿಸಿದ ದಿನಾಂಕದಂದು ರೈತರ ಮನೆ ಮನೆಗೆ ತೆರಳಿ ಉಚಿತವಾಗಿ ದನ ಮತ್ತು ಎಮ್ಮೆಗಳಿಗೆ ಕಾಲು ಮತ್ತು ಬಾಯಿ ಬೇನೆ ಲಸಿಕೆಯನ್ನು ಹಾಕಿ ಸದರಿ ವಿಷಯವನ್ನು ಭಾರತ್ ಪಶುಧನ್ ತಂತ್ರಾಂಶದಲ್ಲಿ ಇಂಡೀಕರಣಗೊಳಿಸುತ್ತಾರೆ.
0: ಅಸ್ತಮಾ ಬಾಧಿತ ಪ್ರತಿಯೊಬ್ಬರಿಗೂ ಅಲರ್ಜಿ ನಿವಾರಕ ಔಷಧಗಳ ತುರ್ತು ಪೂರೈಕೆ ಧ್ಯೇಯದೊಂದಿಗೆ ಮೇ ತಿಂಗಳ ಮೊದಲ ಮಂಗಳವಾರ ವಿಶ್ವ ಅಸ್ತಮಾ ಜಾಗೃತಿ ದಿನ ಆಚರಿಸಲಾಯಿತು. ವಿಶ್ವಾದ್ಯಂತ 25 ಕೋಟಿ ಹಾಗೂ ಭಾರತದಲ್ಲಿ 1,50,00,000 ಜನ ಅಸ್ತಮಾ ಬಾಧಿತರಿದ್ದಾರೆ ಎಂದು ಅಂದಾಜಿಸಲಾಗಿದೆ.

0: ಸಮಾಚಾರ ದರ್ಶನಕ್ಕಾಗಿ ಮಂಗಳೂರಿನ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರು ಮಾಹಿತಿ ನೀಡಿದ್ದಾರೆ.
1: ಪ್ರತಿ ವರ್ಷ ಮೇ ತಿಂಗಳ ಮೊದಲನೇ ಮಂಗಳವಾರದಂದು ವಿಶ್ವ ಅಸ್ತಮ ದಿನ ಅಂತ ಆಚರಿಸಿ ಅಸ್ತಮ ರೋಗದ ಬಗೆಗಿನ ಅಪನಂಬಿಕೆಗಳನ್ನು ಹೋಗಲಾಡಿಸಿ ರೋಗದ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸವನ್ನ ಮತ್ತು ರೋಗಿಗಳಿಗೆ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವ ಕೆಲಸವನ್ನ ಮಾಡುತ್ತೇವೆ. ಯಾವುದೋ ಅಲರ್ಜಿಕಾರಕ ವಸ್ತುವಿನಿಂದಾಗಿ ಅಲರ್ಜಿ ಉಂಟಾಗಿ ಗಾಳಿ ಚೀಲಗಳಿಗೆ ಆಮ್ಲಜನಕ ಹೋಗದೇ ಇದ್ದಾಗ ಈ ರೀತಿಯ ಅಸ್ತಮ ಆಘಾತ ಉಂಟಾಗುತ್ತದೆ. ಯಾವ ಕಾರಣದಿಂದ ಅಸ್ತಮ ಆಗುತ್ತದೆ ಎನ್ನುವುದನ್ನು ತಿಳಿದುಕೊಂಡು ಇದಕ್ಕೆ ಸೂಕ್ತವಾದಂತಹ ಚಿಕಿತ್ಸೆಯನ್ನು ಸಕಾಲದಲ್ಲಿ ತೆಗೆದುಕೊಳ್ಳತಕ್ಕದ್ದು. ಅಸ್ತಮ ರೋಗವನ್ನು ಸಂಪೂರ್ಣವಾಗಿ ಗುಣಪಡಿಸಲು ಸಾಧ್ಯವಾಗುವುದಿಲ್ಲ, ಆದರೆ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಿದೆ.
0: ಕರ್ನಾಟಕ ಲಲಿತಕಲಾ ಅಕಾದೆಮಿ ವರ್ಣಶ್ರೀ ಪ್ರಶಸ್ತಿಗೆ ಭಾಜನರಾಗಿರುವ ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕು ಗೋಕರ್ಣದ ಹೆಸರಾಂತ ಕಲಾವಿದ ಹಾಗೂ ಕಾವಿ ಕಲೆ ಪರಿಣಿತ ರವಿ ಗುನುಗ ಸಮಾಚಾರ ದರ್ಶನಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
2: ಗುರುತಿಸಿಕೊಟ್ಟಂತ ನಮ್ಮ ಅಕಾಡೆಮಿಗೆ ನಾನು ಧನ್ಯವಾದ ತಿಳಿಸ್ತೇನೆ. ಕಾವ್ಯ ಆರ್ಟಿ ಕೊಟ್ಟ ಶ್ರಮಕ್ಕೆ ಒಂದು ಫಲ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಗೋವಾ ಬೌಂಡ್ರಿಯಿಂದ ಕೇರಳದ ಕಾಸರಗೋಡುವರೆಗಿದೆ. ಇದು ಮೂಲತಃ ಈ ಸಾರಸ್ವತರು ಈ ಕಡೆ ಬಂದಾಗ ಗೋವಾದಿಂದ ಈ ಕಲೆಯನ್ನು ತಂದ್ರು. 450 ವರ್ಷದ ಇತಿಹಾಸ ಇದಕ್ಕೆ. ದೇಶಭಂಡಾರಿ ಅಂತ ಹೇಳಿ ಕಾವ್ಯ ಆರ್ಟ್ ಅನ್ನ ಮಾಟಗಾರ ಫ್ಯಾಮಿಲಿ ಅಂತ ಹೇಳ್ತಿದ್ರು, ಅವರೇ ಈ ಆರ್ಟ್ ಅನ್ನ ಮಾಡ್ತಿದ್ರು. ಉಡುಪಿಯ ಜನಾರ್ದನ್ ಹಾವಾಂಜೆ ಅಂತ ಅವ್ರು ಮಾಡ್ತಾ ಇದ್ದಾರೆ. ಗೋವಾದಲ್ಲಿ ಸಾಗರ್ ನಾಯ್ಕ್ ಮೂಳೆ ಅಂತ ಹೇಳಿ ಕಾವ್ಯ ಆರ್ಟ್ ಅನ್ನು ಇಟ್ಕೊಂಡು ಹೊರಟಿದ್ದಾರೆ. ಮೊನ್ನೆ ರಾಷ್ಟ್ರಪತಿ ಭವನದಲ್ಲಿ ಈ ಆರ್ಟ್ ಅನ್ನೆಲ್ಲ ಮಾಡಿದ್ದಾರೆ. ಅವರು ಬೆರಳೆಣಿಕೆಯಷ್ಟು ಜನ ಈ ಆರ್ಟ್ ಅನ್ನ ಕಂಟಿನ್ಯೂ ಮಾಡಿದ್ದಾರೆ ಮತ್ತು ಉಳಿಸ್ತಾ ಇದ್ದಾರೆ.
0: ಇದು ಈ ವಾರದ ಸಮಾಚಾರ ದರ್ಶನ. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ. ಸಂಪಾದಕರು ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ತುಕಾರಾಮ್ ಗೌಡ ಜಿ, ನಿರೂಪಣೆ ಹರ್ಷವರ್ಧನ್ ಶೀಲ್ವಂತ್, ಸಂಕಲನ ವಿವೇಕಾದಿತ್ಯ ಕನಿಯಾಲ, ಸಹಕಾರ ಮುರ್ತುಜಾ ಹೊಂಗಲ್ ಹಾಗೂ ಉಮೇಶ್ ಗೋಳಣ್ಣವರ್. ಮುಂದಿನ ವಾರ ಇದೇ ವೇಳೆಗೆ ಮತ್ತೆ ಮೂಡಿ ಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.
3: ವೇಳೆ 6:20
4: ಇಎಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ.
5: ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಕಥಿತಂ ಯತ್ ವೈಶ್ವಿಕ ಸಮಾಹ್ವಾನ ನಿವಾರಣಾಯ ವಿಶ್ವಸನೀಯಸ್ಯ ಭವಿಷ್ಯಸ್ಯ ಕೃತೆ ಸಜ್ಜತಾಯಾಃ ಚ ಆಪೂರ್ತಿ ಶೃಂಖಲಾಯಾಃ ನಿರ್ಮಾಣಾರ್ಥಂ ಭಾರತ ನೆದರ್ಲ್ಯಾಂಡ್ಸ್ ದೇಶೌ ಸಹಭಾಗಿತ್ವಂ ಕುರ್ವಂತೌ ಸ್ತಃ. ಭಾರತಮವಸರಾಣಾಂ ಭೂಮೀತಿ ವರ್ಣಿತಂ. ಸೇನಾಧ್ಯಕ್ಷೇಣ ಜನರಲ್ ಉಪೇಂದ್ರ ದ್ವಿವೇದಿನಾ ಪಾಕಿಸ್ತಾನಂ ಭಯೋತ್ಪಾದಕೇಭ್ಯಃ ಆಶ್ರಯಂ ಪ್ರದಾತುಂ ಭಾರತಸ್ಯ ವಿರುದ್ಧಂ ಕಾರ್ಯಾಚರಣಾಯ ಚ ಸಾವಧಾನಂ ಕೃತಂ. ಪಶ್ಚಿಮಬಂಗ ಸರ್ವಕಾರೇಣ 1,000-2,000 ಪ್ರದೀಯಮಾನಾನಾಂ ಜಾತಿ ಪ್ರಮಾಣಪತ್ರಾಣಾಂ ಪುನಃ ಸತ್ಯಾಪನಂ ಕರ್ತುಂ ಆಜ್ಞಾಪಿತಂ. ಸಿಬಿಎಸ್ಇ ಇತ್ಯನೇನ 12 ಕಕ್ಷಾಯಾಃ ಛಾತ್ರಾಣಾಂ ಕೃತೆ ಉತ್ತರಪತ್ರಾಣಾಂ ದ್ವಿಸ್ತರೀಯ ಪುನರ್ಮೂಲ್ಯಾಂಕನ ಪ್ರಕ್ರಿಯಾ ಘೋಷಿತಾ. ಅಪಿ ಚ ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ ಕ್ರೀಡಾಯಾಂ ಅದ್ಯ ಬ್ಯಾಂಕಾಕ್ ನಗರೆ ಉಪಾಂತ್ಯ ಚಕ್ರೀಯ ಕ್ರೀಡಾಯಾಂ ಮಲೇಷಿಯಾ ದೇಶಸ್ಯ ಯುಗಲಂ ಪರಾಜಿತ್ಯ ಸಾತ್ವಿಕ್ ಸಾಯಿರಾಜ್ ರಂಕಿರೆಡ್ಡಿ ತಥಾ ಚಿರಾಗ ಸೆಟ್ಟಿ ಇತ್ಯೇತಯೋಃ ಭಾರತೀಯ ಪುರುಷ ಯುಗಲಂ ಅಂತಿಮ ಸ್ಪರ್ಧಾಯಾಂ ಪ್ರವಿಷ್ಟಂ. ಅಥ ವಾರ್ತಾಃ ವಿಸ್ತರೇಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ವದತ್ ಯತ್ ಭಾರತ ನೆದರ್ಲ್ಯಾಂಡ್ಸ್ ದೇಶೌ ವಿಶ್ವಸ್ಯಾಪಿ ಸಮಾಹ್ವಾನಾನಾಂ ನಿವಾರಣಾಯ ವಿಶ್ವಸನೀಯಂ ಪಾರದರ್ಶಕಂ ಭವಿಷ್ಯಸ್ಯ ಕೃತೆ ಆಪೂರ್ತಿ ಶೃಂಖಲಾಯಾಃ ನಿರ್ಮಾಣಾರ್ಥಂ ಮಿಲಿತ್ವಾ ಕಾರ್ಯಂ ಕುರ್ವಂತೌ ಸ್ತಃ. ಯತ್ ಸಹ ಬಹುವಿಧ ಸಂಕಟೈಃ ಗ್ರಸ್ತಂ ಆಪದ್ದಶಕಂ ಇತಿ ವರ್ಣಿತಂ. ನೆದರ್ಲ್ಯಾಂಡ್ಸ್ ದೇಶಸ್ಯ ಹೇಗನಗರೆ ಸ್ವಸ್ಯ ಪಂಚದೇಶಾನಾಂ ಯಾತ್ರಾಯಾಃ ಕ್ರಮೆ ಸಾಮುದಾಯಿಕ ಕಾರ್ಯಕ್ರಮಂ ಸಂಬೋಧಯನ್ ಪ್ರಧಾನಮಂತ್ರಿ ಶ್ರೀಮೋದಿ ಅವದತ್ ಯದ್ ವಿಶ್ವಂ COVID-19 ಮಹಾಮಾರ್ಯ ವರ್ತಮಾನ ಸಂಘರ್ಷೇಣ ಉದ್ಭೂತ ಊರ್ಜಾ ಸಂಕಟಂ ಚೇತ್ಯಾದೀನಾಂ ಅಭೂತಪೂರ್ವ ಪ್ರತಿಸಂಧಿಂ ಸಮ್ಮುಖೀಕರೋತಿ.
6: पहले कोरोना आया, फिर युद्ध होने शुरू हो गए और अब आज की एनर्जी क्राइसिस है. ये दशक दुनिया के लिए आपदाओं का दशक बन रहा है. हम सभी देख रहे हैं, अगर ये स्थितियां तेजी से नहीं बदली

ರಾತ್ರಿ 8 ಗಂಟೆಗೆ ಮಣಿಪಾಲ್ನ 33ನೇ ಘಟಿಕೋತ್ಸವದ ಬಾನುಲಿ ವರದಿ ಪ್ರಸಾರವಾಗಲಿದೆ. ಕಾರ್ಯಕ್ರಮದ ಪ್ರಾಯೋಜಕರು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪಾಲ್. ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ ಇದು. ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ 8:15, 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳನ್ನು ಆಲಿಸುವಿರಿ. ರಾತ್ರಿ 9:15 ಬೆಂಗಳೂರು ಕೇಂದ್ರದಿಂದ ಶಶಿಧರ್ ಕೋಟೆ ಅವರಿಂದ ಭಾವಗೀತೆಗಳನ್ನು ಆಲಿಸುವಿರಿ. 9:30 ಯುವವಾಣಿ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ನಾವೀನ್ಯತೆ ಆವಿಷ್ಕಾರ ಪ್ರಶಸ್ತಿಗೆ ಭಾಜನರಾಗಿರುವ ದಾವಣಗೆರೆಯ ನಿಖಿತಾ ಎಸ್ ರಾಜ್ ಕಪಿನಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನಿರಂಜನ ಮೂರ್ತಿ, ಆರ್ ಪಂಡರಹಳ್ಳಿ. ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ ಇದು. ಇಂದು ರಾತ್ರಿ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ಪಂಡಿತ್ ಕೈವಲ್ಯ ಕುಮಾರ್ ಗೌರವ್ ಅವರಿಂದ ಖಯಾಲ್ ಗಾಯನ ಪ್ರಸಾರವಾಗಲಿದೆ. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ ಇದು.

ಕೇಳುಗರೆ, ನಾಳಿನ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ 11 ಗಂಟೆಗೆ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಆಧರಿಸಿದ ಪೋಸ್ಟ್ ಬಾಕ್ಸ್ ನಂಬರ್ 111 ಕಾರ್ಯಕ್ರಮ ಪ್ರಸಾರವಾಗಲಿದೆ ದೆಹಲಿ ಕೇಂದ್ರದಿಂದ. ಮಧ್ಯಾಹ್ನ 12:05 ವನಿತಾ ವಿಹಾರ ಮಹಿಳಾ ಕಾರ್ಯಕ್ರಮದಲ್ಲಿ ಕುಂಭಕಲೆಯಿಂದ ದಾಖಲೆಗಳವರೆಗೆ ಜ್ಯೋತಿ ನಾಗರಾಜು ಅವರೊಂದಿಗೆ ಸಂದರ್ಶನ.

0: ಸಂದರ್ಶಕರು ಆಶಾ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ಇದು. 12:30 ಆರೋಗ್ಯ ಸಂಚಿಕೆಯಲ್ಲಿ ಪ್ಯಾಲಿಯೇಟಿವ್ ಕೇರ್ ಈ ವಿಷಯವಾಗಿ ಡಾಕ್ಟರ್ ಪ್ರಜ್ಞಾ ವಿ ಕಿಣಿ ಅವರೊಂದಿಗೆ ಲತೀಶ್ ಪಾಲ್ದಾನೆ ಅವರ ಸಂದರ್ಶನವನ್ನು ಆಲಿಸಿರುವಿರಿ. ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:00 ನಾಳೆ ಪ್ರಧಾನಮಂತ್ರಿ ಗ್ರಾಮೀಣ ಅಂಚೆ ಯೋಜನೆ ಕುರಿತು ಮಾಹಿತಿ ಇದೆ. ಮಹಾಬಲೇಶ್ವರ ಶಾಸ್ತ್ರಿ ಅವರಿಂದ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ಇದು. ನಾಳೆ 12:40 ಕಾವ್ಯವಾಚನ. ಹರಿಶ್ಚಂದ್ರ ಕಾವ್ಯದಲ್ಲಿ ಬರುವ ಪ್ರಸಂಗ ವಿಶ್ವೇಶ್ವರ ಸಾಕ್ಷಾತ್ಕಾರ. ವಾಚನ ಸತ್ಯವತಿ ಕೇಶವಮೂರ್ತಿ, ವ್ಯಾಖ್ಯಾನ ಪದ್ಮಿನಿ ರಾಮಮೂರ್ತಿ. ಕೆಳೂರಿನ ನಾಳೆ ಸಂಜೆ 5:00 ನಮ್ಮ ನಿಲಯದಿಂದ ಉಲಿನಲ್ಲಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಾವು ಭಾಗವಹಿಸಲು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2703440 ಅಥವಾ 2705050 ಎಷ್ಟೇಳಿ ಸಂಖ್ಯೆ 08352. ನಾಳೆ ಸಂಜೆ 6:10 ಜಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ. ನಾಳೆ ಸಂಜೆ 6:51 ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಜನಪದ ನಾಟಕ ಪ್ರಸಾರವಾಗಲಿದೆ. 7:45 ಕನ್ನಡದಲ್ಲಿ ಭಾಷಣ. ಕನ್ನಡ ಸಾಹಿತ್ಯದಲ್ಲಿ ಗಾಂಧಿ ಕುರಿತು ಮಾತನಾಡುತ್ತಾರೆ ಅಹಮದ್ ಹಗರೆ. ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ನಾಳೆ ರಾತ್ರಿ 8:00 ಪ್ರಾಯೋಜಿತ ಕಾರ್ಯಕ್ರಮ ಮಣಿಪಾಲ್ ಅಕಾಡೆಮಿಯ 33 ಘಟಿಕೋತ್ಸವದ ಬಾನುಲಿ ವರದಿ. ಪ್ರಾಯೋಜಕರು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪಾಲ್. ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ನಾಳೆ ರಾತ್ರಿ 9:15 ಸ್ಪಾಟ್ ಲೈಟ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ. 9:30 ನಾಳೆ ರಾಷ್ಟ್ರೀಯ ನಾಟಕ ಕೆಲವು ಕ್ಷಣದ ಸಿಂಧೂರ ಪ್ರಸಾರವಾಗಲಿದೆ. ಮೂಲ ಪ್ರಭಾತ್ ಸಿಂಹ ಪಾಲಿ, ಬಾನುಲಿಗೆ ಅಳವಡಿಸಿದವರು ವಿನೋದ್ ಕುಮಾರ್, ಕನ್ನಡಕ್ಕೆ ಶ್ರೀನಿವಾಸ್ ಪ್ರಸಾದ್, ನಿರ್ಮಾಣ SR ಭಟ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ಇದು. ಕೆಲವರು ಇದುವರೆಗೆ ಕಾರ್ಯಕ್ರಮಗಳ ವಿವರಣೆಯನ್ನು ಕೇಳಿದಿರಿ.
1: ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೇ? ನಿಮ್ಮ ಅಂಗಡಿ, ಸೂಪರ್ ಮಾರ್ಕೆಟ್, ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೇ? ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೇ?
2: ಎಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿಯ ಅವಧಿಯಲ್ಲಿ. ದೂರವಾಣಿ ಸಂಖ್ಯೆ 2703411. ನಮ್ಮ ಮೇಲ್ ID ವಿಜಯಪುರ ಆಕಾಶವಾಣಿ @gmail.com.

ರಂಗಗೀತೆ ಅಂತ ನಾನು ಇದುವರೆಗೆ ಕೇಳಿದ್ರಿ. ಕೇಳಿದ್ರೆ ಈಗ ಸಮಯ 6:37 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರವನ್ನು ಕೇಳುವಿರಿ.

0: 6:37. ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಿ.

ಪುರುಷರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
1: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
0: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
2: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
0: ಹೌದಾ?
1: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
3: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.
4: ಐಸ್ ಕ್ರೀಮ್ ಬೇಕೇ ಐಸ್ ಕ್ರೀಮ್, ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
5: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
6: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ರಾಜ್ಯಕ್ಕೆ ಹೆಚ್ಚುವರಿ 1122 ವೈದ್ಯಕೀಯ ಸೀಟು ಲಭ್ಯ, ಸಚಿವ ಶರಣ್ ಪ್ರಕಾಶ್ ಪಾಟೀಲ್. ಒಂದು ರಾಷ್ಟ ಒಂದು ಚುನಾವಣೆಗೆ ಸಹಮತವಿಲ್ಲ, ಜಂಟಿ ಸಂಸದೀಯ ಅಧ್ಯಯನ ಸಮಿತಿ ಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಪಾದನೆ. ಪ್ರಸಕ್ತ ಸಾಲಿನಲ್ಲಿ 844 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದ ಹಟ್ಟಿ ಚಿನ್ನದ ಗಣಿ ಕಂಪನಿ. ಹಿಜಾಬ್ ವಿಚಾರವನ್ನು ರಾಜಕೀಯಗೊಳಿಸದಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮನವಿ. ಚಾಮರಾಜನಗರ ಬರಪೀಡಿತ ಜಿಲ್ಲೆ, ಸರ್ಕಾರಕ್ಕೆ ವರದಿ ಸಲ್ಲಿಸಿದ ಜಿಲ್ಲಾಡಳಿತ. ರಾಜ್ಯದಲ್ಲಿ ಮೆಡಿಕಲ್ ಸೀಟು ಲಭ್ಯತೆ ಹೆಚ್ಚಾಗಿದ್ದು ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡುವ ವಿದ್ಯಾರ್ಥಿಗಳಿಗೆ ಸುವರ್ಣಾವಕಾಶ ದೊರೆಯಲಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣ್ ಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯಕ್ಕೆ ಹೆಚ್ಚುವರಿ 1122 ಸೀಟುಗಳು ದೊರೆಯಲಿವೆ ಎಂದು ಹೇಳಿದ್ದಾರೆ. 500 ಹೆಚ್ಚುವರಿ ಯುಜಿ ಎಂಬಿಬಿಎಸ್ ಸೀಟು, ಪಿಜಿ ವಿಭಾಗಕ್ಕೆ 572 ಹೊಸ ಸೀಟುಗಳು ಲಭ್ಯವಾಗಲಿದ್ದು, ಈ ಸೀಟುಗಳು ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಿಗೆ ಹಂಚಿಕೆಯಾಗಲಿವೆ. ಈ ಹೆಚ್ಚುವರಿ ಸೀಟುಗಳು ಕೊಪ್ಪಳ, ಗದಗ, ಚಾಮರಾಜನಗರ, ಕಾರವಾರ, ಹಾವೇರಿ ಸೇರಿದಂತೆ ಇತರ ಜಿಲ್ಲೆಗಳಿಗೆ ದೊರೆಯಲಿವೆ. ಪದವಿ ಪೂರ್ವ ಸೀಟುಗಳಿಗೆ ಕೇಂದ್ರ ಸರ್ಕಾರದಿಂದ 495 ಕೋಟಿ ರೂಪಾಯಿ ಹಾಗೂ ಸ್ನಾತಕೋತ್ತರ ವೈದ್ಯಕೀಯ ಸೀಟುಗಳಿಗೆ 541 ಕೋಟಿ ರೂಪಾಯಿ ಅನುದಾನ ಸಿಗಲಿದೆ ಎಂದು ಪಾಟೀಲ್ ಮಾಹಿತಿ ನೀಡಿದ್ದಾರೆ. 1000 ವೈದ್ಯಕೀಯ ಸೀಟು ರಾಜ್ಯಕ್ಕೆ ಸಿಕ್ಕಿರುವುದು ದಾಖಲೆಯಾಗಿದ್ದು, ರಾಜ್ಯದ ಸಾಧನೆಗೆ ಇದು ಸಾಕ್ಷಿಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ನೀಟ್ ಅಕ್ರಮದ ಕುರಿತಂತೆ ಸಿಬಿಐ ತನಿಖೆಯ ಮೇಲೆ ನಂಬಿಕೆಯಿಲ್ಲ, ನ್ಯಾಯಾಂಗ ತನಿಖೆ ನಡೆಸುವಂತೆ ಅವರು ಆಗ್ರಹಿಸಿದ್ದಾರೆ. ಒಂದು ರಾಷ್ಟ ಒಂದು ಚುನಾವಣೆ ಕುರಿತು ಜಂಟಿ ಸಂಸದೀಯ ಅಧ್ಯಯನ ಸಮಿತಿ ಬೆಂಗಳೂರಿನಲ್ಲಿ ಇಂದು ಜನಪ್ರತಿನಿಧಿಗಳು ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ನಾಯಕರೊಂದಿಗೆ ಸಂವಾದ ನಡೆಸಿತು. ಸಂವಾದದಲ್ಲಿ ಸಮಿತಿ ಅಧ್ಯಕ್ಷ ಪಿಪಿ ಚೌಧರಿ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ, ಸಚಿವರಾದ ಎಚ್ಕೆ ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭಾಗವಹಿಸಿದ್ದರು. ಈ ವೇಳೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇದು ಅಧಿಕಾರ ಕೇಂದ್ರಿತ ರಾಜಕೀಯ ಪ್ರೇರಿತ ಯೋಜನೆಯಾಗಿದ್ದು

0: ರಾಜ್ಯಗಳನ್ನು ದುರ್ಬಲಗೊಳಿಸುವುದರ ಮೂಲಕ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರಲಿದೆ ಎಂದು ಅಭಿಪ್ರಾಯ ಮಂಡಿಸಿದ್ದಾರೆ. ಒಂದು ದೇಶ ಒಂದು ಚುನಾವಣೆ ವಿರೋಧಿಸಿ ಈಗಾಗಲೇ ರಾಜ್ಯ ವಿಧಾನಸಭೆ ನಿರ್ಣಯವನ್ನು ಅಂಗೀಕರಿಸಿದೆ ಎಂದು ಆ ನಿರ್ಣಯವನ್ನು ಸಂವಾದದಲ್ಲಿ ಓದಿದರು. ವಿವಿಧ ಕಾಲಾವಧಿಯ ಚುನಾವಣೆಗಳನ್ನು ಸಮೀಕರಿಸುವುದು ಹೇಗೆ ಎಂದು ಪ್ರಶ್ನಿಸಿದ್ದಾರೆ. ಈ ಪ್ರಸ್ತಾವನೆ ಬಗ್ಗೆ ಕರ್ನಾಟಕ ಸರ್ಕಾರದ ಸಹಮತವಿಲ್ಲ ಎಂದು ಪ್ರತಿಪಾದಿಸಿದ್ದಾರೆ. ಹಟ್ಟಿ ಚಿನ್ನದ ಗಣಿ ಕಂಪನಿ 2025-26 ಸಾಲಿನಲ್ಲಿ ಹೊಂದಿದ್ದ 1700 ಕೆಜಿ ಚಿನ್ನ ಉತ್ಪಾದಿಸುವ ಗುರಿಗೆ ಶೇಕಡಾ 99.50% ಅಂದರೆ 1691.50 ಕೆಜಿ ಚಿನ್ನ ಉತ್ಪಾದಿಸಿದೆ. ಇದೇ ಮೊದಲ ಬಾರಿಗೆ 1910 ಕೋಟಿ ರೂಪಾಯಿ ವಹಿವಾಟು ನಡೆಸಿದ್ದು 844 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ. ಈ ಹಿನ್ನೆಲೆಯಲ್ಲಿ ಹಟ್ಟಿ ಚಿನ್ನದ ಗಣಿ ಕಂಪನಿಯ ಅಧ್ಯಕ್ಷ ಜೆಟಿ ಪಾಟೀಲ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಇಂದು ಭೇಟಿ ಮಾಡಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್, ವ್ಯವಸ್ಥಾಪಕ ನಿರ್ದೇಶಕಿ ಆರ್ ಶಿಲ್ಪಾ ಉಪಸ್ಥಿತರಿದ್ದರು. ಶಾಲೆಗಳಲ್ಲಿ ಹಿಜಾಬ್ ಧರಿಸುವ ವಿಷಯವನ್ನು ರಾಜಕೀಯಗೊಳಿಸಬೇಡಿ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮನವಿ ಮಾಡಿದ್ದಾರೆ. ಉಡುಪಿಯಲ್ಲಿ ಇಂದು ಮಾತನಾಡಿದ ಅವರು, ಇದು ವಿದ್ಯಾರ್ಥಿಗಳ ಹಿತಾಸಕ್ತಿ ಮತ್ತು ಭವಿಷ್ಯಕ್ಕೆ ಧಕ್ಕೆಯಾಗಬಾರದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ವಿದ್ಯಾರ್ಥಿಗಳು ಕಲಿಯಲು ಶಾಲೆಯಲ್ಲಿ ಅನುಕೂಲಕರ ವಾತಾವರಣವಿರಬೇಕು ಎಂದು ತಿಳಿಸಿದ್ದಾರೆ. ಹಾಸನದಲ್ಲಿ ಇಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಭೈರೇಗೌಡ ಅಧ್ಯಕ್ಷತೆಯಲ್ಲಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸ್ವೀಕರಿಸಲಾಗಿದ್ದ ಅರ್ಜಿಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಸಭೆಯಲ್ಲಿ ಭಾಗವಹಿಸಿದ್ದ ಜಿಲ್ಲೆಯ ಎಲ್ಲಾ ತಹಶೀಲ್ದಾರ್, ಉಪವಿಭಾಗಾಧಿಕಾರಿಗಳಿಗೆ ಎಲ್ಲಾ ಅರ್ಜಿಗಳನ್ನು ಶೀಘ್ರವೇ ವಿಲೇವಾರಿ ಮಾಡಿ ಜನರು ಕಚೇರಿಗೆ ಅಲಿಯುವುದನ್ನು ತಪ್ಪಿಸಬೇಕು ಎಂದು ಸೂಚನೆ ನೀಡಿದರು. ಜನರ ಸಮಸ್ಯೆಗಳನ್ನು ತಿಳಿದುಕೊಳ್ಳಲು ಜನಸ್ಪಂದನಾ ಕಾರ್ಯಕ್ರಮ ಉತ್ತಮ ವೇದಿಕೆಯಾಗಿದೆ. ಈ ವೇದಿಕೆಯ ಮೂಲಕ ಬಂದ ಸಮಸ್ಯೆಗಳ ಅರ್ಜಿಗಳನ್ನು ವಿಳಂಬ ಮಾಡದೆ ಜನರಿಗೆ ರೈತರಿಗೆ ಸ್ಪಂದಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಸಭೆಯಲ್ಲಿ ಸಂಸದ ಶ್ರೇಯಸ್ ಪಟೇಲ್, ಜಿಲ್ಲಾಧಿಕಾರಿ ಲತಾ ಕುಮಾರಿ, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಶುಭಂ ಶುಕ್ಲಾ, ಪೊಲೀಸ್ ವರಿಷ್ಠಾಧಿಕಾರಿ ಶುಭಾನ್ವಿತ, ಡಿಎಫ್ಒ ಸೌರಭ್ ಕುಮಾರ್ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಹೈಕೋರ್ಟ್ ಸಂಚಾರಿ ಪೀಠವನ್ನು ಮಂಗಳೂರಿನಲ್ಲಿ ಸ್ಥಾಪಿಸಬೇಕೆಂಬ ಬೇಡಿಕೆಗೆ ರಾಜ್ಯ ಸರ್ಕಾರ ಹಸಿರು ನಿಶಾನೆ ತೋರಿದೆ ಎಂದು ವಿಧಾನಪರಿಷತ್ ಸದಸ್ಯ ಐವನ್ ಡಿಸೋಜಾ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೈಕೋರ್ಟ್ ಪೀಠ ಸ್ಥಾಪನೆಗೆ ಅಗತ್ಯವಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಸಿದ್ದವಿರುವುದಾಗಿ ಮುಖ್ಯ ನ್ಯಾಯಾಧೀಶರಿಗೆ ಪತ್ರದ ಮೂಲಕ ತಿಳಿಸಿದ್ದಾರೆ. ಪೀಠ ಸ್ಥಾಪನೆಯ ಶೇಕಡಾ 80% ಕಾರ್ಯ ಈಗಾಗಲೇ ಪೂರ್ಣಗೊಂಡಿದೆ ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚಾಮರಾಜನಗರವನ್ನು ಬರಪೀಡಿತ ಜಿಲ್ಲೆಯನ್ನಾಗಿ ಘೋಷಿಸಬೇಕು ಎಂದು ಜಿಲ್ಲಾಡಳಿತ ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಪೂರೈಕೆ ಸಮಸ್ಯೆ ಪರಿಶೀಲಿಸಿ ಮಾತನಾಡಿದ ಅವರು, ಹನೂರು ತಾಲೂಕಿನ 46 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇರುವುದು ಗಮನಕ್ಕೆ ಬಂದಿದೆ. ಕುಡಿಯುವ ನೀರು ಪೂರೈಕೆ ಮಾಡಲು ತ್ವರಿತ ಕ್ರಮ ವಹಿಸಲು ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಚಾಮರಾಜನಗರ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಎಂದು ಜಿಲ್ಲಾಡಳಿತ ಸರ್ಕಾರಕ್ಕೆ ವರದಿ ನೀಡಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಸಂಬಂಧಪಟ್ಟ ಸಚಿವರ ಜೊತೆ ಚರ್ಚೆ ನಡೆಸಿ ಸೂಕ್ತ ಕ್ರಮ ವಹಿಸುವುದಾಗಿ ಭರವಸೆ ನೀಡಿದ್ದಾರೆ. ವಿಜಯಪುರ ಜಿಲ್ಲೆಯ ತಾಪಮಾನ ಈ ವರ್ಷ 49 ಡಿಗ್ರಿ ಸೆಲ್ಸಿಯಸ್ ಮೀರಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೋಟಿ ವೃಕ್ಷ ಅಭಿಯಾನದ ಪ್ರತಿಫಲವಾಗಿ ಜಿಲ್ಲೆಯ ತಾಪಮಾನ 40 ಡಿಗ್ರಿ ಸೆಲ್ಸಿಯಸ್ ಮೀರದಿರುವುದು ಆಶಾದಾಯಕ ಬೆಳವಣಿಗೆಯಾಗಿದೆ. ಕೋಟಿ ವೃಕ್ಷ ಅಭಿಯಾನದಡಿ ಜಿಲ್ಲೆಯ ಆಲಮಟ್ಟಿ ಅಣೆಕಟ್ಟಿನ ಸಮೀಪ ನರ್ಸರಿಯನ್ನು ಆರಂಭಿಸಲಾಗಿದೆ ಎಂದು ಹೇಳಿದ್ದಾರೆ. ಗಿಡ ನೆಟ್ಟು ನಿರ್ವಹಣೆ ಮಾಡುವುದರ ಮೂಲಕ ವಿಜಯಪುರಕ್ಕೆ ಹೊಸ ಸೌಂದರ್ಯ ಕಲ್ಪಿಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವುದಾಗಿ ಭರವಸೆ ನೀಡಿದ್ದಾರೆ. ವಿಜಯನಗರ ಜಿಲ್ಲೆಯ ಮರಿಯಮ್ಮನಹಳ್ಳಿ ಹೋಬಳಿಯ ನಂದಿಬಂಡಿ ಗ್ರಾಮದಲ್ಲಿ

0: ಜೀತ ಪದ್ಧತಿಯಲ್ಲಿ ಸಿಲುಕಿದ್ದ ಒಡಿಶಾ ಮೂಲದ 37 ಕಾರ್ಮಿಕರನ್ನು ರಕ್ಷಿಸಲಾಗಿದೆ. ಬೆಳಗಾವಿ ಜಿಲ್ಲೆಯ ಎನ್ಜಿಒ ಸಂಸ್ಥೆ ನೀಡಿದ ಖಚಿತ ಮಾಹಿತಿಯ ಮೇರೆಗೆ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಸಹಾಯಕ ಆಯುಕ್ತರು ನಂದಿಬಂಡಿ ಗ್ರಾಮದ ಮೇಲೆ ದಾಳಿ ನಡೆಸಿ ಕಾರ್ಮಿಕರನ್ನು ರಕ್ಷಿಸಿದ್ದಾರೆ. ದಾಳಿಯ ವೇಳೆ ಒಡಿಶಾದ ಬಲಂಗೀರ್ ಮತ್ತು ನವರಂಗ್ಪುರ್ ಜಿಲ್ಲೆಗೆ ಸೇರಿದ ಕಾರ್ಮಿಕರು ಪುಟ್ಟ ಮನೆಗಳಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳಿಲ್ಲದೆ ದಯನೀಯ ಸ್ಥಿತಿಯಲ್ಲಿ ಬದುಕುತ್ತಿದ್ದರು ಎಂದು ತಿಳಿದುಬಂದಿದೆ. ಮುಂಗಾರು ಅವಧಿಯಲ್ಲಿ ಉಂಟಾಗಬಹುದಾದ ವಿದ್ಯುತ್ ವ್ಯತ್ಯಯ ಹಾಗೂ ತುರ್ತು ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಸೆಸ್ಕ್ ಸಂಪೂರ್ಣ ಸನ್ನದ್ದವಾಗಿರಬೇಕು ಎಂದು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಪ್ರಭಾರ ವ್ಯವಸ್ಥಾಪಕ ನಿರ್ದೇಶಕ ಹಾಗೂ ಪ್ರಾದೇಶಿಕ ಆಯುಕ್ತರೂ ಆಗಿರುವ ನಿತೇಶ್ ಪಾಟೀಲ್ ಸೂಚನೆ ನೀಡಿದ್ದಾರೆ. ಮೈಸೂರಿನಲ್ಲಿ ಇಂದು ಸೆಸ್ಕ್ ವ್ಯಾಪ್ತಿಯ 5 ಜಿಲ್ಲೆಗಳ ಉಪವಿಭಾಗಗಳ ವ್ಯಾಪ್ತಿಯ ದೂರುಗಳ ನಿರ್ವಹಣೆ, ವಿದ್ಯುತ್ ಅಡಚಣೆಗಳು, ಸಾರ್ವಜನಿಕ ಸಂಪರ್ಕ ವ್ಯವಸ್ಥೆ ಹಾಗೂ ಅಗತ್ಯವಿರುವ ಸಾಮಗ್ರಿಗಳ ಸಂಗ್ರಹ ಕುರಿತು ಮಾಹಿತಿ ಪಡೆದುಕೊಂಡಿದ್ದಾರೆ. ಬಳಿಕ ಮಾತನಾಡಿದ ಅವರು, ಮುಂಗಾರು ಸಂದರ್ಭದಲ್ಲಿ ಉಂಟಾಗುವ ಸಮಸ್ಯೆಗಳನ್ನು ಎದುರಿಸಲು ಸೆಸ್ಕ್ ಸನ್ನದ್ದವಾಗಿದೆ ಎಂಬ ವಿಶ್ವಾಸ ಜನರಲ್ಲಿ ಮೂಡಬೇಕು. ಸಾರ್ವಜನಿಕರು ಸಂಪರ್ಕಿಸಲು ಸಾಧ್ಯವಾಗದಿದ್ದರೆ ಸಮಸ್ಯೆ ಪರಿಹರಿಸಲು ಸಾಧ್ಯವಿಲ್ಲ. ಆದ್ದರಿಂದ ದೂರು ಸ್ವೀಕಾರ ಮತ್ತು ಸ್ಪಂದನಾ ವ್ಯವಸ್ಥೆಯನ್ನು ಇನ್ನಷ್ಟು ಬಲಪಡಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಐತಿಹಾಸಿಕ ಗುಮ್ಮಟನಗರಿ ವಿಜಯಪುರದಲ್ಲಿ ಇದೇ ಮೊದಲ ಬಾರಿಗೆ ನಾಳೆಯಿಂದ ರಾಜ್ಯಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ ಕುಮಾರ್ ಬಂಗಾರಪ್ಪ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ರಾಜ್ಯದ ವಿವಿಧ ಭಾಗಗಳಿಂದ 756 ಕ್ರೀಡಾಪಟುಗಳು ನೋಂದಾಯಿಸಿಕೊಂಡಿದ್ದು ರಾಜ್ಯ, ರಾಷ್ಟ ಹಾಗೂ ಅಂತಾರಾಷ್ಟೀಯ ಮಟ್ಟದ ಆಟಗಾರರು ಪಾಲ್ಗೊಳ್ಳಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಸಂಕ್ಷಿಪ್ತ ಸುದ್ದಿಗಳು. ಬಳ್ಳಾರಿಯಲ್ಲಿ ಇಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ವಿಭಾಗದಿಂದ ರಾಷ್ಟೀಯ ಡೆಂಗಿ ದಿನಾಚರಣೆ ಅಂಗವಾಗಿ ಜಾಗೃತಿ ಜಾಥಾ ಹಮ್ಮಿಕೊಂಡಿತ್ತು. ಸೋಮವಾರದಿಂದ ಇದೇ 25ರವರೆಗೆ ನಡೆಯಲಿರುವ ಎಸ್ಎಸ್ಎಲ್ಸಿ ಪರೀಕ್ಷೆ 2 ವ್ಯವಸ್ಥಿತವಾಗಿ ನಡೆಸಲು ಕ್ರಮ ವಹಿಸಬೇಕೆಂದು ಗದಗ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಡಾ ದುರ್ಗೇಶ್ ಕೆಆರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಕ್ಕೆ ಹೆಚ್ಚುವರಿ 1122 ವೈದ್ಯಕೀಯ ಸೀಟು ಲಭ್ಯ, ಸಚಿವ ಶರಣ್ ಪ್ರಕಾಶ್ ಪಾಟೀಲ್. ಒಂದು ರಾಷ್ಟ್ರ ಒಂದು ಚುನಾವಣೆಗೆ ಸಹಮತವಿಲ್ಲ, ಜಂಟಿ ಸಂಸದೀಯ ಅಧ್ಯಯನ ಸಮಿತಿ ಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಪಾದನೆ. ಪ್ರಸಕ್ತ ಸಾಲಿನಲ್ಲಿ 844 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದ ಹಟ್ಟಿ ಚಿನ್ನದ ಗಣಿ ಕಂಪನಿ. ಹಿಜಾಬ್ ವಿಚಾರವನ್ನು ರಾಜಕೀಯಗೊಳಿಸದಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮನವಿ. ಚಾಮರಾಜನಗರ ಬರಪೀಡಿತ ಜಿಲ್ಲೆ, ಸರ್ಕಾರಕ್ಕೆ ವರದಿ ಸಲ್ಲಿಸಿದ ಜಿಲ್ಲಾಡಳಿತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಈ ಸುಗ್ಗಿ ತಂದವಳಾರಮ್ಮ.
2: ವಾವ್, ಏನ್ ತಾಜಾ ತರಕಾರಿ! ಯಾವ ರೈತ ಬೆಳೆದಿದ್ದೋ ಏನೋ?
3: ರೈತ ಬೆಳೆದಿದ್ದಲ್ಲ ಸ್ವಾಮಿ, ನಾನೇ ಬೆಳೆದಿದ್ದು.
2: ಹೌದಾ? ಹೇಗೆ?
3: ಟೆರೆಸ್ ಗಾರ್ಡನ್ ಮಾಡ್ತಾ ಇದ್ದೀನಿ, ಅಲ್ಲೇ ತರಕಾರಿ, ಹೂವು, ಹಣ್ಣು ಎಲ್ಲ ಬೆಳಿತೀನಿ ಗೊತ್ತಾ.
4: ಹೌದು ಸ್ನೇಹಿತರೆ, ತಾರಸಿ ಕೃಷಿ ಮಾಡೋದ್ರಿಂದ ತಾಜಾ ಹಣ್ಣು ತರಕಾರಿ ಜೊತೆಗೆ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ,
5: ಆಯಾಸ ಒತ್ತಡ ಎಲ್ಲ ಕಡಿಮೆ ಆಗುತ್ತೆ, ಮನಸ್ಸಿಗೆ ಉಲ್ಲಾಸ ಸಿಗುತ್ತೆ, ಬಾಳು ಹಸನಾಗುತ್ತೆ.
6: ಮನೆ ಅಂಗಳದಲ್ಲಿ ಕೃಷಿ, ಬಾಳಿನಲ್ಲಿ ಖುಷಿ.
7: ಆಕಾಶವಾಣಿ ವಿಜಯಪುರ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ತಜ್ಞವಾಣಿ.

0: ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ಕಾರ್ಯಚಟುವಟಿಕೆಗಳ ಕುರಿತು ವಿಜಯಪುರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶ್ರೀಶೈಲ್ ಎಂ ವಸ್ತ್ರದ್ ಅವರಿಂದ ಮಾಹಿತಿಯನ್ನ ಕೇಳೋಣಂತ.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ರೀಶೈಲ್ ಎಂ ವಸ್ತ್ರದ್ ಅಂತೇಳಿ ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರದ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ಎಲ್ಲ ರೈತ ಬಾಂಧವರಿಗೆ ಈ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಕಾರ್ಯಚಟುವಟಿಕೆಗಳ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಲಿದ್ದೇನೆ. ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಭಾರತ ಒಂದು ಹಳ್ಳಿಗಳ ಪ್ರಧಾನ ದೇಶ. 70% ಜನ ರೈತರು ಕೃಷಿಯನ್ನೇ ಅವಲಂಬಿತರಾಗಿದ್ದಾರೆ. ಸೊ ಇತ್ತೀಚಿನ ದಿನಮಾನಗಳಲ್ಲಿ ಅದು ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನಿಸಿರ್ಬೋದು, 60% ಅಂತೇಳಿ ನಾವು ಹೇಳ್ತಾ ಇದ್ದೀವಿ ಇತ್ತೀಚಿನ ಡಾಟಾಗಳ ಮೇಲೆ. ಬಟ್ ಈ 70% ಜನ ಏನು ಕೃಷಿ ಮೇಲೆ ಅವಲಂಬಿತರಾಗಿದ್ದಾರೆ, ಅವರಿಗೆ ಕೃಷಿ ತಂತ್ರಜ್ಞಾನ, ಈ ಹೊಸ ತಾಂತ್ರಿಕತೆಗಳು ಏನು ಬಂದಿರ್ತವೆ ಈ ಸಂಶೋಧನೆಗಳ ಮುಖಾಂತರ, ಅದನ್ನು ರೈತರಿಗೆ ಒದಗಿಸಿಕೊಡೋದು ಒಂದು ಅತಿ ಮುಖ್ಯವಾದಂಥ ಕರ್ತವ್ಯ. ಭಾರತದಲ್ಲಿ ಈ ಬೇಸಾಯಗಳ ಮೇಲೆ ಅಥವಾ ಒಕ್ಕಲುತನದ ಮೇಲೆ ಸಂಶೋಧನೆ ಹಾಗೂ ಶಿಕ್ಷಣ ಸಾಕಷ್ಟು ಪ್ರಗತಿಯನ್ನು ಹೊಂದಿದೆ. ಸಂಶೋಧನಾ ಕೇಂದ್ರದಲ್ಲಾದಂಥ ಈ ಸಂಶೋಧನೆಗಳು ಅಂದರೆ ಕೃಷಿಗೆ ಸಂಬಂಧಪಟ್ಟಂಥವು, ತಾಂತ್ರಿಕ ಜ್ಞಾನವು, ಇದು ಸಾಮಾನ್ಯ ರೈತರಿಗೆ ಅನೇಕ ಸಾರಿ ತಲುಪುವುದೇ ಇಲ್ಲ ಅಥವಾ ತಲುಪಲಿಕ್ಕೆ ಬಹಳಷ್ಟು ವರ್ಷಗಳು ಬೇಕಾಗ್ತವೆ. ಈ ನ್ಯೂನತೆಯನ್ನು, ಈ ಸಮಸ್ಯೆಯನ್ನು ನಿವಾರಿಸಲು ಈ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಅಂದರೆ ICAR ಅಂತ ಹೇಳ್ತೇವೆ ನಾವು, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ, ಇದು ದೆಹಲಿಯಲ್ಲಿದೆ. ಇವರು 1974 ಡಾಕ್ಟರ್ ಮನಮೋಹನ್ ಮೆಹ್ತಾ ಅಂಥೇಳಿ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ನೇಮಿಸಿದರು. ಈ ಆಯೋಗವು ತನ್ನ ವರದಿಯಲ್ಲಿ ಈ ತಂತ್ರಜ್ಞಾನ ವರ್ಗಾವಣೆಗಾಗಿ ಕೃಷಿ ವಿಜ್ಞಾನ ಕೇಂದ್ರಗಳನ್ನು ಸ್ಥಾಪಿಸಿದರೆ ಭಾರತದ ರೈತ ಸಮುದಾಯದ ಎಲ್ಲ ವರ್ಗಗಳಿಗೂ ಹೆಚ್ಚು ಉಪಯುಕ್ತವಾಗುತ್ತದೆ ಎಂದು ವರದಿಯನ್ನು ನೀಡಿತು. ಸೊ ಈ ಆಯೋಗದ ವರದಿಯ ಅನುಗುಣವಾಗಿ ಮೊಟ್ಟ ಮೊದಲನೆಯ ಕೃಷಿ ವಿಜ್ಞಾನ ಕೇಂದ್ರವು 1975 ಪಾಂಡಿಚೇರಿಯಲ್ಲಿ ಆರಂಭವಾಯಿತು. ಇನ್ನು ಕರ್ನಾಟಕಕ್ಕೆ ಬಂದರೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಅದರ ಅಡಿಯಲ್ಲಿ ಈ ರಾಣೆಬೆನ್ನೂರಿನ ಹನುಮನ್ಮಟ್ಟಿ ಅಂತ ಹೇಳ್ತಾವೆ ಕೇಳಿರ್ಬೇಕು, ಅಲ್ಲಿ ಒಂದೀಗ ಕೃಷಿ ಮಹಾವಿದ್ಯಾಲಯವೂ ಇದೆ. ಸೊ ಅಲ್ಲಿ ನಮ್ಮ ಪ್ರಥಮ ಕೃಷಿ ವಿಜ್ಞಾನ

ಕೇಂದ್ರವು 1977ರಲ್ಲಿ ಪ್ರಾರಂಭವಾಯಿತು. ಸೊ ತದನಂತರ ಅನೇಕ ಕೃಷಿ ವಿಜ್ಞಾನ ಕೇಂದ್ರಗಳು ಪ್ರತಿಯೊಂದು ಜಿಲ್ಲೆಗೆ ಒಂದರಂತೆ ಈಗ 8ನೇ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಎಲ್ಲ ಜಿಲ್ಲೆಗಳಿಗೆ ಒಂದೊಂದು ಕೃಷಿ ವಿಜ್ಞಾನ ಕೇಂದ್ರ ಕೊಡಬೇಕಂತೇಳಿ ಕೇಂದ್ರ ಸರ್ಕಾರ ನಿರ್ಣಯ ತೆಗೆದುಕೊಂಡಿತು. ಅದರಂತೆ ಇವತ್ತು ಸುಮಾರು 743 ಕೃಷಿ ವಿಜ್ಞಾನ ಕೇಂದ್ರಗಳು ನಮ್ಮ ದೇಶಾದ್ಯಂತ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಕೆಲವು ಜಿಲ್ಲೆಗಳಿಗೆ ಎರಡಿದವು. ಈ ವಿಜಯಪುರಕ್ಕೆ ತಗೊಂಡ್ರೆ ಇಂಡಿ ಮತ್ತು ಸಿಂದಿಗೆಗೆ ಸೇರಿ ಒಂದು ಕೃಷಿ ವಿಜ್ಞಾನ ಕೇಂದ್ರ, ವಿಜಯಪುರ, ಬಾಗೇವಾಡಿ, ಮುದ್ದೇಬಿಹಾಳ್ ಅಂದರೆ ಈ ಹಳೆ ತಾಲೂಕು ತಗೊಂಡ್ರೆ, ಸೊ ಈ ಮೂರು ತಾಲೂಕುಗಳಿಗೆ ತಗೊಂಡ್ರೆ ಇನ್ನೂ ಒಂದು ಕೃಷಿ ವಿಜ್ಞಾನ ಕೇಂದ್ರ ಇದೆ. ಭೌಗೋಳಿಕವಾಗಿ ಯಾವ ದೊಡ್ಡ ಜಿಲ್ಲೆಗಳಿವೆ ಅಲ್ಲಿ ಎರಡೆರಡು ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಸಹ ಅನುಮತಿ ಕೊಟ್ಟಿದ್ದಾರೆ. ಬೆಳಗಾವಿಗೆ, ಬೆಳಗಾವಿಗೆ ತಗೊಂಡ್ರೆ ಅಲ್ಲಿ ಎರಡಿದ್ದಾವೆ, ಒಂದು ಮತ್ತಿಕೊಪ್ಪದಲ್ಲಿ, ಇನ್ನೊಂದು ಗೋಕಾಕದಲ್ಲಿದೆ. ಸೊ ಅದೇ ರೀತಿ ಕಲಬುರಗಿಯಲ್ಲಿ, ಜೇವರ್ಗಿಯಲ್ಲಿ ಒಂದಿದೆ, ಆಮೇಲೆ ಯಾದಗಿರಿ ಡಿವೈಡ್ ಆದ ನಂತರ ಯಾದಗಿರಿಗೂ ಸಹ ಒಂದು ಕೆಬಿಕೆಯನ್ನು ಕೊಡಲಾಯಿತು. ಸೊ ಈ ಎಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳು ಏನೇನು ಕೆಲಸ ಮಾಡ್ತವೆ, ಸೊ ಅದನ್ನು ಹೇಳಬೇಕಪ್ಪ ಅಂತಂದ್ರೆ ಮುಖ್ಯ ಉದ್ದೇಶಗಳು, ಒಂದೇದು ಕೃಷಿ ವಿಶ್ವವಿದ್ಯಾಲಯದ ವಿಸ್ತರಣಾ ತಜ್ಞರು ಮತ್ತು ಈ ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರದ ವಿಜ್ಞಾನಿಗಳು ಮತ್ತು ರಾಜ್ಯ ಸರ್ಕಾರದ ವಿಸ್ತರಣಾ ಕಾರ್ಯಕರ್ತರು ಅಂದರೆ ಕೃಷಿ ಇಲಾಖೆಯಲ್ಲಿರುವಂಥ ವಿಸ್ತರಣಾ ಕಾರ್ಯಕರ್ತರ ಸಹಯೋಗದೊಂದಿಗೆ ತಾಂತ್ರಿಕತೆ ಸುಧಾರಿಸಲು ಮತ್ತು ದಾಖಲು ಮಾಡಲು ರೈತರ ಈ ತಾಕುಗಳಿಗೆ ಅಂದರೆ ಹೊಲ ಅನ್ರಿ, ತೋಟ ಅನ್ರಿ, ಅವುಗಳನ್ನು ಭೇಟಿ ಕೊಟ್ಟು ಪರೀಕ್ಷಿಸಿ ಈ ವಲಯಾಧಾರಿತ ಭೂಮಿಯ ಸತ್ವವನ್ನು ಸಂರಕ್ಷಣೆ ಮಾಡುವಂತೆ ತಾಂತ್ರಿಕತೆ ಬೆಳೆಸುವುದು. ಅಂದರೆ ನಾವು ಮ್ಯಾಪಿಂಗ್ ಅಂತ ಹೇಳ್ತೀವಲ್ರಿ, ಆ ರೀತಿ ಎಲ್ಲ ರೈತರ ಹೊಲಗಳಲ್ಲಿರುವಂಥ ಮಣ್ಣು ಅದನ್ನು ಅನಲೈಸಿಸ್ ಮಾಡೋದು, ಆಮೇಲೆ ಅವರು ಯಾವ ಬೆಳೆ ಬೆಳೀಬೇಕು, ಆಮೇಲೆ ಅವರಲ್ಲಿರುವಂಥ ತಾಂತ್ರಿಕತೆ ಮಟ್ಟ ಏನಿದೆಯಾ, ಅವರಿಗೆ ನಾವು ಏನಾದರೂ ಹೊಸ ಸುಧಾರಣೆ ಮಾಡಲಿಕ್ಕೆ ಏನು ಮಾಡ್ಬೋದು. ಸೊ ಇದನ್ನು ಮಾಡುವುದು ನಮ್ಮ ಮುಖ್ಯ ಉದ್ದೇಶ ಒಂದೇದ್ದು. ಸೊ ಎರಡನೇದ್ದಂದರೆ ಈ ಕೃಷಿ ಇಲಾಖೆಯಲ್ಲಿ ಇರುವಂಥ ಈ ಅಧಿಕಾರಿಗಳು, ಕೃಷಿ ಅಧಿಕಾರಿ ಅನ್ರಿ, ಸಹಾಯಕ ಕೃಷಿ ಅಧಿಕಾರಿ ಅನ್ರಿ, ಅನುವುಗಾರರನ್ರಿ, ವಿಸ್ತರಣಾ ಕಾರ್ಯಕರ್ತರನ್ರಿ, ಆತ್ಮ ಯೋಜನೆ ಅಡಿಯಲ್ಲಿ ಇರುವವರನ್ರಿ, ಸೊ ಇವರಿಗೆ ಮತ್ತು ಈ ವೃತ್ತಿನಿರತ ಕೃಷಿಕರಿಗೆ ಅಗತ್ಯಗನುಗುಣವಾಗಿ ತರಬೇತಿಯನ್ನು ಹಮ್ಮಿಕೊಳ್ಳುವುದು. ಕೃಷಿ ಇಲಾಖೆಯವರಿಗೆ ಹೊಸ ತಾಂತ್ರಿಕತೆ ಬಂದಿದ್ದು ಗೊತ್ತಿರಂಗಿಲ್ಲ. ಸೊ ಇದನ್ನು ನಾವು ನಮ್ಮ ಯೂನಿವರ್ಸಿಟಿಯಲ್ಲಿ ಬಂದಂಥ ಹೊಸ ತಾಂತ್ರಿಕತೆಗಳನ್ನು ನಾವು ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂಥ ಎಲ್ಲ ಅಧಿಕಾರಿಗಳಿಗೆ ಹೊಸ ಹೊಸ ತಾಂತ್ರಿಕತೆಗಳ ಮಾಹಿತಿಯನ್ನು ನಾವು ಪ್ರತಿ 2 ತಿಂಗಳಿಗೊಮ್ಮೆ ದ್ವೈಮಾಸಿಕ ಕಾರ್ಯಾಗಾರದಲ್ಲಿ ನಾವು ಅದನ್ನು ಅವರಿಗೆ ಹೇಳಿಕೊಡ್ತಾ ಬರ್ತೇವೆ. ಇದು ಮೂರನೇದ್ದು. ಈ ಹಳ್ಳಿಗಳಲ್ಲಿ ಕೆಲವು ಸಾರ್ಥಿ ಏನಾಗಿರ್ತದೆ, ಶಾಲೆ ಕಲ್ತಿರ್ತಾರೆ, ಡಿಗ್ರಿ ಮುಗಿಸಿರ್ತಾರೆ, ಬಟ್ ಅವರಿಗೆ ಉದ್ಯೋಗನೂ ಲಭಿಸುವುದಿಲ್ಲ. ಸಿಟಿಯಲ್ಲಿ ಹೋದರೆ ಅವರಿಗೆ ಉದ್ಯೋಗ ಸಿಗ್ತಿರಂಗಿಲ್ಲ. ಹಳ್ಳಿಯಲ್ಲಿ ಬಂದರೆ ನಾನು ಡಿಗ್ರಿ ಆಗಿದೆಯಪ್ಪ, ನಾನು ಪಿ ಯು ಸಿ ಆಗಿದೆ, ನಾನು ಹೊಲದಲ್ಲಿ ಕೆಲಸ ಮಾಡೋಕ್ಕೆ ಆಸಕ್ತಿ ಇರಂಗಿಲ್ಲ ಅಂಥವ್ರಿಗೆ. ಅಂಥವ್ರಿಗೆ ನಾವು ಸ್ವಂತ ಉದ್ಯೋಗ ಸ್ಥಾಪಿಸಲು ವೃತ್ತಿ ನಿರತ ತರಬೇತಿಗಳನ್ನು ನೀಡ್ತೇವೆ. ಸೊ ಇದು ನೋಡಿ ತಿಳಿ ಮತ್ತು ಮಾಡಿ ಕಲಿ ಅಂತ ಈ ಕಾನ್ಸೆಪ್ಟ್ ಮೇಲೆ ನಾವು ಅವ್ರಿಗೆ ಕಲಿಸ್ತೇವೆ. ನಿಮಗೆ ಒಂದೆರಡು ಎಕ್ಸಾಂಪಲ್ ಹೇಳಬೇಕಂದ್ರೆ, ಎರೆಗೊಬ್ಬರ ತಯಾರಿಕೆ, ಜೇನು ಸಾಕಾಣಿಕೆ, ಹೈನುಗಾರಿಕೆ, ಕುರಿ ಮತ್ತು ಆಡು ಸಾಕಾಣಿಕೆ, ಈ ಹೆಣ್ಮಕ್ಕಳಿಗೆ ಮೌಲ್ಯಾಧಾರಿತ ತರಬೇತಿಗಳು, ಈ ಜೋಳದಿಂದ ಏನು ಅವರು ಮೌಲ್ಯವರ್ಧಕ ಪದಾರ್ಥಗಳನ್ನು ತಯಾರಿಸಿ ಪ್ಯಾಕ್ ಮಾಡಿ ಮಾರ್ಕೆಟ್ ಮಾಡಬಹುದು. ಸೊ ಈ ರೀತಿಯ ಹಲವಾರು ತರಬೇತಿಗಳು ಅಂದರೆ ಈ ತರಬೇತಿಗಳೆಲ್ಲ ವೃತ್ತಿಪರತ ಅಂದರೆ ಅವರಿಗೆ ಒಂದು ಉದ್ಯೋಗವನ್ನು ಕೈಗೊಳ್ಳಲು ಅನುವಾಗುವಂಥ ಈ ತರಬೇತಿಗಳನ್ನು ನಾವು ನಮ್ಮ ಯುವಕರು ಕೃಷಿ ರೈತರಿಗೆ ನಾವು ಇಲ್ಲಿ ಹಮ್ಮಿಕೊಳ್ತೇವೆ. ಸೊ ಇದು 3 ದಿವಸದ್ದಿರ್ತಾವೆ, 5 ದಿವಸದ್ದಿರ್ತಾವೆ, ಕೆಲವು 7 ದಿವಸದ್ದು ಮಾಡ್ತೇವೆ, ಇನ್ನು ಕೆಲವು 15 ದಿವಸದ್ದು ತರಬೇತಿಗಳನ್ನು ಸಹ ನಾವು ಇಲ್ಲಿ ಹಮ್ಮಿಕೊಳ್ತೇವೆ. ಸೊ ನಾಲ್ಕನೇದು ಮುಖ್ಯ ನಮ್ಮ ಉದ್ದೇಶ ಏನಪ್ಪ ಅಂತಂದ್ರೆ, ವಿವಿಧ ಬೆಳೆಗಳಲ್ಲಿ ಮಂಚೂಣಿ ಮತ್ತು ಪ್ರಥಮ ಹಂತದ ಪ್ರಾತ್ಯಕ್ಷತೆಗಳನ್ನು ರೈತರ ಹೊಲಗಳಲ್ಲಿ ಹಮ್ಮಿಕೊಳ್ಳೋದು. ಯಾಕೆ ಮಾಡಬೇಕು ಇವು ಪ್ರಥಮ ಹಂತದ ಪ್ರಾತ್ಯಕ್ಷತೆಗಳು? ರೈತರಿಗೆ ನಾವು ಹೊಸ ತಾಂತ್ರಿಕತೆ ಏನಾದರೂ ಹೇಳಬೇಕಂದಾಗ ಅವರು ಹೊಲದಲ್ಲಿ ಅಥವಾ ಅವ್ರ ತೋಟದಲ್ಲೇ ನಾವು ಮಾಡಿ ತೋರಿಸಿದ್ರೆ ಅವರಿಗೆ ಅದರ ಬಗ್ಗೆ ನಂಬಿಕೆ ಬರ್ತದೆ. ಈ ಒಂದು ಎಕ್ಸಾಂಪಲ್ ಹೇಳಬೇಕಪ್ಪ ಅಂತಂದರೆ, ಈ ತೊಗರಿಯಲ್ಲಿ ಒಂದು ಹೊಸ ತಳಿ GRG 152. ರೈತರು ಸಾಧಾರಣವಾಗಿ ಇಲ್ಲಿವರೆಗೆ ನಮ್ಮಲ್ಲಿ ಏನು ಬೆಳೀತಾ ಇದ್ರು, ಪಿಂಕ್ ಅಂತ ಹೇಳ್ತಾರೆ, TS 3R ಅಂತ ಹೇಳ್ತಾರೆ, ಆ ತಳಿ ಬೆಳೀತಾ ಇದ್ರು. ಸೊ ಆ ತಳಿಗೆ ಒಂದು ಸಮಸ್ಯೆ ಏನಪ್ಪ ಅಂತಂದ್ರೆ, ಸಿಡಿ ಜಾಸ್ತಿ ಆಯ್ತದ. ಸೊ ಅದಕ್ಕೆ ನಾವು ರೈತರ ಹೊಲಗಳಲ್ಲಿ ಅವರ ಮೊದಲು ಅವರ ಊರಿಗೆ ಹೋಗಿ ಗುಂಪು ಚರ್ಚೆ ಇಟ್ಕೋತೀವಿ, ಆಮೇಲೆ ಅವರಲ್ಲಿರುವಂಥ ಸಮಸ್ಯೆಗಳನ್ನು ಇರಿತೇವೆ. ತೊಗರಿಯಲ್ಲಿ ಇಂಥ ಸಮಸ್ಯೆ ಹೇಳಿದಾಗ ರೈತರಿಗೆ ಒಂದು ಆ ಊರಲ್ಲಿ ಒಂದು ಹಳ್ಳಿಯಲ್ಲಿ ಒಂದು 10ರಿಂದ 15 ಜನರಿಗೆ ಈ ರೋಡ್ ಸೈಡ್ ಇದ್ದಂಥ ಒಂದು 5-6 ಪ್ಲಾಟ್ರೆ ರೋಡ್ ಸೈಡ್ ಇರಬೇಕು, ಉಳಿದಿದ್ದು ಒಳಗಿದ್ದರೂ ನಡೀತದೆ. ನಮಗೆ ಒಂದು 5-6 ರೋಡ್ ಸೈಡ್ ಪ್ಲಾಟ್ಗಳಲ್ಲಿ ಅವರು ರೈತರ ಪದ್ಧತಿಯಲ್ಲಿ ಅವರು TS 3R ಹಾಕ್ತಾರೆ, ಅದರ ಪಕ್ಕದಲ್ಲಿ ನಾವು ನಮ್ಮ ಹೊಸ ತಳಿ GRG 152 ಬಿತ್ತುವುದು. ಸೊ ರೈತರಿಗೆ ಸಮಸ್ಯೆಯನ್ನು ಹೇಳಿದ್ರೆ ನಮಗೆ ಅವರು ಸಿಡಿ ಹಾಯ್ತದೆ ಅಂತೇಳಿ. ಸೊ ಈ GRG 152 ಅನ್ನೋ ತಳಿಗೆ ಸಿಡಿ ಹಾಯಂಗಿಲ್ಲ. ಸೊ ಇದನ್ನು ನಾವು ಅಲ್ಲೇ ಮಾಡಿ ತೋರಿಸಿ ಒಂದು ಕ್ಷೇತ್ರೋತ್ಸವ ಏರ್ಪಡಿಸಿದೆವು ಅಂದರೆ, ಊರಲ್ಲಿರುವಂಥ ಅಥವಾ ಸುತ್ತಮುತ್ತಲ ರೈತರೆಲ್ಲ ಬಂದು

ಅದನ್ನು ನೋಡಿ ಅದರ ಬಗ್ಗೆ ಅವರಿಗೆ ನಂಬಿಕೆ ಬರ್ತದೆ. ಸೊ ಈ ರೀತಿ ನಾವು ಪ್ರಥಮ ಹಂತದ ಪ್ರಾತ್ಯಕ್ಷತೆಗಳನ್ನು ನಾವು ರೈತರ ಹೊಲಗಳಲ್ಲಿ ಹಮ್ಮಿಕೊಳ್ಳುವುದು, ಆಮೇಲೆ ಇದು ನಮ್ಮ ಇಂಪಾರ್ಟೆಂಟ್ ಕಾರ್ಯ ಅಂತಲೂ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂದರೆ ನಮ್ಮ ಪ್ರಥಮ ಹಂತದ ಪ್ರಾತ್ಯಕ್ಷತೆಗಳ ಬಗ್ಗೆ ಹೇಳಬೇಕಂದ್ರೆ ನಾವು ಒಂದು ವರ್ಷದಲ್ಲಿ ಸುಮಾರು ಒಂದು 700ರಿಂದ 800 ರೈತರನ್ನು ನಾವು ಕವರ್ ಮಾಡ್ತೇವೆ. ಬೇರೆ ಬೇರೆ ಬೆಳೆಗಳಲ್ಲಿ ಬೇರೆ ಬೇರೆ ಸಮಸ್ಯೆ ಇರ್ತಾವರು. ಸೊ ಅದರ ಮೇಲೆ ಪ್ರಾತ್ಯಕ್ಷತೆಗಳನ್ನು ಹಮ್ಮಿಕೊಳ್ತೇವೆ. ಇನ್ನು ಇವೆಲ್ಲ ಉದ್ದೇಶಗಳನ್ನು ಈಡೇರಿಸಲು ನಾವು ಈ ಚಟುವಟಿಕೆ ಮುಖಾಂತರ ಅಂದರೆ ಈ ಕೆಲವು ಏನೇನು ಚಟುವಟಿಕೆ ಹೇಳ್ತೀನಿ ಅದರ ಮೇಲೆ ಮಾಡ್ತೇವೆ. ಒಂದನೇದು ಹಂಗಾಮು ಮತ್ತು ಸಮಸ್ಯೆ ಆಧಾರಿತ ಒಳ ಮತ್ತು ಹೊರ ಆವರಣ ತರಬೇತಿಗಳನ್ನು. ಸೊ ರೈತರಿಗೆ ನಾವು ತರಬೇತಿ ಹಮ್ಮಿಕೊಳ್ತೇವೆ, ನಮ್ಮ ಕ್ಯಾಂಪಸ್ಸಿಗೆ ಕರೆಸ್ತೇವೆ, KVKಗೆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಅವರಿಗೆ ಬರಮಾಡಿಕೊಂಡು ಇಲ್ಲಿ ಅವರಿಗೆ ಊಟ ವಸತಿ ಎಲ್ಲ ಉಚಿತ ಇರ್ತದೆ. ಸೊ ಅವರಿಗೆ ಈ ಯಾವುದೇ ಬೆಳೆ ಮೇಲೆ ಅವ್ರು ತರಬೇತಿ ಕೇಳ್ತಾರೆ ಅಥವಾ ಯಾವುದಾದ್ರೂ ಈ ಬೇಕರಿ ಟ್ರೈನಿಂಗ್ ಮಾಡ್ತೇವಂದ್ರೆ, ಮಶ್ರೂಮ್ ಬೆಳೆಸ್ತೇವಂದ್ರೆ, ಜೇನು ಸಾಕಾಣಿಕೆ ಮಾಡ್ತೇವಂದ್ರೆ, ಹೈನುಗಾರಿಕೆ ಮಾಡ್ತೇವಂದ್ರೆ, ಟೇಲರಿಂಗ್ ಮಾಡ್ತಿದ್ರೆ ಹೆಣ್ಣು ಮಕ್ಕಳಿಗೆ ಮೌಲ್ಯಾಧಾರಿತ ತರಬೇತಿಗಳು. ಸೊ ಎಲ್ಲ ತರಬೇತಿಗಳಿಗೆ ನಾವು ಅವರನ್ನು ಇಲ್ಲಿ ಬರಮಾಡಿಕೊಂಡು 3, 5, 7 ದಿನಗಳನ್ನು ತರಬೇತಿ ಹಾಕೋತೇವೆ. ಸೊ ಇದು ಸಂಪೂರ್ಣ ಉಚಿತ ಇರ್ತದೆ ರೈತರಿಗೆ, ರೈತ ಅಥವಾ ರೈತ ಮಹಿಳೆಯರಿಗೆ ವಸತಿ ಉಚಿತ, ಊಟನೂ ಉಚಿತ. ಸೊ ಇದೆಲ್ಲನೂ ಸರ್ಕಾರೇ ಭರಿಸ್ತದೆ. ಸೊ ಎರಡನೇದು ಕೆಲವು ಹೊರ ಆವರಣ ತರಬೇತಿ ಅಂದರೆ ರೈತರಿಗೆ ಒಟ್ಟರಿಗೆ ಬರಲಿಕ್ಕೆ ಆಗಲಿಕ್ಕಿಲ್ಲ, ಅವ್ರದ್ದು ಮನೆಯಲ್ಲಿ ಆಕಳು ಇರ್ತಾವೆ, ದನ ಇರ್ತಾವೆ, ಕೆಲಸ ಇರ್ತದೆ. ಸೊ ಅಂಥ ಟೈಮ್ನಲ್ಲಿ ನಾವು ಅವ್ರ ಹಳ್ಳಿಗಳಿಗೆ ಹೋಗಿ ಅಲ್ಲೇ ತರಬೇತಿಗಳನ್ನು ಏರ್ಪಡಿಸ್ತೇವೆ ಬೆಳೆಗಳ ಮೇಲೆ. ಸೊ ಅವ್ರು ಯಾವ್ದು ಬೆಳೆ ಬೆಳೀತಾರೆ ಅದರ ಬಗ್ಗೆ ಮುಂಗಾರು ಹಂಗಾಮಿನಿದ್ದರೆ ಹಂಗಾಮು ಪೂರ್ವದಲ್ಲಿ ಮೇದಲ್ಲಿ ಅದನ್ನು ತರಬೇತಿ ಹಮ್ಮಿಕೊಂಡು ಅವ್ರ ರೈತರಿಗೆ ಮಾಹಿತಿಯನ್ನು ಒದಗಿಸಿಕೊಡ್ತೇವೆ. ಇನ್ನು ಸಮಸ್ಯೆಗಳನ್ನು ಅರಿತುಕೊಳ್ಳಲು ಸ್ಥಳೀಯ ಸಮನ್ವಯ ಸಮಿತಿ, ಇದನ್ನು ನಾವು ವೈಜ್ಞಾನಿಕ ಸಲಹಾ ಸಮಿತಿ ಅಂತೇವೆ, ಇದು ಜಿಲ್ಲೆಗೆ ಒಂದು ಮಾಡ್ತೇವೆ. ಸೊ ಇಲ್ಲಿ ರೈತ ಪ್ರತಿನಿಧಿಗಳು ಇರ್ತಾರೆ, ವಿವಿಧ ಇಲಾಖೆಗಳ ಅಭಿವೃದ್ಧಿ ಅಧಿಕಾರಿಗಳು ಇರ್ತಾರೆ, ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಎಲ್ಲ ವಿಜ್ಞಾನಿಗಳು ಇರ್ತಾರೆ, ಆಮೇಲೆ ನಮ್ಮ ಪ್ರಾದೇಶಿಕ ಸಂಶೋಧನಾ ಕೇಂದ್ರ ವಿಜ್ಞಾನಿಗಳು, ಇವರೆಲ್ಲ ಸೇರಿ ನಾವು ಮುಂದಿನ ವರ್ಷದಲ್ಲಿ ಈ ವರ್ಷ ಏನು ಸಮಸ್ಯೆ ಬಂದವೋ ಅದನ್ನು ಒಂದು ಪಟ್ಟಿ ಮಾಡಿಕೊಂಡು ಅದರ ಮೇಲೆ ಏನೇನೋ ಕಾರ್ಯಕ್ರಮ ಹಾಕೋಬೇಕು ಅದನ್ನು ನಾವು ಈ ಎಲ್ಲ ಸಮಿತಿ ಮುಂದೆ ನಾವು ಪ್ರಸ್ತುತಪಡಿಸ್ತೀವಿ. ಅವರು ಮತ್ತೆ ಸ್ವಲ್ಪ ಚೇಂಜಸ್ ಹೇಳ್ತಾರೋ ಅದನ್ನೆಲ್ಲ ಅಳವಡಿಸಿಕೊಂಡು, ಸೊ ನಾವು ಪ್ರತಿ ವರ್ಷನೂ ಒಂದು ಆ್ಯಕ್ಷನ್ ಪ್ಲ್ಯಾನ್ ಅಂತ ರೆಡಿ ಮಾಡಿ ಇಟ್ಕೋತೇವೆ. ಸೊ ಈಗ 26, 27 ಆ್ಯಕ್ಷನ್ ಪ್ಲ್ಯಾನ್ ಈಗ ಆಲ್ರೆಡಿ ನಮ್ಮಲ್ಲಿ ರೆಡಿ ಇದೆ ಅದು. ಸೊ ಮೂರನೇದು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುವುದು. ಕೆಲವು ಕೇಂದ್ರ ಸರ್ಕಾರದ ಯೋಜನೆಗಳಿರ್ತಾವೆ, VKSA ಪ್ರೋಗ್ರಾಮ್ ಅಂತ ಹೇಳಿ ಮಾಡಿದೆವು ನಾವು, ವಿಕಸಿತ ಕೃಷಿ ಸ್ವಾವಲಂಬನೆ ಒಂದು. ಆಮೇಲೆ ಈಗ ನಾವು ಬ್ಯಾಲೆನ್ಸ್ಡ್ ಯೂಸ್ ಆಫ್ ಫರ್ಟಿಲೈಸರ್ಸ್ ಅಂದರೆ ತಮಗೆಲ್ಲ ಗೊತ್ತಿರುವ ಹಾಗೆ ಈಗ ನಮ್ಮ ದೇಶ ಒಂದು ಸಂಕಷ್ಟ ಪರಿಸ್ಥಿತಿಯಲ್ಲಿ ಐತಿ ಈಗ. ಸೊ ಈ ಮಧ್ಯ ಪ್ರಾಚ್ಯದಲ್ಲಿ ಏನು ಯುದ್ಧ ಆಗ್ತಾ ಇದೆ ಅದರಿಂದ ರೈತರಿಗೆ ಸ್ವಲ್ಪ ಈ ಗೊಬ್ಬರಗಳು ರಾಸಾಯನಿಕ ಗೊಬ್ಬರಗಳ ಬಳಕೆ ಸ್ವಲ್ಪ ಕಡಿಮೆ ಮಾಡಲಿಕ್ಕೆ, ಸಾವಯವ ಕೃಷಿಯನ್ನು ಉತ್ತೇಜನೆ ಮಾಡಲಿಕ್ಕೆ ಈಗ ಪ್ರತಿದಿನ ನಾವು ಈ ಮೇ ತಿಂಗಳಲ್ಲಿ ಪೂರ್ತಿ ಹಮ್ಮಿಕೊಂಡಿದ್ದೇವೆ. ಬ್ಯಾಲೆನ್ಸ್ಡ್ ಯೂಸ್ ಆಫ್ ಫರ್ಟಿಲೈಸರ್ಸ್ ಅಂದರೆ ಸಮಯೋಚಿತ ಈ ರಸಗೊಬ್ಬರಗಳ ಬಳಕೆ ಮೇಲೆ ಕಾರ್ಯಕ್ರಮ ಪ್ರತಿದಿನವೂ ಒಂದು 3 ಹಳ್ಳಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಸೊ ಇವೆಲ್ಲ ಕೇಂದ್ರ ಸರ್ಕಾರದ ಯೋಜನೆಗಳು. ಸೊ ಇದಲ್ಲದೆ ನಾವು ಸ್ವಚ್ಛತಾ ಅಭಿಯಾನ ಅಂತ ಕೈಗೊತೇವೆ, 15 ದಿನಗಳವರೆಗೆ ಸ್ವಚ್ಛತಾ ಅಭಿಯಾನ ಹಳ್ಳಿಗಳಲ್ಲಿ ರೈತರಿಗೆ, ರೈತ ಮಹಿಳೆಯರಿಗೆ, ಈ ಶಾಲಾ ಮಕ್ಕಳಿಗೆ ಸ್ವಚ್ಛತೆಯಿಂದ ಏನಾನ ಉಪಯೋಗ ಆಗ್ತಾವೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ಅವರಿಗೆ ನೀಡ್ತಾ ಹೋಗ್ತೇವೆ. PM-KISAN ತಮಗೆಲ್ಲ ಗೊತ್ತಿರೋ ಹಾಗೆ PM-KISAN ಪ್ರತಿ ವರ್ಷ ರೈತರಿಗೆ ಕೇಂದ್ರ ಸರ್ಕಾರದ ಒಂದು ಅನುದಾನ ಬರ್ತದೆ. ಸೊ ಆ ಅನುದಾನವನ್ನು ನಾವು ಇಲ್ಲಿ ಆ ಕಾರ್ಯಕ್ರಮ ನೇರ ಪ್ರಸಾರವನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಏರ್ಪಡಿಸಿ ಇದನ್ನು ರೈತರಿಗೆ ಪ್ರಚಾರ ಮಾಡ್ತೇವೆ. ಇದಲ್ಲದೆ ಈ ಅಭಿವೃದ್ಧಿ ಸಂಘ ಸಂಸ್ಥೆಗಳಿರ್ತಾವೆ ಈ ಜಿಲ್ಲೆಯಲ್ಲಿ, ಭಾಳಷ್ಟು NGOಗಳು ಕೆಲಸ ಮಾಡ್ತಾ ಇರ್ತಾವೆ, ಆಮೇಲೆ ಕೃಷಿ ಇಲಾಖೆಯವರು ಇರ್ತಾರೆ, ಪಶುಸಂಗೋಪನೆ ಇಲಾಖೆಯವರು, ಇವರು ಎಲ್ಲರನ್ನು ಸೇರಿಸಿ ಅಂದರೆ ಒಳ್ಳೆಯ ಸಂಬಂಧ ಇಟ್ಟುಕೊಂಡು ಅವರಲ್ಲಿ ಇರುವಂಥ ಕೆಲವು ರೈತರಿಗೆ ಯೋಜನೆಗಳೇನಿರ್ತಾವೆ ಅದನ್ನು ನಾವು ರೈತರಿಗೆ ಒದಗಿಸಿ ಕೊಡ್ತೇವೆ. ತರಬೇತಿಗಳಿಗೆ ಪ್ರಾಯೋಗಿಕ ಸೌಲಭ್ಯ, ಕೆಲವು ಸರ್ತಿ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂತ ಹೇಳ್ತೇವೆ ನಾವು, ರೈತರಿಗೆ ಅವರೇ ಭಾಗವಹಿಸಿ ತರಬೇತಿ ತೊಗೋಬೋದು. ಸ್ಕಿಲ್ ಟ್ರೈನಿಂಗ್ಸು, ಸ್ವಯಂ ಉದ್ಯೋಗಕ್ಕೆ ಸೂಕ್ತ ಮಾರ್ಗದರ್ಶನ, ಹಳ್ಳಿಗಳಲ್ಲಿ ಅಳವಡಿಕೆ ಮತ್ತು ಅವರ ಸರ್ವೋತ್ತಮಕ ಅಭಿವೃದ್ಧಿಗಾಗಿ ಕಾರ್ಯಗಳನ್ನು ಹಮ್ಮಿಕೊತೇವೆ. ರೈತರಲ್ಲಿ ಈ ಹಳ್ಳಿಗಳಲ್ಲೇ ಕಾರ್ಯಕ್ರಮ ಹಾಕೊಳ್ತೇವೆ ಹೆಚ್ಚಾನ ಹೆಚ್ಚು. ಕೃಷಿ ತಾಂತ್ರಿಕತೆ ಬಗ್ಗೆ ರೈತರ ಹೊಲದಲ್ಲಿ ಪ್ರಾತ್ಯಕ್ಷತೆ, ಕೃಷಿಕರಿಗೆ ಮತ್ತು ಶಾಲೆ ಬಿಟ್ಟ ಯುವಕರಿಗೆ ವೃತ್ತಿಪರ ತರಬೇತಿ, ಬಡ ಕುಟುಂಬಗಳ ಮತ್ತು ಈ SC/ST ಯೋಜನೆಯಲ್ಲಿ ರೈತರಿಗೆ ಕೆಲವು ಕಾರ್ಯಕ್ರಮಗಳು ಹಾಕೋತೇವೆ, ಅವರಿಗೆ ಸಹ ತರಬೇತಿ ಪ್ರಾತ್ಯಕ್ಷತೆಗಳು, ಸಣ್ಣ ಪುಟ್ಟ ಉಪಕರಣಗಳನ್ನು ಒದಗಿಸು, ಇವೆಲ್ಲವನ್ನು ನಾವು ಮಾಡ್ತೇವೆ. ಆಮೇಲೆ ತರಬೇತಿ ನಂತರ ಹಳ್ಳಿಗಳಿಗೆ ಭೇಟಿ ಕೊಟ್ಟು ಸಂಶೋಧನೆ ಆಗಬೇಕಾದ ಸಮಸ್ಯೆಗಳ ಬಗ್ಗೆನೂ ನಾವು ಅರಿವು ಮಾಡ್ಕೋತೇವೆ. ಈ ಒಳಾವರಣ ತರಬೇತಿ ಮತ್ತು ಹೊರಾವರಣ ತರಬೇತಿಯಲ್ಲಿ ಸುಮಾರು ನಾವು ಪ್ರತಿ ತರಬೇತಿಯಲ್ಲಿ ಒಂದು 30 ರೈತರಿಗೆ ಬರಲಿಕ್ಕೆ ಹೇಳಿರ್ತೇವೆ. 5-30 ರೈತರಿಗೆ ಒಂದೇ ಊರಿಂದ ಬಂದರೂ ನಡೀತದೆ, ನಾವು ಸುತ್ತಮುತ್ತಲ ಹಳ್ಳಿಗಳಿಂದ ನಡೀತದೆ, ಗುಚ್ಛ ಗ್ರಾಮಗಳಿಂದ

ತಗೊಂಬಂದು ಅವರಿಗೆ ಸಂಪೂರ್ಣ ಒಂದು ವಿಷಯದ ಮೇಲೆ ತರಬೇತಿ ಕೊಟ್ಟು ಅವರಿಗೆ ಹೆಚ್ಚಿನ ಮಾಹಿತಿ ನೀಡಿ ಕಳಿಸ್ತೇವೆ. ಇನ್ನು ಹೊರ ಆವರಣ ತರಬೇತಿ ಕಾರ್ಯಕ್ರಮಗಳಲ್ಲಿ ಈ ಕೃಷಿ ವಿಜ್ಞಾನ ಕೇಂದ್ರ ತಜ್ಞರು ಹಳ್ಳಿ ಹಳ್ಳಿಗೆ ಹೋಗಿ ಸ್ಥಳೀಯ ಸಮಸ್ಯೆ ಆಧಾರಿತ ಹಾಗೂ ಸಮೀಕ್ಷೆ ಆಧಾರದ ಮೇಲೆ ಹಮ್ಮಿಕೊಂಡಂಥ ತರಬೇತಿಗಳನ್ನು ರೈತರ ಊರಲ್ಲೇ ಕೈಗೊಳ್ತೇವೆ. ಸೊ ಇನ್ನು ಗ್ರಾಮೀಣ ಅಭಿವೃದ್ಧಿ ಬಗ್ಗೆ, ಸೊ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ನಾವು ರೈತರಿಗೆ ಕೆಲಸ ಮಾಡುವುದರಿಂದ ಈ ಗ್ರಾಮೀಣ ಅಭಿವೃದ್ಧಿಯೂ ನಮ್ಮದು ಬಹಳ ಮುಖ್ಯ ಆಗ್ತದೆ. ಸೊ ಈ ಗ್ರಾಮೀಣ ಅಭಿವೃದ್ಧಿಯಲ್ಲಿ ತರಬೇತಿ ಕೊಡುವುದಲ್ಲದೆ ಕೆಲವು ಗ್ರಾಮಗಳನ್ನು ನಾವು ದತ್ತಕ ಸಹ ತಗೋತೇವೆ. ಪ್ರತಿ ವರ್ಷವೂ ಒಂದು ಎರಡೆರಡು ಗ್ರಾಮ ದತ್ತಕ ತಗೊಂಡು ಅವುಗಳ ಸರ್ವೋತ್ತಮಕ ಅಭಿವೃದ್ಧಿಗೊಳಿಸಲು ಅಲ್ಲಿಯ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ತಂತ್ರಜ್ಞಾನ ವರ್ಗಾವಣೆ ಯೋಜನೆಗಳು ಈ ಸೇಫ್ ಗುಚ್ಛ ಗ್ರಾಮ ಪ್ರಾತ್ಯಕ್ಷತೆಗಳಂತಿರ್ತವೆ. ಸೊ ಒಂದೊಂದು ಊರಲ್ಲಿ ನಾವು 200-200 ಪ್ರಾತ್ಯಕ್ಷತೆಗಳನ್ನು ಕೈಗೊಳ್ತೇವೆ. ಸೊ ಅವರಿಗೆ ಆ ಬೆಳೆ ಮೇಲೆ ಬಿತ್ತುವುದರಿಂದ ಹಿಡಿದು ಈ ಕೊನೆಗೆ ರಾಶಿ ಮಾಡೋರಿಗೆ ಏನೇನು ತಂತ್ರಜ್ಞಾನ ಹೊಸ ತಂತ್ರಜ್ಞಾನ ಇದಾವೆ ಅವು ಎಲ್ಲವನ್ನು ರೈತರ ಹೊಲದಲ್ಲೇ ನಾವು ಮಾಡಿ ತೋರಿಸಿ ಅವರಿಗೆ ನಂಬಿಕೆ ಬರುವ ಹಾಗೆ ಮಾಡ್ತೇವೆ. ಆಮೇಲೆ ಗ್ರಾಮಗಳಲ್ಲಿ ಕೃಷಿ ವಿಚಾರ ಸಂಕಿರಣಗಳನ್ನು ಮಾಡಿ ರೈತರಿಗೆ ಉಪಯುಕ್ತ ಮಾಹಿತಿಯನ್ನು ಒದಗಿಸಿ ಆರ್ಥಿಕತೆ, ಸಾಮಾಜಿಕತೆ ಮತ್ತು ಮನೋಸ್ಥೈರ್ಯ ಅಭಿವೃದ್ಧಿ ಈ ಮೂರು ಗುರಿಗಳನ್ನು ಸಾಧಿಸುವಲ್ಲಿ ಮಹತ್ವದ ಕಾರ್ಯಕ್ರಮ ಸಹ ಕೈಗೊಳ್ತೇವೆ. ಈ ಹೊಸ ತಾಂತ್ರಿಕತೆಗಳನ್ನು ರೈತರಿಗೆ ಅಳವಡಿಸಿಕೊಳ್ಳುವ ಸಲುವಾಗಿ ಹೆಚ್ಚಿನ ಪ್ರದೇಶಗಳಲ್ಲಿ ರೈತರ ಹೊಲಗಳಲ್ಲಿ ಪ್ರಾತ್ಯಕ್ಷತೆ ಕೈಗೊಂಡು ಈ ರೈತರಿಗೆ ಲಘು ಪೋಷಕಾಂಶಗಳ ಬಳಕೆ, ಕೀಟನಾಶಕಗಳ ಬಳಕೆ, ರಾಸಾಯನಿಕ ಗೊಬ್ಬರಗಳ ಸಮಯೋಚಿತ ಬಳಕೆ ಮತ್ತು ಹೊಸ ತಳಿಗಳ ಬೀಜಗಳನ್ನು ವಿತರಣೆ ಮಾಡಿ ರೈತರು ಕೃಷಿ ಉತ್ಪನ್ನವನ್ನು ಹೆಚ್ಚಿಸಿಕೊಳ್ಳಲು ಈ ಕೇಂದ್ರ ಶ್ರಮಿಸ್ತಾ ಇದೆ. ಒಟ್ಟಾರೆ ರೈತನ ಕೃಷಿಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆಗಳನ್ನು ತೆಗೆದುಕೊಂಡು ಈ ಕೇಂದ್ರಕ್ಕೆ ಬಂದರೆ ಅವುದನ್ನು ಪರಿಹರಿಸುವಲ್ಲಿ ಈ ಕೇಂದ್ರವು ಶ್ರಮಿಸುತ್ತದೆ. ಸೊ ಇನ್ನು ನಮ್ಮಲ್ಲಿರುವಂಥ ಸೌಕರ್ಯಗಳ ಬಗ್ಗೆ ಹೇಳಬೇಕಂದ್ರೆ ರೈತರಿಗೆ ಕೃಷಿ ಮತ್ತು ಇತರೆ ವಿಷಯಗಳಲ್ಲಿ ಹೆಚ್ಚಿನ ಶಿಕ್ಷಣ ಮತ್ತು ಅನುಭವ ಹೊಂದಿದಂಥ ತಜ್ಞರು ಇರ್ತಾರೆ. ಪ್ರತಿಯೊಂದು ವಿಷಯಕ್ಕೆ ಬೇಸಾಯ ತಜ್ಞರು, ತೋಟಗಾರಿಕಾ ತಜ್ಞರು, ಪಶುಸಂಗೋಪನೆ ಬಗ್ಗೆ ಆಹಾರ ತಜ್ಞರು ಅಂದರೆ ಹೋಮ್ ಸೈನ್ಸ್ ಅಂತ ಹೇಳ್ತೇವೆ, ಗೃಹ ವಿಜ್ಞಾನಿ, ಆಮೇಲೆ ಒಬ್ಬರು ಮಣ್ಣು ವಿಜ್ಞಾನಿ, ಆಮೇಲೆ ಇದಕ್ಕೆಲ್ಲಕ್ಕೂ ಮುಖ್ಯವಾಗಿ ಒಬ್ಬ ಹಿರಿಯ ವಿಜ್ಞಾನಿ ಇರ್ತಾರೆ. ನಮ್ಮಲ್ಲಿ ಪ್ರಯೋಗಾಲಯವಿದೆ, ವಸ್ತು ಸಂಗ್ರಹಾಲಯವಿದೆ, ಗ್ರಂಥಾಲಯ ಇದೆ, ಕೃಷಿ ಮತ್ತು ಶ್ರವಣ ಸಾಧನ ಘಟಕ ಸಹ ಇದೆ. ತರಬೇತಿಗೆ ಬಂದಂಥ ರೈತರಿಗೆ ವಸತಿ ಗೃಹ ಮತ್ತು ಭೋಜನಾಲಯವಿದೆ, ಇವೆರಡೂ ಉಚಿತ ರೈತರಿಗೆ. ಆಮೇಲೆ ರೈತರಿಗೆ ಬೇಕಾದಂಥ ಹಣ್ಣಿನ ಸಸಿಗಳು, ಲಿಂಬೆ ಇರ್ಬೋದು, ದಾಳಿಂಬೆ ಇರ್ಬೋದು, ಪೇರು ಇರ್ಬೋದು ಮತ್ತು ಡ್ರ್ಯಾಗನ್ ಫ್ರೂಟ್ ಇರ್ಬೋದು, ಇವುಗಳನ್ನು ನಾವಿಲ್ಲಿ ಉತ್ಪಾದನೆ ಮಾಡಿ ರೈತರಿಗೆ ಒದಗಿಸಿಕೊಡ್ತೇವೆ. ಇದಲ್ಲದೆ ವಿವಿಧ ಬೆಳೆಗಳಾದ ತೊಗರಿ, ಕಡಲೆ, ಜೋಳ, ಹೆಸರು ಇವುಗಳ ಬೀಜೋತ್ಪಾದನೆ ಮಾಡಿ ನಾವು ರೈತರಿಗೆ ಒದಗಿಸಿಕೊಡ್ತಾ ಇದ್ದೇವೆ. ಇದಲ್ಲದೆ ಪ್ರಾತ್ಯಕ್ಷತೆ ತಾಕುಗಳಿವೆ ಮತ್ತು ಸಿಬ್ಬಂದಿ ವಸತಿ ಗೃಹ ಸಹ ಇವೆ. ಸೊ ಒಂದು ಇಷ್ಟೆಲ್ಲ ನಾನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಕಾರ್ಯಚಟುವಟಿಕೆಗಳ ಬಗ್ಗೆ ಹೇಳಿದೆ. ಇದಲ್ಲದೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಕೆಲವು ಸಾಧನೆಗಳು ನಾನು ರೈತರಿಗೆ ಹೇಳಬೇಕಪ್ಪ ಅಂತಂದರೆ, ಒಂದನೇದಾಗಿ ಚೌಕಮಡಿಗಳು. ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮಲ್ಲಿ ಮುಂಗಾರಿಯಲ್ಲಿ ಫ್ಯಾಲೋ ಅಂತ ಹೇಳ್ತೇವೆ ನಾವು, ಅಂದರೆ ಮುಂಗಾರಿಯಲ್ಲಿ ಬಿತ್ತನೆ ಮಾಡದೆ ಹಿಂಗಾರಿಯಲ್ಲಿ ಜೋಳ ತಗೋತಿರ್ತಾರೆ. ಡೋಣಿ ಜಮೀನಿನಲ್ಲಿ ಭಾಳಷ್ಟು ರೈತರು ಆ ರೀತಿ ಮಾಡ್ತಿರ್ತಾರೆ. ಸೊ ಅಂಥಲ್ಲಿ ನಾವು ರೈತರಿಗೆ ಈ ಮುಂಗಾರಿಯಲ್ಲಿ ಚೌಕಮಡಿ ಮಾಡಿ, ಸೊ ಅದರಲ್ಲಿ ಬಿದ್ದಂಥ ನೀರು ಅಲ್ಲೇ ಸಂಗ್ರಹ ಆಗಿ ಇಂಗುವ ಹಾಗೆ ಮಾಡಿ ಹಿಂಗಾರಿಯಲ್ಲಿ ಜೋಳ ಅಥವಾ ಕಡಲೆ ಬಿತ್ತಿದರೆ ಉತ್ಪಾದನೆಯನ್ನು ಶೇಕಡ 20% ಹೆಚ್ಚಿಸ್ಬೋದು ಅಂತೇಳಿ ನಾವು ರೈತರಿಗೆ ಮಾಡಿ ತೋರಿಸಿದ್ದೇವೆ. ಇವತ್ತು ಈ ತಾಂತ್ರಿಕತೆ ಸುಮಾರು 1,000 ಹೆಕ್ಟರ್ನಷ್ಟು ಪ್ರಸರಿಸಿದೆ. ಸೊ ಇದಲ್ಲದೆ ಸೂರ್ಯಕಾಂತಿಯಲ್ಲಿ ಅಗಲ ಸಾಲ ಪದ್ಧತಿ, ಸೊ 4 ಫೂಟಿನ ಸಾಲ ಮಾಡಿ ಸೂರ್ಯಕಾಂತಿ ಬಿತ್ತಿದರೆ ಅದರಲ್ಲಿ ಬೂದಿ ರೋಗದ ಹಾವಳಿ ಕಡಿಮೆ, ಈ ನಂಜಾಣು ರೋಗದ ಹಾವಳಿ ಕಡಿಮೆ ಮತ್ತು ಇಳುವರಿ ಹೆಚ್ಚಳ ಆಗ್ತದೆ. ಮುಂಗಾರಿಯಲ್ಲಿದು ಮುಂಗಾರಿಯಲ್ಲಿ ಅಗಲ ಸಾಲ ಪದ್ಧತಿ ಮಾಡಿದ್ರೆ, ಯಾಕಂದ್ರೆ ನಮ್ಮಲ್ಲಿ ಮುಂಗಾರಿಯಲ್ಲಿ ನಮ್ಮ ಮುಂಗಾರಿ ಅನಿಶ್ಚಿತ ಮುಂಗಾರಿ ಅಂದರೆ ಮಳೆ ಪ್ರಮಾಣ ಭಾಳ ಕಡಿಮೆ, ಬಂದ್ರೆ ಬತ್ತು ಇಲ್ಲ ಇಲ್ಲ ಅಂತ ಇರ್ತದೆ ಮುಂಗಾರಿ. ಸೊ ಅಂಥಲ್ಲಿ ರೈತರು 4 ಫೂಟಿನ ಸಾಲ ಮಾಡಿ ಬಿತ್ತಿ ನಡುವೆ ಎಡೆ ಹೊಡೆಯೋದ್ರಿಂದ ತೇವಾಂಶ ಸಂರಕ್ಷಣೆ ಆಗಿ ಹೆಚ್ಚಿನ ಇಳುವರಿಯನ್ನು ನಾವು ನೋಡ್ಬೋದು. ಇದನ್ನು ನಾವು ರೈತರಿಗೆ ಪ್ರಾತ್ಯಕ್ಷತೆಯನ್ನು ಮಾಡಿ ತೋರಿಸಿದ್ದೇವೆ. ಇದರಿಂದ ಮೂರನೇದ್ದು ನಮ್ಮ ಸಾಧನೆ ಬಗ್ಗೆ ಹೇಳಬೇಕಪ್ಪ ಅಂತಂದರೆ, ಈ ದಾಳಿಂಬೆಯಲ್ಲಿ ದುಂಡಾಣು ಅಂಗಮಾರಿ ರೋಗ. ಸೊ ಇದು ನಮ್ಮ ಜಿಲ್ಲೆಯಲ್ಲಿ ಸುಮಾರು 12,000 ಹೆಕ್ಟರ್ನಷ್ಟು ದಾಳಿಂಬೆ ಇದೆ. ಇದರಲ್ಲಿ ಇದು ದುಂಡಾಣು ಅಂಗಮಾರಿ ರೋಗ ಒಂದು ದೊಡ್ಡ ಸಮಸ್ಯೆ ಆಗಿತ್ತು ರೈತರಿಗೆ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಇದೊಂದು ತಾಂತ್ರಿಕತೆ ನಾವು ಡೆವಲಪ್ ಮಾಡಿ, ಅಂದರೆ ತಾಂತ್ರಿಕತೆ ಬಗ್ಗೆ ಹೇಳಬೇಕಪ್ಪ ಅಂತಂದರೆ, ಚಾಟ್ನಿ ಮಾಡಿ ಪೂರ್ವದಲ್ಲಿ ಮತ್ತು ಚಾಟ್ನಿ ನಂತರ ಒಂದು ಬೋರ್ಡೋ ಸಿಂಪರಣೆ, ತದನಂತರ ಇತ್ರೆಲ್ ಸ್ಪ್ರೇ ಮಾಡಿ ಎಲೆಗಳನ್ನು ಮುದ್ರಿಸಿ ಹೊರಗಡೆ ಹಾಕಿ, ತದನಂತರ ಈ ಬೆಳೆಗಳಿಗೆ ಹೊಸ ಚಿಗುರು ಬಂದ ನಂತರ ಒಂದು COC ಕಾಪರ್ ಆಕ್ಸಿಕ್ಲೋರೈಡ್ 2 ಗ್ರಾಮ್ ಮತ್ತು ಬ್ಯಾಕ್ಟೀರಿಯಾನಾಶಕ 1/4 ಗ್ರಾಮ್ ಹಾಕಿ ಸಿಂಪರಣೆ ಮಾಡಿದರೆ ಒಂದು 3-4 ಸಿಂಪರಣೆಯಲ್ಲಿ, ಇದಲ್ಲದೆ ನಡುವೆ ಚೂಡೋಮೊನಾಸ್ ಫ್ಲೋರೋಸೆನ್ಸ್ ಜೈವಿಕ ಪೀಡಿನಾಶಕವಾದ ಚೂಡೋಮೊನಾಸ್ ಫ್ಲೋರೋಸೆನ್ಸ್ ಇದು 10 ಗ್ರಾಮ್ 1 ಲೀಟರ್ ನೀರಿಗೆ, ಅಥವಾ ಬ್ಯಾಸಿಲಸ್ ಸೆಪ್ಟಿಲಿಸ್ ಇದನ್ನು 5 ಗ್ರಾಮ್ 1 ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಿ.

ಇದ್ದರೆ ಈ ರೋಗವನ್ನು ನಾವು ಸಂಪೂರ್ಣವಾಗಿ ಹತೋಟಿಯಲ್ಲಿ ತರಬಹುದು ಅಂತೇಳಿ ನಮ್ಮ ಕೃಷಿ ವಿಜ್ಞಾನದ ಕೇಂದ್ರದಿಂದ ಪ್ರಾತ್ಯಕ್ಷಿಕೆಯ ಮೂಲಕ ಮಾಡಿ ತೋರಿಸಿದ್ದೇವೆ. ಸೊ ಇನ್ನು ಹೊಸ ತಳಿಗಳ ಪರಿಚಯ, ಬಹಳಷ್ಟು ನಮ್ಮ ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರದಿಂದ ಬಿಡುಗಡೆ ಆದಂಥ ಹೊಸ ತಳಿಗಳು, ಈ ಜೋಳದಲ್ಲಿ CSV 29R ಇರ್ಬೋದು, BGV 44 ಇರ್ಬೋದು, ಈ ತೊಗರಿಯಲ್ಲಿ GRG 152 ಇರ್ಬೋದು, ಇದಕ್ಕೆ ಮುಂದೆ TS 36, ಇವು ಎಲ್ಲವನ್ನು ನಾವು ಪ್ರಚಾರ ಮಾಡಿದ್ದೆವು. ಮತ್ತು ಇವತ್ತು ಅವೆಲ್ಲ ಜಿಲ್ಲೆಯಲ್ಲಿ ಸುಮಾರು 7,000-25,000 ಹೆಕ್ಟರ್ನಷ್ಟು ಪ್ರಚಾರ ಹೊಂದಿದ್ದಾವೆ ಮತ್ತು ರೈತರೆಲ್ಲರಿಗೂ ಅವೇ ಬೆಳೀತಾ ಇದ್ದಾರೆ. ಸೊ ಇದು ಅಲ್ಲದೆ ಇನ್ನೂ ಕೆಲವು ನಮ್ಮ ತಾಂತ್ರಿಕತೆಗಳ ಬಗ್ಗೆ ಹೇಳಬೇಕಪ್ಪ ಅಂತಂದರೆ ಈ ಆಡು ಮತ್ತು ಕುರಿ ಸಾಕಾಣಿಕೆಯಿಂದ ರೈತರಿಗೇನೋ ಉಪಯೋಗ ಆಗಿದೆ. ಸೊ ಅದರ ಬಗ್ಗೆ ನಾವು ಭಾಳಷ್ಟು ಪ್ರಚಾರ ಮಾಡಿದ್ದೇವೆ. ಎರೆಹುಳ ಗೊಬ್ಬರ ಸುಮಾರು 700 ತರಬೇತಿಗಳನ್ನು ನಾವು ಕೇವಲ ಎರೆಗೊಬ್ಬರ ತಯಾರಿಕೆ ಮೇಲೆ ರೈತರಿಗೆ ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಮಾಡಿದ್ದೇವೆ. ಸೊ ಇದೊಂದು ಒಂದು ದೊಡ್ಡ ಕಾರ್ಯಕ್ರಮ ಅಂತಲೇ ಹೇಳ್ಕೊಬೋದು. ನಾವು ಪ್ರತಿ ವರ್ಷ ಪ್ರತಿ ತಿಂಗಳು ಇಂಥದ್ದು ಒಂದು ತರಬೇತಿಯನ್ನು ಹಮ್ಮಿಕೋತಾ ಇದ್ದೇವೆ. ಸೊ ಇದಲ್ಲದೆ ಬೀಜೋತ್ಪಾದನೆ, ನಾವು ತೊಗರಿಯಲ್ಲದೆ ಸುಮಾರು ಒಂದು 500 ಕ್ವಿಂಟಲ್ನಷ್ಟು ಬೀಜ ಉತ್ಪಾದನೆ ಮಾಡ್ತಾ ಇದ್ದೇವೆ. ಈಗ ತೊಗರಿ ಬೀಜೋತ್ಪಾದನೆ ಮಾಡ್ತೇವೆ ಇಲ್ಲೇ, ಮತ್ತು ರೈತರಿಗೆ ಒಳ್ಳೆಯ ಗುಣಮಟ್ಟದ ಬೀಜಗಳನ್ನು ನಾವು ಕೊಡ್ತಾ ಇದ್ದೇವೆ. ತೊಗರಿ, ಕಡಲೆ, ಜೋಳ,

0: ಯಾರಿಕೆ ಮೇಲೆ ರೈತರಿಗೆ ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಮಾಡಿದ್ದೇವೆ. ಸೊ ಇದೊಂದು ಒಂದು ದೊಡ್ಡ ಕಾರ್ಯಕ್ರಮ ಅಂತಲೇ ಹೇಳ್ಕೊಬೋದು ನಾವು. ಪ್ರತಿ ವರ್ಷ ಪ್ರತಿ ತಿಂಗಳು ಇಂಥದ ಒಂದು ತರಬೇತಿಯನ್ನು ಹಮ್ಮಿಕೊತಾ ಇದ್ದೇವೆ. ಸೊ ಇದಲ್ಲದೆ ಬೀಜೋತ್ಪಾದನೆ, ನಾವು ತೊಗರಿಯಲ್ಲದೆ ಸುಮಾರು ಒಂದು 500 ಕ್ವಿಂಟಲ್ನಷ್ಟು ಬೀಜ ಉತ್ಪಾದನೆ ಮಾಡ್ತಾ ಇದ್ದೇವೆ. ಈಗ ತೊಗರಿ ಬೀಜೋತ್ಪಾದನೆ ಮಾಡ್ತೇವೆ ಇಲ್ಲೇ, ಮತ್ತು ರೈತರಿಗೆ ಒಳ್ಳೆಯ ಗುಣಮಟ್ಟದ ಬೀಜಗಳನ್ನು ನಾವು ಕೊಡ್ತಾ ಇದ್ದೇವೆ. ತೊಗರಿ, ಕಡಲೆ, ಜೋಳ, ಹೆಸರು, ಇವು 4 ಬೆಳೆಗಳಲ್ಲಿ ನಾವು ಬೀಜೋತ್ಪಾದನೆ ಮಾಡಿ ರೈತರಿಗೆ ಒದಗಿಸಿ ಕೊಡ್ತಾ ಇದ್ದೇವೆ. ಸೊ ಇವಿಷ್ಟು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಕಾರ್ಯಚಟುವಟಿಕೆಗಳು. ದಯವಿಟ್ಟು ರೈತ ಬಾಂಧವರು ಈ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ಕೊಡಿ. ಇದು ನಿಮ್ಮದೇ ಕೇಂದ್ರ, ಇದು ನಿಮಗಾಗಿ ಇರುವಂಥದ್ದು. ಸೊ ನನ್ನ ಫೋನ್ ನಂಬರು ಹೇಳ್ತೀನಿ ಈಗ, 9448973685. ಸೊ ಇದು ನಮ್ಮ ದೂರವಾಣಿ ಸಂಖ್ಯೆ. ದಯವಿಟ್ಟು ರೈತರು ತಮಗೆ ಕೃಷಿಗೆ ಸಂಬಂಧಪಟ್ಟ ಏನಾದರೂ ಸಮಸ್ಯೆಗಳಿದ್ದರೆ ಈ ನಂಬರ್ಗೆ ಕರೆ ಮಾಡಬಹುದು. ಇನ್ನೊಮ್ಮೆ ಹೇಳ್ತೀನಿ ನನ್ನ ಫೋನ್ ನಂಬರು 9448973685. ಸೊ ಎಲ್ಲ ರೈತ ಬಾಂಧವರಿಗೆ ಮತ್ತೊಮ್ಮೆ ನಮಸ್ಕಾರ. ಈ ಕೇಂದ್ರ ನಿಮ್ಮದೇ ಇದೆ, ತಾವು ಯಾವಾಗಾದ್ರೂ ಇಲ್ಲಿ ಭೇಟಿ ಕೊಡ್ಬೋದು. ಬೆಳಿಗ್ಗೆ 9:00 to 5:00 ಗಂಟೆಯವರೆಗೆ ಇಲ್ಲೇ ಇರ್ತೇವೆ ನಾವು. ನಾನು ಇನ್ನೊಂದು ಹೇಳೋದು ನೆನಪಾಡಿದೆ, ನಮ್ಮಲ್ಲಿ ಮಣ್ಣು ಪರೀಕ್ಷಾಲಯ ಇದೆ, ಮಣ್ಣು ಮತ್ತು ನೀರು ಪರೀಕ್ಷಾಲಯ. ದಯವಿಟ್ಟು ಈ ಕೇಂದ್ರದ ಸಹ ತಾವು ಉಪಯೋಗ ಮಾಡ್ಕೋಬೋದು. ಮತ್ತೊಮ್ಮೆ ಎಲ್ಲರಿಗೆ ನಮಸ್ಕಾರ.
1: ಇದುವರೆಗೆ ಕೃಷಿ ವಿಜ್ಞಾನ ಕೇಂದ್ರದ ಕಾರ್ಯಚಟುವಟಿಕೆಗಳ ಕುರಿತು ವಿಜಯಪುರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶ್ರೀಶೈಲ್ ಎಂ ವಸ್ತ್ರದ್ ಅವರಿಂದ ಮಾಹಿತಿಯನ್ನು ಆಲಿಸಿದಿರಿ. ಇನ್ನು ಮುಂದೆ ಕೇಳಿ ಒಂದು ಕೃಷಿ ಹಾಡು.

0: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
0: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
0: ಲಿಡ್ಕರ್, ನಂಬಿಕೆ ನಿರಂತರ.
2: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
3: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
2: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
5: ಕೆಳೂರಿಗೆ ಜನಪದ ಸಂಗೀತದಲ್ಲಿ ಕೇಳಿ ಒಂದು ಒಳಬನ್ನು ಪ್ರಸ್ತುತಪಡಿಸುತ್ತಾರೆ ಸಣ್ಣ ಸಿದ್ದಪ್ಪ ಬಿ ಅಟವಳಗಿ ಹಾಗೂ ತಂಡದವರು.

ಸಜ್ಜನ ಶುದ್ಧ ಶಿವಾಚಾರ ಸಂಪನ್ನರಾದಂತ ಸದ್ಭಕ್ತ ಶರಣ ಜನಗಳೆಲ್ಲರೂ ನೀವು ಕೇಳಿರಿ.

0: ಮುನಿಯು ತನ್ನ ಶಿಷ್ಯ ಸಮೂಹದೊಂದು ಕೂಡಿಕೊಂಡು ಶಿಷ್ಯರಾದ ಸೂತ ಮಹಾಮುನಿಗಳಿಗೆ ಹರ ಹರಿಗಿಂತಲೂ ಹರನೇ ಅಧಿಕನು, ಹರನೇ ಸರ್ವೋತ್ತಮನೆಂಬುದಾಗಿ ಹರನ ಪೌರಾಣವನ್ನು ಮಾಡುತ್ತ ಕೆಲವು ದಿವಸಗಳು ಗತಿಸಿದ ನಂತರ ವ್ಯಾಸನ ಬುದ್ಧಿಯು ಮಥಳಿಸಿ ಅದೇ ತನ್ನ ಶಿಷ್ಯರಾದ ಸೂತಮುನಿಗಳಿಗೆ ಹರಗಿನಗಿಂತಲೂ ಹರಿಯೇ ಅಧಿಕನು, ಹರಿಯೇ ಸರ್ವೋತ್ತಮನು, ಹರಿಯೇ ವಿಶ್ವಂಬರನು, ವಿಶ್ವವ್ಯಾಪಿಯು ಹೀಗೆಂದು ಹರಿಯ ಧ್ಯಾನವನ್ನು ಮಾಡತೊಡಗಿದನಪ್ಪ ದೇವ.
1: ಆಗ ಸೂತಮುನಿಗಳು ಎಲೈ ಪರಾಶರ ಪುತ್ರನೇ, ಹರಿ ಹೆಚ್ಚು ಹರ ಕಡಿಮೆ

ಕಡಿಮೆ ಎನ್ನುವಂತಹ ನಿಮ್ಮ ಪೌರಾಣವನ್ನು ಅರಿಯದ ಮರುಳರಿಗೆ ಹೇಳಬೇಕಲ್ಲದೆ ನಮ್ಮಂಥವರಿಗೆ ಈ ದುರ್ಬೋಧನೆಯು ಬೇಡ ದೇವ. ಎದುರುತ್ತರವನ್ನು ಕೊಟ್ಟಂತ ಸೂತ ಮಹಾಮುನಿಗಳನ್ನು ಒತ್ತು ಗುದ್ದಿ ಕೊಲ್ಲುತ್ತೇನೆಂದು ಕೈಯನ್ನು ಮೇಲೆ ಕೆತ್ತಲು ಎಲೈ ಪರಾಶರ ಪುತ್ರನೇ, ಎತ್ತಿದ ನಿಮ್ಮ ತೋಳುಗಳು ಕತ್ತರಿಸಿ ಪೃಥ್ವಿಯ ಮೇಲೆ ಬೀಳಲಿ. ನೀವೀಗಲೇ ಕಾಶಿ ಕ್ಷೇತ್ರಕ್ಕೆ ಹೋಗಿ ಮಣಿಕರ್ಣಿಕಾ ನದಿಯವಳು ಮಿಂದು ಯಾವ ದೇವಾದಿದೇವನು ವಿಶ್ವನಾಥನು ವಿಶ್ವಂಬರನೂ ಆದ ವಿಶ್ವನಾಥನ ಧ್ಯಾನದಲ್ಲಿಯೇ ಕಾಲವನ್ನು ಕಳೆಯುವ. ಇತ್ತ ಪರಾಶರ ಪುತ್ರನಾದ ವೇದವ್ಯಾಸ ಮುನಿಯು ತನ್ನಯ ಪುರಾಣದ ಗಂಟನ್ನು ಹೆಗಲ ಮೇಲೆ ಹೊತ್ತುಕೊಂಡು ಆ ಹರಿಯ ಧ್ಯಾನವನ್ನು ಮಾಡುತ್ತಾ ಕಾಶಿ ಕ್ಷೇತ್ರಕ್ಕೆ ಯಾವ ರೀತಿಯಾಗಿ ಹೋಗುತ್ತಾನೆಂದರೆ,

ಸಂಪ್ರದಾಯವಾಗಿ ಕಾಶಿ ಕ್ಷೇತ್ರಕ್ಕೆ ಬಂದು ತಾನು ಮಣಿಕರ್ಣಿಕಾ ನದಿಯೊಳಗೆ ಮಿಂದು ತೊಯ್ದ ಬಟ್ಟೆಯನ್ನು ಉಟ್ಟುಕೊಂಡು ತೊಯ್ದ ಬಟ್ಟೆಯನ್ನು ತೊಟ್ಟುಕೊಂಡು ಎಡಹಸ್ತದಲ್ಲಿ ಪೌರಾಣವನ್ನು ಪಿಡಿದುಕೊಂಡು ಬಲಹಸ್ತವನ್ನು ಮೇಲಕ್ಕೆತ್ತಿ ಹರನಿಗಿಂತಲೂ ಹರಿಯೇ ಸರ್ವೋತ್ತಮನು ಹರಿಯೇ ವಿಶ್ವಂಬರನು ವಿಶ್ವವ್ಯಾಪಿ ಎಂಬುದಾಗಿ ಹರಿಯ ಪೌರಾಣವನ್ನು ಮಾಡತೊಡಗಿದನಪ್ಪ ದೇವ. ಕ್ಷಣ ಕ್ಷಣಕ್ಕೂ ಓಂಕಾರದ ಝಂಕಾರವಾಗುವಂತ ಅವಿಮುಕ್ತವಾದ ಕಾಶಿಯಲ್ಲಿ ಕೇಶವನ ಧಾರ ಮಾಡುತ್ತಿರುವುದನ್ನು ನಮ್ಮ ನಂದೀಶ್ವರನು ಕಂಡು ತನ್ನಯ ಮುಂಗಾಲುಗಳ ಕೆದರುತ್ತ ಬಾಲದಂಡವನ್ನೇ ಜಳಪಿಸುತ್ತ

ಸಿಂಹಾಸನ ತೋಳುಗಳನ್ನು ಕತ್ತರಿಸಿ ಕೆಳಹಲು. ಆಗ ವ್ಯಾಸ ಮುನಿಯು ಹಸ್ತವೂರನಾಗಿ, ನಾನು ದುಃಖದಿಂದ ಬಳಲುತ್ತ ಅಲ್ಲಿಂದ ನೇರವಾಗಿ ವೈಕುಂಠಕ್ಕೆ ಬಂದು ಶ್ರೀಮನ್ನಾರಾಯಣನ ಪಾದ ಅರವಿಂದಗಳಿಗೆ ನಮಸ್ಕರಿಸಿ, ಹೇ ಅಚ್ಯುತ ಅನಂತಸೇನ ಮುಕುಂದ ಮಾಧವ ಹೇ ಮಧುಸೂದನ ಎಂಬುದಾಗಿ ಹೀನರನ್ನು ಪೊರೆಯುವ ಕರುಣಾನಿಧಿ ಇದೋ ಅಂತಪ್ಪ ಕಾಶಿ ಕ್ಷೇತ್ರದಲ್ಲಿ ಆ ವಿಶ್ವನಾಥನನ್ನು ಜರಿದು ನಿನ್ನನ್ನು ಹೊಗಳಿದ ಕಾರಣ ವಿಶ್ವನಾಥನ ವಾಹನವಾದ ನಂದಿ

0: ಬರುವವು. ಅವುಗಳು ಮತ್ತೆ ಬರುವಂತೆ ನನಗೆ ವರವನ್ನು ಅನುಗ್ರಹಿಸು ದೇವಾ ಎಂದು ಕೇಳುತ್ತಿರಲು ಆಗ ಶ್ರೀಮನ್ನಾರಾಯಣನು ಎಲೈ ಪರಾಶರ ಪುತ್ರನೇ ಯಜ್ಞ ಕರ್ತಂಚ ದೇವೇಂದ್ರ ವೇದ ಕರ್ತಂಚ ವಾಗ್ಪತಿ ಸೃಷ್ಟಿಕರ್ತ ಅಹಂ ಕರ್ತ ಮಮ ಕರ್ತ ಮಹೇಶ್ವರ ಹೀಗೆಂದು ಶ್ರುತಿ ಪುರಾಣಗಳು ಕೂಗುತ್ತಿರುವಾಗ ಯನಗೆ ಕರ್ತನಾದ ಆ ಹರನನ್ನು ಜರಿಯಬಹುದೇ ತುಳ ಹೋಗು ಹರನಿದ್ದಳಿಗೆ ಹರನ ಪೌರಾಣವನ್ನಾಡಿ ಹರನ ಕೃಪೆಗೆ ಪಾತ್ರನಾಗೆಂದು ಆ ಪರಶಿವನ ಬಳಿಗೆ ಕಳುಹಿಸಿಕೊಡಲು ಅಂತಪ್ಪ ನಾರಾಯಣನಿಂದ ವರವನ್ನು ಪಡೆದುಕೊಂಡು ತಾನು ಕೈಲಾಸ ಪರ್ವತಕ್ಕೆ ಓಡಾಡಿ ಬಂದು ಹೇ ಜಗದೊಡೆಯನಾದ ಪರಮಾತ್ಮ ನನಗೆ ಹಸ್ತಗಳು ಮರಳಿ ಬರುವಂತೆ ಅನುಗ್ರಹಿಸು ದೇವಾ ಎಂದು ಕೇಳುತ್ತಿರಲು
1: ಹೋಗ ಜಗದೊಡೆಯನಾದ ಪರಶಿವಮೂರ್ತಿಯು ತನ್ನಯ ಕೃಪಾದೃಷ್ಟಿಯಿಂದ ವ್ಯಾಸನಿಗೆ ಪುನಃ ತೋಳುಗಳು ಬರುವಂತೆ ಮಾಡಿ ಎಲೈ ವಿಶ್ರಮಶಿವಿನ ಜ್ಯೇಷ್ಠತನ ಇದೆ ನೀನು ಪರಿಪರಿಯಾಗಿ ಬೇಡಿಕೊಂಡ ಕಾರಣ ನಿನ್ನ ಎರಡೂ ತೋಳುಗಳನ್ನು ಪಾವನ ಮಾಡುವೆನೆಂಬುದಾಗಿ ನಿನ್ನ ಒಂದು ತೋಳು ಹರಗುರು ಚರಮೂರ್ತಿಗಳ ಅಡ್ಡ ಪಲ್ಲಕ್ಕಿಯಲ್ಲಿ ಮರೆಯಲಿ ನಿನ್ನ ಇನ್ನೊಂದು ತೋಳು ನಂದೀಶ್ವರನು ಕತ್ತರಿಸಿದ ಕುರುಹಿಗಾಗಿ ನಂದಿ ಧ್ವಜದಲ್ಲಿ ಮರೆಯಲಿ
2: ಹೇ ದೇವ ಪರಶಿವನ ಅಪ್ಪಣೆಯಂತೆಯೇ ಇಂದಿಗೂ ಭೂಲೋಕದಲ್ಲಿ ಭಕ್ತರು ನಂದಿ ಧ್ವಜವನ್ನು ಹೆಗಲ ಮೇಲೆ ಹೊತ್ತು

0: ಶುದ್ಧ ಶಿವಾಚಾರ ಸಂಪನ್ನರಾದಂತ ಸದ್ಭಕ್ತ ಶರಣ ಜನಗಳೆಲ್ಲರೂ ನೀವು ಕೇಳಿರಿ. ಇನ್ನು ನಾಳೆಂದು ಹೇಳುವ ಮಂದ ಬುದ್ಧಿಗೆ ಸಂದುಕೊಡದಿರಣ್ಣ. ಇಂತಪ್ಪ ಆನಂದ ಕಾಲವನ್ನರಿತು ಗಂಡುಗಲಿ ವೀರಭದ್ರ ದೇವರ ಧ್ಯಾನ ಮಾಡಿರಣ್ಣ. ನೀರ ಗುರುಳಿಯಂತೆ ತೋರಿ ಅಡಗುವ ಈ ಅನಿತ್ಯ ಶರೀರದ ಭಾಗವು ನಿತ್ಯವೆಂದು ನಿಶ್ಚಯಿಸಿ ಹೊತ್ತುಗಳನ್ನು ವ್ಯರ್ಥವಾಗಿ ಸತ್ತು ಹಾಗಿದರೆ ಅಣ್ಣ
1: ಇದುವರೆಗೆ ಜನಪದ ಸಂಗೀತದಲ್ಲಿ ಒಡಬನ್ನ ಕೇಳಿದ್ರಿ. ಪ್ರಸ್ತುತಪಡಿಸಿದವರು ಸಣ್ಣ ಸಿದ್ದಪ್ಪ ಬಿ ಅಡವಳಗಿ ಹಾಗೂ ತಂಡದವರು.
2: ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

0: ಕಿಸಾನ್ವಾಣಿ ಕಾರ್ಯಕ್ರಮವನ್ನು ಐದುವರೆಗೆ ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಈಗ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಒಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: ಶ್ರೋತೃಗಳೇ, ಭಾರತೀಯ ಸೇನೆಯಲ್ಲಿ ಅಗ್ನಿವೀರರಾಗಿ ಸೇರಲು ಈಗಾಗಲೇ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 6 June 2026 ಸಿಇಇ ಆನ್ಲೈನ್ ಪರೀಕ್ಷೆಯನ್ನು ಆಯೋಜಿಸಲಾಗಿದ್ದು, ಈ ಪರೀಕ್ಷೆಗೆ ಉತ್ತಮ ರೀತಿಯಲ್ಲಿ ಸಿದ್ದರಾಗಲು www.joinindianarmy.nic.in ವೆಬ್ಸೈಟ್ನಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಅಣಕು ಪರೀಕ್ಷೆ ಎದುರಿಸಲು ವ್ಯವಸ್ಥೆಗೊಳಿಸಲಾಗಿದೆ. ಸದರಿ ಪರೀಕ್ಷೆ ಕುರಿತಂತೆ ಹೆಚ್ಚುವರಿ ತರಬೇತಿ ನೀಡಲು ನೇಮಕಾತಿ ಕಾರ್ಯಾಲಯದ ಸೈನ್ಯಾಧಿಕಾರಿಗಳು 20 ಮೈಸೂರಿನಲ್ಲಿ, 21 ಮಂಡ್ಯದಲ್ಲಿ, 22 ಕೆಂಗೇರಿಯಲ್ಲಿ, 23 ಹಾಸನ ಜಿಲ್ಲೆ, 25 ಬಳ್ಳಾರಿ, ಚಿತ್ರದುರ್ಗ, ವಿಜಯನಗರ ಜಿಲ್ಲೆಗಳಲ್ಲಿ, 26 ಕೋಲಾರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಹೆಚ್ಚುವರಿ ತರಬೇತಿಯನ್ನು ಆಯೋಜಿಸಿದ್ದಾರೆ. ಆಸಕ್ತ ಅಭ್ಯರ್ಥಿಗಳು ಸದರಿ ತರಬೇತಿಯಲ್ಲಿ ಹಾಜರಾಗಲು 9141197518 ವಾಟ್ಸಪ್ ನಂಬರ್ ಸಂಖ್ಯೆಗೆ ಹೆಸರು, ಅರ್ಜಿ ಸಂಖ್ಯೆ ಮತ್ತು ಜಿಲ್ಲೆಯ ವಿವರಗಳನ್ನು ಸಲ್ಲಿಸಿ ನೋಂದಣಿ ಮಾಡಿಕೊಳ್ಳಬಹುದು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ನೆದರ್ಲ್ಯಾಂಡ್ನಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಸಿಬಿಐನಿಂದ ಪ್ರಮುಖ ಆರೋಪಿ ಬಂಧನ. ಬೆಂಗಳೂರಿನ ಯಲಹಂಕದಲ್ಲಿ ರೈಲ್ವೆ ಮೆಗಾ ಕೋಚಿಂಗ್ ಟರ್ಮಿನಲ್ ನಿರ್ಮಾಣ, ಕೇಂದ್ರ ಸಚಿವ ವಿ ಸೋಮಣ್ಣ. ಥೈಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಫೈನಲ್ ಪ್ರವೇಶಿಸಿದ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಚಿರಾಗ್ ಶೆಟ್ಟಿ ಜೋಡಿ. ಐಪಿಎಲ್ ಟಿ20 ಕ್ರಿಕೆಟ್, ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧ ಟಾಸ್ ಗೆದ್ದ ಗುಜರಾತ್ ಟೈಟನ್ಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. 5 ರಾಷ್ಟಗಳ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ನೆದರ್ಲೆಂಡ್ನಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಿದರು. ದಿ ಹೇಗ್ನಲ್ಲಿ ನಡೆದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಈ ಸಮಾರಂಭ ಭಾರತ ನೆದರ್ಲೆಂಡ್ ನಡುವಿನ ಸ್ನೇಹದ ಜೀವಂತ ಸಂಕೇತವಾಗಿದೆ. ನೆದರ್ಲೆಂಡ್ನ ಸಮಾಜ ಮತ್ತು ಆರ್ಥಿಕತೆಯನ್ನು ಬಲಪಡಿಸುವಲ್ಲಿ ವಲಸಿಗರ ಪಾತ್ರದ ಬಗ್ಗೆ ಪ್ರತಿಯೊಬ್ಬ ಭಾರತೀಯರು ಹೆಮ್ಮೆ ಪಡುತ್ತಾರೆ ಎಂದು ಹೇಳಿದರು. ಕೋಟ್ಯಂತರ ಭಾರತೀಯರ ನಂಬಿಕೆ ಮತ್ತು ಬೆಂಬಲವು ರಾಷ್ಟಕ್ಕಾಗಿ ಅವಿಶ್ರಾಂತವಾಗಿ ಕೆಲಸ ಮಾಡಲು ತಮ್ಮನ್ನು ಪ್ರೇರೇಪಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ನೆದರ್ಲೆಂಡ್ಗೆ ಭೇಟಿ ನೀಡಿದ ನಂತರ ಪ್ರಧಾನಿ ತಮ್ಮ 5 ರಾಷ್ಟಗಳ ಪ್ರವಾಸದ 3ನೇ ಹಂತದಲ್ಲಿ ನಾಳೆ ಸ್ವೀಡನ್ನ ಗೋಥೆನ್ಬರ್ಗ್ಗೆ ಪ್ರಯಾಣಿಸಲಿದ್ದಾರೆ. ಅವರು ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವಾನ್ ಡೇರ್ ಲೇಯನ್ ಹಾಗೂ ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರಿ ಸದಸ್ಯರನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ತಮ್ಮ ಭೇಟಿಯ 4ನೇ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸೋಮವಾರ ನಾರ್ವೆಗೆ ತಲುಪಲಿದ್ದು 3ನೇ ಭಾರತ ನಾರ್ವೆ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅವರು ನಾರ್ವೆ ರಾಜ ಹೆರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿ ಮಾಡಲಿದ್ದಾರೆ. ನಾರ್ವೆ ಪ್ರಧಾನಿ ಜೋನಾಸ್ ಗೆಹರ್ ಸ್ಟೋರೆ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಾರ್ವೆ ಪ್ರಧಾನಿಯೊಂದಿಗೆ ಭಾರತ ನಾರ್ವೆ ವ್ಯವಹಾರ ಮತ್ತು ಸಂಶೋಧನಾ ಶೃಂಗಸಭೆಯನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಲಿದ್ದಾರೆ. ಶೃಂಗಸಭೆಯು ನಾರ್ವೆ ದೇಶಗಳೊಂದಿಗೆ ಭಾರತದ ಸಂಬಂಧದಲ್ಲಿ ವಿಶೇಷವಾಗಿ ತಂತ್ರಜ್ಞಾನ ಮತ್ತು ನಾವೀನ್ಯತೆ, ಹಸಿರು ಪರಿವರ್ತನೆ ಮತ್ತು ನವೀಕರಿಸಬಹುದಾದ ಇಂಧನ, ಸುಸ್ಥಿರತೆ, ಕಡಲ ಆರ್ಥಿಕತೆ, ರಕ್ಷಣೆ, ಬಾಹ್ಯಾಕಾಶ ವಲಯದಲ್ಲಿ ವಿಭಿನ್ನ ಕಾರ್ಯತಂತ್ರದ ಆಯಾಮವನ್ನು ನೀಡುತ್ತದೆ. ತಮ್ಮ ಭೇಟಿಯ ಕೊನೆಯ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಮಂಗಳವಾರ ಇಟಲಿ ತಲುಪಲಿದ್ದಾರೆ. ಅವರು ಇಟಲಿ ಅಧ್ಯಕ್ಷ ಸೆರ್ಗಿಯೋ ಮಟ್ಟರೆಲ್ಲಾ ಅವರನ್ನು ಭೇಟಿ ಮಾಡಲಿದ್ದಾರೆ ಮತ್ತು ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಜೀವಶಾಸ್ತ್ರ ವಿಷಯದ ಪ್ರಶ್ನೆಗಳ ಸೋರಿಕೆಗೆ ಸಂಬಂಧಿಸಿದಂತೆ ಕೇಂದ್ರ ತನಿಖಾ ದಳ ಸಿಬಿಐ ಇಂದು ಪ್ರಮುಖ ಆರೋಪಿಯನ್ನು ಬಂಧಿಸಿದೆ. ಮಹಾರಾಷ್ಟದ ಪುಣೆಯ ಹಿರಿಯ

ಸಸ್ಯಶಾಸ್ತ್ರ ಶಿಕ್ಷಕರಾದ ಮನೀಷಾ ಗುರುನಾಥ್ ಬಂಧಿತ ಆರೋಪಿ. ಇವರು ನೀಟ್ ಯುಜಿ 2026 ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದರು ಮತ್ತು ರಾಷ್ಟೀಯ ಪರೀಕ್ಷಾ ಸಂಸ್ಥೆಯಿಂದ ತಜ್ಞರಾಗಿ ನೇಮಕಗೊಂಡಿದ್ದರು ಎಂದು ಸಿಬಿಐ ತಿಳಿಸಿದೆ. ಈ ತಿಂಗಳ 14ರಂದು ಬಂಧಿಸಲ್ಪಟ್ಟ ಪುಣೆಯ ಮನೀಷಾ ವಾಗ್ಮಾರೆ ಮೂಲಕ ಇವರು ನೀಟ್ ಪರೀಕ್ಷಾ ಅಭ್ಯರ್ಥಿಗಳನ್ನು ಸಜ್ಜುಗೊಳಿಸಿದ್ದರು ಮತ್ತು ಅವರ ಪುಣೆ ನಿವಾಸದಲ್ಲಿ ಈ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳನ್ನು ನಡೆಸಿದ್ದರು ಎಂದು ಸಿಬಿಐ ಮಾಹಿತಿ ನೀಡಿದೆ. ಈ ಪ್ರಕರಣದಲ್ಲಿ ಇದುವರೆಗೆ ದೆಹಲಿ, ಜೈಪುರ್, ಗುರುಗ್ರಾಮ್, ನಾಸಿಕ್, ಪುಣೆ ಮತ್ತು ಅಹಿಲಿಯಾ ನಗರದಿಂದ ಒಟ್ಟು 9 ಆರೋಪಿಗಳನ್ನು ಬಂಧಿಸಲಾಗಿದೆ. ಭಾರತೀಯ ಸಂಸ್ಥೆಗಳು ಆಪರೇಷನ್ ರೇಜ್ ಪಿಲ್ ಮೂಲಕ ಮೊದಲ ಬಾರಿಗೆ 182 ಕೋಟಿ ರೂಪಾಯಿ ಮೌಲ್ಯದ ಕ್ಯಾಪ್ಟಗಾನ್ ಮಾದಕ ವಸ್ತು ವಶಪಡಿಸಿಕೊಂಡಿವೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು, ಮಾದಕ ವಸ್ತು ಮುಕ್ತ ಭಾರತಕ್ಕೆ ಕೇಂದ್ರ ಸರ್ಕಾರ ಸಂಕಲ್ಪ ಮಾಡಿದೆ, ಮಧ್ಯಪ್ರಾಚ್ಯದಿಂದ ಭಾರತಕ್ಕೆ ಸಾಗಾಟ ನಡೆಸುತ್ತಿದ್ದ ಮಾದಕ ವಸ್ತುವನ್ನು ಭಾರತೀಯ ಸಂಸ್ಥೆಗಳು ಪತ್ತೆಹಚ್ಚಿದ್ದು ಈ ಸಂಬಂಧ ವಿದೇಶಿ ಪ್ರಜೆಯನ್ನು ಬಂಧಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪಾಕಿಸ್ತಾನ ಭಯೋತ್ಪಾದಕರಿಗೆ ಆಶ್ರಯ ನೀಡುವುದನ್ನು ಮತ್ತು ಭಾರತದ ವಿರುದ್ದ ಕಾರ್ಯಾಚರಣೆ ನಡೆಸುವುದನ್ನು ನಿಲ್ಲಿಸಬೇಕು ಎಂದು ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಎಚ್ಚರಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸೇನಾ ಸಂವಾದದಲ್ಲಿ ಮಾತನಾಡಿದ ಅವರು, ಭಾರತದ ವಿರುದ್ದ ಪಾಕಿಸ್ತಾನ ತನ್ನ ಚಟುವಟಿಕೆಗಳನ್ನು ಮುಂದುವರಿಸಿದರೆ ಭೌಗೋಳಿಕತೆ ಅಥವಾ ಇತಿಹಾಸದ ಭಾಗವಾಗಲು ಆ ದೇಶ ಬಯಸುತ್ತದೆಯೇ ಎಂಬುದನ್ನು ಪಾಕಿಸ್ತಾನ ನಿರ್ಧರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತು ನೈರುತ್ಯ ರೈಲ್ವೆ ಬೆಂಗಳೂರು ವಿಭಾಗದ ಅಧಿಕಾರಿಗಳೊಂದಿಗೆ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಬೆಂಗಳೂರಿನಲ್ಲಿ ಇಂದು ಸಭೆ ನಡೆಸಿದರು. ಈ ವೇಳೆ ಮಾತನಾಡಿದ ಸಚಿವ ವಿ ಸೋಮಣ್ಣ, ಬೆಂಗಳೂರಿನ ಯಲಹಂಕದಲ್ಲಿ ರೈಲ್ವೆ ಮೆಗಾ ಕೋಚಿಂಗ್ ಟರ್ಮಿನಲ್ ನಿರ್ಮಿಸುವ ಯೋಜನೆ ಕೈಗೆತ್ತಿಕೊಳ್ಳಲಾಗಿದ್ದು, ಈ ಬಗ್ಗೆ ಕ್ರಿಯಾಯೋಜನೆ ರೂಪಿಸಲಾಗುತ್ತಿದೆ. ಮೆಗಾ ಕೋಚಿಂಗ್ ಟರ್ಮಿನಲ್ನಲ್ಲಿ 16-17 ಪ್ಲಾಟ್ಫಾರಂಗಳು ಇರಲಿದ್ದು, ನೆಲಮಹಡಿ, ಮೊದಲ ಮತ್ತು ಎರಡನೇ ಮಹಡಿಗಳಲ್ಲಿ ರೈಲು ಕೋಚ್ಗಳಿಗೆ ಸಂಬಂಧಿಸಿದ ಕಾರ್ಯಗಳು ನಡೆಯಲಿವೆ. ಈ ಯೋಜನೆಗೆ ಅಗತ್ಯವಾದ ಸ್ಥಳದ ಅವಶ್ಯಕತೆ ಇದ್ದು, ಈ ಬಗ್ಗೆ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮುಂದಿನ ವಾರ ಚೀನಾಗೆ ಈ ತಿಂಗಳ 19 ಮತ್ತು 20 ಎರಡು ದಿನಗಳ ಪ್ರವಾಸ ಕೈಗೊಳ್ಳಲಿದ್ದು, ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರನ್ನು ಭೇಟಿಯಾಗಲಿದ್ದಾರೆ. ಚೀನಾ ರಷ್ಯಾ ಸ್ನೇಹ ಒಪ್ಪಂದದ 25ನೇ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಉಭಯ ನಾಯಕರು ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಈ ವೇಳೆ ಪ್ರಮುಖ ಅಂತಾರಾಷ್ಟೀಯ ಮತ್ತು ಪ್ರಾದೇಶಿಕ ಸಮಸ್ಯೆಗಳು ಹಾಗೂ ಆರ್ಥಿಕ ಸಹಕಾರಗಳಲ್ಲಿ ಚರ್ಚೆ ನಡೆಯಲಿವೆ ಎಂದು ಕ್ರೆಮ್ಲಿನ್ ತಿಳಿಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾಗೆ ಭೇಟಿ ನೀಡಿದ 24 ಗಂಟೆಗಳ ಒಳಗೆ ರಷ್ಯಾದಿಂದ ಈ ಘೋಷಣೆ ಹೊರಬಿದ್ದಿದೆ. ಈ ವರ್ಷದ ಜನವರಿ ತಿಂಗಳಲ್ಲಿ ಕೈಗೊಂಡ ಭಾರತ ಐರೋಪ್ಯ ಒಕ್ಕೂಟಗಳ ಅಂತಿಮ ಮುಕ್ತ ವ್ಯಾಪಾರ ಒಪ್ಪಂದವು ಹೂಡಿಕೆ, ವ್ಯಾಪಾರ ಮತ್ತು ತಂತ್ರಜ್ಞಾನ ಸಹಕಾರಕ್ಕೆ ಭಾರತ ಮತ್ತು ಯುರೋಪ್ ದೇಶಗಳ ನಡುವೆ ಹೊಸ ಅವಕಾಶಗಳನ್ನು ತೆರೆಯಲಿವೆ ಎಂದು ನಿರೀಕ್ಷಿಸಲಾಗಿದೆ. ಈ ವ್ಯಾಪಾರ ಒಪ್ಪಂದದಿಂದ ಉಂಟಾಗಬಹುದಾದ ಸಾಧ್ಯತೆಗಳ ಬಗ್ಗೆ ಮಾತನಾಡಿರುವ ಸ್ವೀಡನ್ನಲ್ಲಿರುವ ಆರ್ಟಿಫೆಕ್ಸ್ ಕಂಪನಿಯ ಎಂಜಿನಿಯರಿಂಗ್ ಮತ್ತು ಉತ್ಪನ್ನ ಅಭಿವೃದ್ಧಿಯ ಮುಖ್ಯಸ್ಥರಾದ ಸ್ಟೆನ್ಫೆಲ್ಟ್, ಭಾರತ ಹಾಗೂ ಐರೋಪ್ಯ ರಾಷ್ಟಗಳ ನಡುವೆ ಔದ್ಯೋಗಿಕ ಒಡಂಬಡಿಕೆ ಮತ್ತು ಹೆಚ್ಚುವರಿ ವ್ಯಾಪಾರ ಅವಕಾಶಗಳು ದೊರೆಯಲಿದೆ ಎಂದು ಆಶಯ ವ್ಯಕ್ತಪಡಿಸಿದ್ದಾರೆ. ಭಾರತದ ಉತ್ಪಾದನೆ ಮತ್ತು ನಾವೀನ್ಯತಾ ಪರಿಸರದ ಬಗ್ಗೆ ಯುರೋಪಿಯನ್ ಕಂಪನಿಗಳ ಮೇಲೆ ವಿಶ್ವಾಸ ವೃದ್ಧಿಸುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಆಟೋಮೊಬೈಲ್ ಎಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಹಸಿರು ತಂತ್ರಜ್ಞಾನ ಮತ್ತು ಅಭಿವೃದ್ಧಿ ಹೊಂದಿದಂತಹ ಉತ್ಪಾದನಾ ವಲಯದಲ್ಲಿ ಭಾರತ ಐರೋಪ್ಯ ರಾಷ್ಟಗಳ ಸಹಕಾರ ಇದರಿಂದ ಮತ್ತಷ್ಟು ಗಟ್ಟಿಗೊಳ್ಳಲಿದೆ ಎಂದು ಔದ್ಯೋಗಿಕ ವಲಯದ ಪರಿಣಿತರು ಅಭಿಪ್ರಾಯಪಟ್ಟಿದ್ದಾರೆ. ತ್ರಿಪುರಾದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಬಲಪಡಿಸುವ ಮಹತ್ವದ ಕ್ರಮವಾಗಿ ಕೇಂದ್ರ ಗೃಹ ಸಚಿವಾಲಯ ಹೆಚ್ಚುವರಿ

0: ಭಾರತೀಯ ಮೀಸಲು ಪಡೆ ರಚಿಸಲು ಅಧಿಕೃತವಾಗಿ ಅನುಮೋದನೆ ನೀಡಿದೆ. ಇದರ ಸ್ಥಾಪನೆಗೆ ಕೇಂದ್ರ ಸರ್ಕಾರ 50 ಕೋಟಿ ರೂಪಾಯಿ ಮತ್ತು ಮೂಲಸೌಕರ್ಯ ಅಭಿವೃದ್ದಿಗಾಗಿ 30 ಕೋಟಿ ರೂಪಾಯಿ ಆರ್ಥಿಕ ಅನುದಾನವನ್ನು ಮಂಜೂರು ಮಾಡಿದೆ. ಈ ಹೊಸ ಘಟಕವು ಪ್ರಾಥಮಿಕವಾಗಿ ಗಲಭೆ ನಿಯಂತ್ರಣ ಕಾರ್ಯಾಚರಣೆಗಳು ಮತ್ತು ಗಡಿ ಕಾವಲುಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಅಗತ್ಯವಿರುವಂತೆ ದೇಶದ ಯಾವುದೇ ಭಾಗಕ್ಕೆ ಇಲ್ಲಿನ ಸಿಬ್ಬಂದಿಯನ್ನು ನಿಯೋಜಿಸುವ ಅಧಿಕಾರವನ್ನು ಕೇಂದ್ರ ಸರ್ಕಾರ ಹೊಂದಿದೆ. ಬ್ಯಾಂಕಾಕ್ನಲ್ಲಿ ಇಂದು ನಡೆದ ಥೈಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಡಬಲ್ಸ್ ವಿಭಾಗದ ಸೆಮಿಫೈನಲ್ನಲ್ಲಿ ಮಲೇಷ್ಯಾದ ಗೋಸ್ ಚೇ ಫಿ ಮತ್ತು ನೂರ್ ಇಜುದ್ದೀನ್ ಅವರನ್ನು ಸೋಲಿಸುವ ಮೂಲಕ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಫೈನಲ್ ಪ್ರವೇಶಿಸಿದ್ದಾರೆ. 82 ನಿಮಿಷಗಳ ಪಂದ್ಯದಲ್ಲಿ ಭಾರತದ ಈ ಜೋಡಿ 19-21, 22-20 ಮತ್ತು 21-16 ಅಂತರದಲ್ಲಿ ಮಲೇಷ್ಯಾ ಜೋಡಿಯನ್ನು ಪರಾಭವಗೊಳಿಸಿತು. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಗುಜರಾತ್ ಟೈಟನ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೆದರ್ಲ್ಯಾಂಡ್ನಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಸಿಬಿಐನಿಂದ ಪ್ರಮುಖ ಆರೋಪಿ ಬಂಧನ. ಬೆಂಗಳೂರಿನ ಯಲಹಂಕದಲ್ಲಿ ರೈಲ್ವೆ ಮೆಗಾ ಕೋಚಿಂಗ್ ಟರ್ಮಿನಲ್ ನಿರ್ಮಾಣ, ಕೇಂದ್ರ ಸಚಿವ ವಿ ಸೋಮಣ್ಣ. ಥೈಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಫೈನಲ್ ಪ್ರವೇಶಿಸಿದ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಚಿರಾಗ್ ಶೆಟ್ಟಿ ಜೋಡಿ. ಐಪಿಎಲ್ ಟಿ20 ಕ್ರಿಕೆಟ್ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ದ ಟಾಸ್ ಗೆದ್ದ ಗುಜರಾತ್ ಟೈಟನ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ಕೃಷಿ ಕ್ಷೇತ್ರದಲ್ಲಿ ಮಕ್ಕಳ ಬಳಕೆಗೆ ತಡೆ, ಪ್ರಾಯೋಗಿಕ ಅಧ್ಯಯನಕ್ಕೆ ಬಾಗಲಕೋಟೆ ಜಿಲ್ಲೆ ಆಯ್ಕೆ. ಕರ್ನಾಟಕದಲ್ಲಿ 1,243 ಇವಿ ಚಾರ್ಜರ್ಗಳ ಸ್ಥಾಪನೆಗೆ ಅನುಮೋದನೆ, ಕೇಂದ್ರ ಸಚಿವ ಹೆಚ್ಡಿ ಕುಮಾರಸ್ವಾಮಿ ಘೋಷಣೆ. ಜಾಗತಿಕವಾಗಿ ಸ್ಪರ್ಧಾತ್ಮಕ ಎಂಎಸ್ಎಂಇಗಳನ್ನು ರಚಿಸಲು ಕೇಂದ್ರ ಸರ್ಕಾರ ಬದ್ಧ, ಸಚಿವ ಜಿತನ್ ರಾಮ್ ಮಾಂಜಿ ಸ್ಪಷ್ಟನೆ. ಬೆಂಗಳೂರಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಯೋಗ ಕೇಂದ್ರ ಉದ್ಘಾಟಿಸಿದ ಸಚಿವೆ ಶೋಭಾ ಕರಂದ್ಲಾಜೆ. ಕೃಷಿ ಕ್ಷೇತ್ರದಲ್ಲಿ ಮಕ್ಕಳ ಬಳಕೆಯನ್ನು ತಡೆಗಟ್ಟುವ ಹಾಗೂ ಮಕ್ಕಳ ಶಿಕ್ಷಣ ಮತ್ತು ಸುರಕ್ಷತೆಗೆ ಆದ್ಯತೆ ನೀಡುವ ಉದ್ದೇಶದಿಂದ ಕೈಗೊಳ್ಳಲಾಗುತ್ತಿರುವ ಪ್ರಾಯೋಗಿಕ ಅಧ್ಯಯನಕ್ಕೆ ಬಾಗಲಕೋಟೆ ಜಿಲ್ಲೆಯನ್ನು ಆಯ್ಕೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ನಡೆದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕೃಷಿ ಚಟುವಟಿಕೆಗಳಲ್ಲಿ ಮಕ್ಕಳ ತೊಡಗಿಸಿಕೊಳ್ಳುವಿಕೆ, ಅದರ ಸಾಮಾಜಿಕ ಮತ್ತು ಶೈಕ್ಷಣಿಕ ಪರಿಣಾಮಗಳು, ಮಕ್ಕಳ ಹಕ್ಕುಗಳ ರಕ್ಷಣೆ ಹಾಗೂ ಜಾಗೃತಿ ಕಾರ್ಯಕ್ರಮಗಳ ಕುರಿತು ಚರ್ಚೆ ನಡೆಸಿದರು. ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿ ಕೆಲಸಗಳಲ್ಲಿ ಮಕ್ಕಳ ಬಳಕೆಯ ಕುರಿತು ಮಾಹಿತಿ ಸಂಗ್ರಹಣೆ, ಸಮೀಕ್ಷೆ ಹಾಗೂ ಪೋಷಕರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದರು. 3 ವರ್ಷಗಳ ಈ ಯೋಜನೆಗೆ ವಿಸ್ತೃತ ಕ್ರಿಯಾ ಯೋಜನೆ ರೂಪಿಸಿ ವಿವಿಧ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಬೇಕು. ಗ್ರಾಮೀಣ ಪ್ರದೇಶಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು. ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅಂತಾರಾಷ್ಟೀಯ ಕಾರ್ಮಿಕ ಸಂಸ್ಥೆಯ ಪ್ರತಿನಿಧಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿರಬೇಕು ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ನಿರ್ದೇಶಿಸಿದರು. ರಾಷ್ಟೀಯ ಯೋಜನಾ ಸಂಯೋಜನಾ ಸಮನ್ವಯ ಅಧಿಕಾರಿ ರಂಜಿತಾ ಪ್ರಕಾಶ್ ಮಾತನಾಡಿ, ಅಂತಾರಾಷ್ಟೀಯ ಕಾರ್ಮಿಕ ಸಂಸ್ಥೆ ಸಾಮಾಜಿಕ ನ್ಯಾಯ ಹಾಗೂ ಮಾನವ ಮತ್ತು ಕಾರ್ಮಿಕ ಹಕ್ಕುಗಳನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು. ಆಧುನಿಕ ಮತ್ತು ವಿಶ್ವಾಸಾರ್ಹ ಇವಿ ಚಾರ್ಜಿಂಗ್ ಪರಿಸರ ವ್ಯವಸ್ಥೆಯನ್ನು ರಚಿಸಲು ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಹೆಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂತಹ ಪಿಎಂ ಇ ಡ್ರೈವ್ ಯೋಜನೆಯಡಿಯಲ್ಲಿ ರಾಜ್ಯವ್ಯಾಪಿ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಕ್ರಿಯಗೊಳಿಸುವುದು ಎಂಬ ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ ಅವರು, 123 ಕೋಟಿ 26 ಲಕ್ಷ ರೂಪಾಯಿ ವೆಚ್ಚದಲ್ಲಿ 1,243 ಇವಿ ಚಾರ್ಜರ್ಗಳ ಸ್ಥಾಪನೆಗೆ ಕರ್ನಾಟಕದ ಪ್ರಸ್ತಾವನೆಗಳಿಗೆ ಅನುಮೋದನೆ ನೀಡುವುದಾಗಿ ಘೋಷಿಸಿದ್ದಾರೆ. ಈವರೆಗೆ 503 ಕೋಟಿ 86 ಲಕ್ಷ ರೂಪಾಯಿ ಒಟ್ಟು ಆರ್ಥಿಕ ವೆಚ್ಚದೊಂದಿಗೆ ಇವಿ ಚಾರ್ಜಿಂಗ್ ಪ್ರಸ್ತಾವನೆಗಳನ್ನು ಅನುಮೋದಿಸಲಾಗಿದೆ ಎಂದು ಹೇಳಿದ್ದಾರೆ.
3: ಇವಿ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ವಿಲ್ ಬಿ ಗೈಡೆಡ್ ಬೈ 3 ಕೋರ್ ಪ್ರಿನ್ಸಿಪಲ್ಸ್: ಆಕ್ಸೆಸಿಬಿಲಿಟಿ, ಎನ್ಶೂರಿಂಗ್ ಚಾರ್ಜಿಂಗ್ ಸ್ಟೇಷನ್ಸ್ ಆರ್ ಅವೈಲಬಲ್ ಅಕ್ರಾಸ್ ಅರ್ಬನ್ ಅಂಡ್ ರೂರಲ್ ಇಂಡಿಯಾ, ಅಫೋರ್ಡಬಿಲಿಟಿ, ಮೇಕಿಂಗ್ ಇವಿ ಚಾರ್ಜಿಂಗ್ ಕಾಸ್ಟ್ ಎಫೆಕ್ಟಿವ್ ಫಾರ್ ಎವರಿ ಸಿಟಿಜನ್, ರಿಲಯಬಿಲಿಟಿ, ಡೆಲಿವರಿಂಗ್ ಎ ಸೀಮ್ಲೆಸ್, ಸೇಫ್ ಅಂಡ್ ಡಿಪೆಂಡಬಲ್ ಅಂಡ್ ಯೂಸರ್ ಎಕ್ಸ್ಪೀರಿಯನ್ಸ್.

0: is not just about infrastructure. This is about building the foundation of India's clean mobility revolution. This is about reducing our dependence on fossil fuels, strengthening energy security.
1: ಇದೇ ವೇಳೆ ಮಾತನಾಡಿದ ಬೃಹತ್ ಕೈಗಾರಿಕೆಗಳ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಡಾ ಅನೀಫ್ ಖುರೇಶಿ, ಭಾರತದ ಎಲೆಕ್ಟ್ರಿಕ್ ವಾಹನಗಳ ಪರಿವರ್ತನೆಯು ಇತ್ತೀಚಿನ ವರ್ಷಗಳಲ್ಲಿ ವಿವಿಧ ವಾಹನ ವಿಭಾಗಗಳಲ್ಲಿ ಗಮನಾರ್ಹ ಪ್ರಗತಿಯನ್ನು ಕಂಡಿದೆ ಎಂದು ತಿಳಿಸಿದ್ದಾರೆ. 2070 ವೇಳೆಗೆ ನೆಟ್ ಝೀರೋ ಅಂದರೆ ಶೂನ್ಯ ಅನಿಲ ಹೊರಸೂಸುವಿಕೆ ಸಾಧಿಸುವ ಭಾರತದ ಬದ್ಧತೆಗೆ ಬೆಂಬಲ ನೀಡುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯದ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಪರಿಸರ ವ್ಯವಸ್ಥೆ ಮತ್ತು ಉತ್ಪಾದನಾ ವಲಯಕ್ಕೆ ಗಮನಾರ್ಹ ಉತ್ತೇಜನ ನೀಡುವ ಎನ್ಐಸಿ ತಂತ್ರಜ್ಞಾನ ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರಗಳನ್ನು ಬೆಂಗಳೂರಿನಲ್ಲಿ ಕೇಂದ್ರ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಜಿತನ್ ರಾಮ್ ಮಾಂಜಿ ಹಾಗೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಕೇಂದ್ರ ಸಚಿವ ಜಿತನ್ ರಾಮ್ ಮಾಂಜಿ, ಜಾಗತಿಕವಾಗಿ ಸ್ಪರ್ಧಾತ್ಮಕ ಎಂಎಸ್ಎಂಇಗಳನ್ನು ರಚಿಸಲು ಮತ್ತು ಭಾರತದ ಉತ್ಪಾದನಾ ಪರಿಸರ ವ್ಯವಸ್ಥೆ ಬಲಪಡಿಸಲು ದೇಶದಾದ್ಯಂತ ಆಧುನಿಕ ತಂತ್ರಜ್ಞಾನ ಕೇಂದ್ರಗಳು ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರಗಳನ್ನು ಸ್ಥಾಪಿಸುವತ್ತ ಕೇಂದ್ರ ಸರ್ಕಾರ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಎಂಎಸ್ಎಂಇಗಳು ಯುವಕರಿಗೆ ಉದ್ಯೋಗದ ಅವಕಾಶಗಳನ್ನು ಸೃಷ್ಟಿಸಲು ಸಹಾಯಕವಾಗಲಿದೆ ಎಂದು ಅವರು ಹೇಳಿದ್ದಾರೆ.
2: ಸಬ್ಕೋ ಸರ್ಕಾರಿ ನೌಕರಿ ಹಮ್ ನಹಿ ದೇ ಸಕ್ತೆ ಇಸಿಲಿಯೆ ಹಮಾರೆ ಎಂಎಸ್ಎಂಇ ಕಾ ಮಹತ್ವ ಬಢ್ ಜಾತಾ ಹೈ ಔರ್ ಯಹಿ ಕಾರಣ ಹೈ ಕಿ ಹಮಾರೆ ಯಶಸ್ವಿ ಪ್ರಧಾನ ಮಂತ್ರಿ ನರೇಂದ್ರ ಭಾಯ್ ಮೋದಿ ಜಿ ಎಂಎಸ್ಎಂಇ ಕೆ ಲಿಯೆ ಸ್ಪೆಷಲ್ ಪ್ರಯಾಸ ಕರ್ ರಹೆ ಹೈ ಬಜೆಟರಿ ಪ್ರೊವಿಜನ್ ಹೋ ರಹಾ ಹೈ ಔರ್ ಹರ್ ಮಹಕಾಮೆ ಮೇ ಎಂಎಸ್ಎಂಇ ಆಗೆ ಬಢೆ ವೈಸೆ ಉನ್ಕಿ ಚಿಂತಾ ತೊ ಸ್ವಾಭಾವಿಕ ಹೈ ಜೋ ಗಾರ್ಜಿಯನ್ ಹೈ ದೇಶ ಕಾ ಉಸ್ಕೋ ತೊ ಸಬ್ಕೆ ಬಾರೆ ಮೇ ಸೋಚನೆ ಕಾ ಅಧಿಕಾರ ಭಿ ಹೈ ಕರ್ತವ್ಯ ಭಿ ಹೈ ಔರ್ ಇಸಿಲಿಯೆ ಹಮಾರೆ ಪ್ರಧಾನಮಂತ್ರಿ ನರೇಂದ್ರ ಭಾಯ್ ಮೋದಿ ಜಿ ನೇ ಎಂಎಸ್ಎಂಇ ಕೋ ಆಗೆ ಬಢಾನೆ ಕೆ ಲಿಯೆ ಕಾಮ್ ಕಿಯಾ ಹೈ ಕಿ ಖೇತಿ ಕೆ ಬಾದ್ ಅಗರ್ ಸಬ್ಸೆ ಜ್ಯಾದಾ ನಿಯೋಜನ್ ಔರ್ ಸಬ್ಸೆ ಜ್ಯಾದಾ ಹಮಾರೆ ಆರ್ಥಿಕ ಕಾರ್ಯಕ್ರಮ ಮೇ ಸಹಭಾಗಿತಾ ಹೈ ತೋ ಹೈ ಹಮಾರೆ ಎಂಎಸ್ಎಂಇ.
1: ಇದೇ ವೇಳೆ ಮಾತನಾಡಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ದೇಶದ ಅತಿದೊಡ್ಡ ಕೈಗಾರಿಕಾ ಸಮೂಹಗಳಲ್ಲಿ ಒಂದಾಗಿರುವ ಪೀಣ್ಯಕ್ಕೆ ಎಂಎಸ್ಎಂಇಗಳ ವಿಕಸನಗೊಳ್ಳುತ್ತಿರುವ ತಾಂತ್ರಿಕ ಅಗತ್ಯತೆಗಳನ್ನು ಪೂರೈಸಲು ಸುಧಾರಿತ ಸಾಂಸ್ಥಿಕ ಬೆಂಬಲ ಹಾಗೂ ಸೌಕರ್ಯದ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ.
3: ಈ ಒಂದು ಫೆಸಿಲಿಟೇಷನ್ ಸೆಂಟರ್ ಅನ್ನ ಶಿಲಾನ್ಯಾಸ ಮಾಡಿದ್ವಿ. ಮುಂದಿನ ಒಂದು ವರ್ಷದಲ್ಲಿ ಇದು ಬಹಳ ದೊಡ್ಡ ಒಂದು ಸೆಂಟರ್ ಆಗಿ ಆಗೋದಿದೆ. ಇದರಲ್ಲಿ ನೆಕ್ಸ್ಟ್ ಜನರೇಷನ್ ಟೆಕ್ನಾಲಜಿ ಯಾವುದು ಇಲ್ಲಿ ಇಂಡಸ್ಟ್ರಿಯಲಿಸ್ಟ್ ಕೂತಿ, ಯಾಕಂದ್ರೆ ಏಷ್ಯಾಸ್ ಬಿಗ್ಗೆಸ್ಟ್ ಇಂಡಸ್ಟ್ರಿ ಏರಿಯಾ ಅಂತಂದ್ರೆ ಅದು ನಮ್ಮ ಪೀಣ್ಯ ಏರಿಯಾ, ಅದು ನಮ್ಮ ಈ ಭಾಗದ ಏರಿಯಾ. 15,000 ಹೆಚ್ಚು ಇಂಡಸ್ಟ್ರಿ ಇರುವಂತ ಜಾಗ ಅಂದ್ರೆ ಅದು ನಮ್ಮ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ. ಅದಕ್ಕಾಗಿ ನಾವು ಇಲ್ಲಿ ಇದನ್ನ ಮಾಡಕ್ಕೆ ಪ್ರಯತ್ನವನ್ನು ಮಾಡಿದ್ವಿ. ನಮ್ಮ ಇಂಡಸ್ಟ್ರಿಗಳಿಗೆ ಬೇಕಾದಂತ ಟ್ರೈನಿಂಗ್ ಕೊಡುವಂತ, ಸ್ಟೂಡೆಂಟ್ಸ್ ಗೆ ಬೇಕಾದಂತ ಟ್ರೈನಿಂಗ್ ಕೊಡುವಂತ, ಅದರಲ್ಲಿ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೋಬೋಟಿಕ್ಸ್, ಆಟೋಮೇಷನ್ ಇಂತ ಹೊಸ ಟೆಕ್ನಾಲಜಿಗೆ ಟ್ರೈನಿಂಗ್ ಕೊಡುವಂತ ಒಂದು ಸೆಂಟರ್ ಆಗಿ ಇಲ್ಲಿ ಅದು ಪರಿವರ್ತನೆ ಆಗಲಿದೆ. ನನಗೆ ವಿಶ್ವಾಸ ಇದೆ, ಇದೇ ದಿನ ಇದರ ಉದ್ಘಾಟನೆಯನ್ನು ಮಾಡಕ್ಕೆ ಕೂಡ ನಾವು ಮತ್ತೆ ಇದೇ ಜಾಗಕ್ಕೆ ಬರ್ತೀವಿ. ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಮಾಡೋಣ. ಪ್ರತಿ ಸರ್ತಿ ಮಾತಾಡುವಾಗಲೂ ನಮ್ಮ ದೇಶದಲ್ಲಿ ನಾವು ಎಂಎಸ್ಎಂಇಗಳನ್ನು ಬೆಳೆಸಬೇಕು. ನಾವು ಸ್ವಾವಲಂಬಿ ಭಾರತ ಆಗಬೇಕು ಅಂದ್ರೆ ಎಂಎಸ್ಎಂಇ ಈ ದೇಶದಲ್ಲಿ ಬಹಳ ಮುಖ್ಯ ಅನ್ನುವಂಥದ್ದನ್ನ ಪದೇ ಪದೇ ಮೋದಿ ಅವರು ಹೇಳ್ತಾ ಇರ್ತಾರೆ. ಇವತ್ತು ನಾವು ಉದ್ಯಮ ಪೋರ್ಟಲ್ ಶುರು ಮಾಡಿದಾಗ ದೇಶದಲ್ಲಿ ಎಷ್ಟು ಇಂಡಸ್ಟ್ರಿ ಇದೆ ನಮ್ಗೆ ಗೊತ್ತಿರಲಿಲ್ಲ. ಉದ್ಯಮ ಪೋರ್ಟಲ್ ಅನ್ನು ಶುರು ಮಾಡಿದ್ವಿ. ನನಗೆ ಹೆಮ್ಮೆ ಇದೆ, ಇವತ್ತು ಖುಷಿ ಇದೆ, ಈ ದೇಶದಲ್ಲಿ 8 crore ಎಂಎಸ್ಎಂಇಗಳು ಉದ್ಯಮ ಪೋರ್ಟಲ್ ಅಲ್ಲಿ ಇವತ್ತು ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ನಾನು ನಿಮ್ಮೆಲ್ಲರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನೀವೆಲ್ಲರೂ ಕೂಡ ಈ ದೇಶದ 33 crore ಯುವಕರಿಗೆ ಉದ್ಯೋಗವನ್ನು ಕೊಟ್ಟಂತ ಇಂಡಸ್ಟ್ರಿಯಲಿಸ್ಟ್ ನೀವು.
1: ಕಾರ್ಯಕ್ರಮದಲ್ಲಿ ರಾಷ್ಟೀಯ ಸಣ್ಣ ಕೈಗಾರಿಕೆಗಳ ನಿಗಮ ಲಿಮಿಟೆಡ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಬ್ ಸ್ಕೀಮ್ ಅಡಿಯಲ್ಲಿ ನೀಡಲಾಗುವ ವಿವಿಧ ತರಬೇತಿಗಳನ್ನು ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ ಕೇಂದ್ರ ಸಚಿವರಾದ ಜಿತನ್ ರಾಮ್ ಮಾಂಜು ಹಾಗೂ ಶೋಭಾ ಕರಂದ್ಲಾಜೆ ಪ್ರಮಾಣ ಪತ್ರ ವಿತರಿಸಿದರು. ಪೀಣ್ಯದಲ್ಲಿ ಎಂಎಸ್ಎಂಇಗಳಿಗೆ ತಂತ್ರಜ್ಞಾನ ಪ್ರವೇಶ, ಪರೀಕ್ಷಾ ಸೌಲಭ್ಯಗಳು, ಕೌಶಲ್ಯ, ನಾವೀನ್ಯತೆ ಮತ್ತು ಉದ್ಯಮ ಸ್ಪರ್ಧಾತ್ಮಕತೆಯನ್ನು ಬಲಪಡಿಸಲು ಕೇಂದ್ರದ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವಾಲಯದ ಬೆಂಬಲದೊಂದಿಗೆ ರಾಷ್ಟೀಯ ಸಣ್ಣ ಕೈಗಾರಿಕಾ ನಿಗಮ ಪ್ರಸ್ತಾವಿತ ಅತ್ಯಾಧುನಿಕ ಕೇಂದ್ರ ಸ್ಥಾಪಿಸಿದೆ. ಕೇಂದ್ರ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಯೋಗ ಕೇಂದ್ರವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಯೋಗ ಅಂತಾರಾಷ್ಟೀಯ ಮಟ್ಟದಲ್ಲಿ ಪ್ರಸಿದ್ದಿ ಪಡೆದಿದೆ. ಇಂದಿನ ಒತ್ತಡದ ಬದುಕಿನಲ್ಲಿ

ವಿಶೇಷವಾಗಿ ಮಹಿಳೆಯರು ಮತ್ತು ಯುವಜನರಲ್ಲಿ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗುತ್ತಿವೆ. ಈ ಸಮಸ್ಯೆಗಳಿಗೆ ಯೋಗ ಅತ್ಯುತ್ತಮ ಔಷಧವಾಗಿದೆ. ಯೋಗಾಸನಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಪ್ರತಿಯೊಬ್ಬ ನಾಗರಿಕನು ಆರೋಗ್ಯವಂತನಾಗಿದ್ದರೆ ಮಾತ್ರ ನಾವು ವಿಕಸಿತ ಭಾರತವನ್ನು ನಿರ್ಮಿಸಲು ಸಾಧ್ಯ ಎಂದು ಹೇಳಿದ್ದಾರೆ. ಚುನಾವಣಾ ಫಲಿತಾಂಶಗಳು ತಮ್ಮ ಸರ್ಕಾರದ ರಾಷ್ಟೀಯ ನೀತಿಗಳಿಗೆ ಸಾರ್ವಜನಿಕ ಬೆಂಬಲವನ್ನು ಪ್ರತಿಬಿಂಬಿಸುತ್ತವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಬಿಜೆಪಿ ಗೆಲುವು ತಮ್ಮ ಸರ್ಕಾರ ಜಾರಿಗೆ ತಂದ ರಾಷ್ಟೀಯ ನೀತಿಗೆ ಸಾರ್ವಜನಿಕ ಬೆಂಬಲಕ್ಕೆ ಸಾಕ್ಷಿಯಾಗಿದೆ ಎಂದು ಹೇಳಿದ್ದಾರೆ. ಚುನಾವಣಾ ಫಲಿತಾಂಶಗಳು ತಮ್ಮ ಸರ್ಕಾರದ ರಾಷ್ಟೀಯ ಕಾರ್ಯಕ್ರಮಗಳು ಮತ್ತು ನೀತಿಗಳನ್ನು ಬೆಂಬಲಿಸುವ ಸಾರ್ವಜನಿಕ ಸಂದೇಶಗಳನ್ನು ಸೂಚಿಸುವ ರಾಷ್ಟ್ರದ ಮನಸ್ಥಿತಿಯನ್ನು ಪ್ರತಿಬಿಂಬಿಸುತ್ತವೆ ಎಂದು ಹೇಳಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಪಕ್ಷವು ಕೇವಲ 3 ಸ್ಥಾನಗಳೊಂದಿಗೆ ಪ್ರಾರಂಭವಾಯಿತು ಮತ್ತು 10 ವರ್ಷಗಳಲ್ಲಿ ಬೃಹತ್ ಜನಾದೇಶದೊಂದಿಗೆ ಸರ್ಕಾರವನ್ನು ರಚಿಸಿದೆ ಎಂದು ಹೇಳಿದರು. ಅಸ್ಸಾಂನಲ್ಲಿ ಜನತೆ ಪಕ್ಷಕ್ಕೆ 3ನೇ ಅವಧಿಗೆ ಅಧಿಕಾರ ನೀಡಿದ್ದಾರೆ ಮತ್ತು ಗುಜರಾತ್ ಪುರಸಭೆ ಚುನಾವಣೆಯಲ್ಲಿ ಪಕ್ಷವು ಹಿಂದಿನ ಎಲ್ಲಾ ದಾಖಲೆಗಳನ್ನು ಮುರಿದಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಕೇರಳದಲ್ಲಿ ಈ ಚುನಾವಣೆಯಲ್ಲಿ 3 ಸ್ಥಾನಗಳನ್ನು ಪಡೆದಿರುವುದು ಮುಂದಿನ ಚುನಾವಣೆಯಲ್ಲಿ ಉತ್ತಮ ಫಲಿತಾಂಶ ಸಾಧಿಸುವಲ್ಲಿ ಮಾರ್ಗಸೂಚಿಯಾಗಲಿದೆ ಎಂದು ಹೇಳಿದರು. ಬಿಜೆಪಿ ಮತ್ತು ಎನ್ಡಿಎ 21 ರಾಜ್ಯಗಳಲ್ಲಿ ಆಡಳಿತ ನಡೆಸುತ್ತಿವೆ, ಲೋಕ ಕಲ್ಯಾಣ ಮತ್ತು ದೇಶದ ಸಮೃದ್ಧಿಗಾಗಿ ಕೆಲಸ ಮಾಡುತ್ತಿವೆ ಎಂದರು. ರಾಷ್ಟೀಯ ಅಭಿವೃದ್ಧಿಗಾಗಿ ಕೆಲಸ ಮಾಡಲು ಮತ್ತು ಅಮೆರಿಕ, ಇರಾನ್ ಯುದ್ಧದಂತಹ ಭೌಗೋಳಿಕ ರಾಜಕೀಯ ಬೆಳವಣಿಗೆಗಳಿಂದ ಉಂಟಾಗುವ ಸವಾಲುಗಳನ್ನು ನಿವಾರಿಸಲು ಒಗ್ಗಟ್ಟಿನಿಂದ ಇರಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಜನತೆಯಲ್ಲಿ ಮನವಿ ಮಾಡಿದ್ದಾರೆ. ನಂತರ ಬೆಂಗಳೂರಿನಲ್ಲಿ ನಡೆದಂತಹ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಿದ್ದರು. ಆರ್ಟ್ ಆಫ್ ಲಿವಿಂಗ್ನ ಅಂತಾರಾಷ್ಟೀಯ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಅವರು ಉದ್ಘಾಟಿಸಿದರು. ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರಿತುಲ್ ಕುಮಾರ್ ಮಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ಭೇಟಿ ನೀಡಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಜೊತೆಗೆ ಸಮಾಲೋಚನೆ ನಡೆಸಿದರು. ಆಕಾಶವಾಣಿಯ ವಿವಿಧ ವಿಭಾಗಗಳನ್ನು ಸಂದರ್ಶಿಸಿದ ಅವರು ಪರಿಶೀಲನೆ ನಡೆಸಿದರು. ಇದೇ ವೇಳೆ ಕೇಂದ್ರ ಸಂವಹನ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯೊಂದಿಗೆ ಸಮಾಲೋಚನೆ ನಡೆಸಿದರು. ರಾಜ್ಯ ಸರ್ಕಾರಿ ನೌಕರರಿಗೆ 2026 ಜನವರಿ 1 ಪೂರ್ವಾನ್ವಯವಾಗುವಂತೆ ರಾಜ್ಯ ಸರ್ಕಾರ ತುಟ್ಟಿ ಭತ್ಯೆಯನ್ನು 1.5% ಹೆಚ್ಚಿಸಿದೆ. ತುಟ್ಟಿ ಭತ್ಯೆ ದರಗಳು ಪ್ರಸ್ತುತ ಮೂಲ ವೇತನದ 14.25% 15.75% ಪರಿಷ್ಕರಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಇದು ರಾಜ್ಯ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಅನುಕೂಲವಾಗಲಿದೆ. ವಿಜಯಪುರ ಜಿಲ್ಲಾಡಳಿತ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ LHBS ಅಟ್ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ ಎಂಬ ನೂತನ ಸುರಕ್ಷತಾ ಉಪಕ್ರಮವನ್ನು ಜಿಲ್ಲೆಯಾದ್ಯಂತ ಜಾರಿಗೆ ತಂದಿದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ನಿಂಬರಗಿ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕುಟುಂಬ ಸಮೇತರಾಗಿ ಹೊರಗೆ ಹೋಗುವ ಸಮಯದಲ್ಲಿ ಕಳ್ಳತನದ ಕೃತ್ಯಗಳನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟಿ ಸಾರ್ವಜನಿಕರಲ್ಲಿ ವಿಶ್ವಾಸ ಮೂಡಿಸಲು ಈ ಉಪಕ್ರಮವನ್ನು ಜಾರಿಗೆ ತರಲಾಗಿದೆ ಎಂದು ಹೇಳಿದ್ದಾರೆ. ಈ ಬೀಟ್ ಸಿಸ್ಟಮ್ ಮೊಬೈಲ್ ಸಂಖ್ಯೆಗೆ ಸೆಲ್ಫಿ ಜೊತೆಗೆ ಲೊಕೇಶನ್ ಕಳುಹಿಸಿದರೆ ಪೊಲೀಸ್ ಬೀಟ್ ತಂಡ ಆ ಮನೆಯ ಸುರಕ್ಷತೆಯನ್ನು ಕಾಪಾಡಲಿದೆ. ಈ ವಿನೂತನ ತಂತ್ರಜ್ಞಾನವನ್ನು ವಿಜಯಪುರ ಜಿಲ್ಲೆಯಲ್ಲಿ ಇದೇ ತಿಂಗಳ 11 ಆರಂಭಿಸಲಾಗಿದೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಕುಲಪತಿ ಡಾ ಎಸ್ ವಿದ್ಯಾಶಂಕರ್ ನೇತೃತ್ವದ ನಿಯೋಗವು ಶೈಕ್ಷಣಿಕ ಕೈಗಾರಿಕಾ ಸಹಭಾಗಿತ್ವದ ಭಾಗವಾಗಿ ಮಹಾರಾಷ್ಟದಲ್ಲಿರುವಂತಹ ಆವಿಷ್ಕಾರ ನಾವೀನ್ಯತೆ ಮತ್ತು ಉತ್ಕೃಷ್ಟ ತರಬೇತಿ ಕೇಂದ್ರ ಮತ್ತು ಇಂಡಮರ್ ಏವಿಯೇಷನ್ನ ಏರೋಸ್ಪೇಸ್ ಕೇಂದ್ರಗಳಿಗೆ ಭೇಟಿ ನೀಡಿತು. ಅಲ್ಲಿನ ನಾವೀನ್ಯತೆ, ಇನ್ಕ್ಯುಬೇಷನ್, ಉದ್ಯಮಶೀಲತೆ ಮತ್ತು ತಂತ್ರಜ್ಞಾನ ಆಧಾರಿತ ಶಿಕ್ಷಣವನ್ನು ಉತ್ತೇಜಿಸುವ ಕೈಗಾರಿಕಾ ಮಾದರಿಯನ್ನು ಅಧ್ಯಯನ ನಡೆಸಿದೆ. ಭೇಟಿಯ ವೇಳೆ ಕೃತಕ ಬುದ್ಧಿಮತ್ತೆ, ಏರೋಸ್ಪೇಸ್ ಮತ್ತು ರಕ್ಷಣಾ ತಂತ್ರಜ್ಞಾನಗಳು, UAV ವ್ಯವಸ್ಥೆಗಳು, ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್, ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗಳು, ಕ್ವಾಂಟಮ್ ಸಂವಹನ ಮತ್ತು ಅಡ್ವಾನ್ಸ್ ಮೆಟೀರಿಯಲ್ಸ್ ಮುಂತಾದ ವಿಷಯಗಳ ಕುರಿತು ಅಧ್ಯಯನ ನಡೆಸಿದೆ. ಬಳಿಕ ನಿಯೋಗವು ನಾಗ್ಪುರ ಇಂಡಮರ್ ಏವಿಯೇಷನ್ನ ಏರೋಸ್ಪೇಸ್ MRO ಕೇಂದ್ರಕ್ಕೆ ಭೇಟಿ ನೀಡಿ ವಿಮಾನ ನಿರ್ವಹಣೆ, ದುರಸ್ತಿ ಕಾರ್ಯಾಚರಣೆಗಳ ಬಗ್ಗೆ ತಿಳಿದುಕೊಂಡಿತು. ಭೇಟಿ ಕುರಿತು ಮಾತನಾಡಿದ ವಿಟಿಯು ಕುಲಪತಿ ಡಾ ಎಸ್ ವಿದ್ಯಾಶಂಕರ್, ವಿಟಿಯು ಪ್ರಾಯೋಗಿಕ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದು ತಿಳಿಸಿದ್ದಾರೆ. ಪ್ರಸ್ತಾವಿತ ಸಂವಿಧಾನ 121ನೇ ತಿದ್ದುಪಡಿ ವಿಧೇಯಕ 2024 ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನುಗಳ ತಿದ್ದುಪಡಿ ವಿಧೇಯಕ 2024 ದೇಶದ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ಚೌಕಟ್ಟಿನ ಕಾರ್ಯನಿರ್ವಹಣೆಯ ಮೇಲೆ ಬೀರುವ

0: ವ್ಯಾಪಕ ಪರಿಣಾಮಗಳನ್ನು ಪರಿಗಣಿಸಿ ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿಯು ಇದೇ 14ರಿಂದ ಮುಂಬರುವ 21ರವರೆಗೆ ಬೆಂಗಳೂರು ಮತ್ತು ಗಾಂಧಿನಗರಕ್ಕೆ ಅಧ್ಯಯನ ಪ್ರವಾಸ ಕೈಗೊಂಡಿದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ವಿಧಾನಸಭೆಯ ಅಧ್ಯಕ್ಷರು, ವಿಧಾನ ಪರಿಷತ್ತಿನ ಸಭಾಪತಿ, ಚುನಾಯಿತ ಪ್ರತಿನಿಧಿಗಳು, ರಾಜಕೀಯ ಪಕ್ಷಗಳ ಮುಖ್ಯಸ್ಥರು, ರಾಜ್ಯ ಆಡಳಿತ, ಹಣಕಾಸು ಮತ್ತು ಶಿಕ್ಷಣ ಸಂಸ್ಥೆಗಳು, ವೃತ್ತಿಪರ ಸಂಸ್ಥೆಗಳು ಮತ್ತು ನಾಗರಿಕ ಸಮಾಜದ ಪ್ರತಿನಿಧಿಗಳು ಸೇರಿದಂತೆ ಉನ್ನತ ಸಾಂವಿಧಾನಿಕ ಮತ್ತು ರಾಜಕೀಯ ಪದಾಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಲು ಈ ಪ್ರವಾಸ ಆಯೋಜನೆ ಮಾಡಲಾಗಿದೆ. 2026-27ರ ಮಾರುಕಟ್ಟೆ ಋತುವಿನಲ್ಲಿ 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿದೆ. ಈ ಋತುವಿನಲ್ಲಿ ಅಂದಾಜು 824 ಲಕ್ಷ ಮೆಟ್ರಿಕ್ ಟನ್ ಬೆಳೆಗಳನ್ನು ಖರೀದಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್, ರೈತರಿಗೆ ಅಂದಾಜು 260,000 ಕೋಟಿ ರೂಪಾಯಿ ಪಾವತಿ ಮಾಡಲಾಗುತ್ತದೆ. ಈ ಋತುವಿನಲ್ಲಿ ಅಂದಾಜು 824 ಲಕ್ಷ ಮೆಟ್ರಿಕ್ ಟನ್ ಬೆಳೆಗಳನ್ನು ಖರೀದಿ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಸೂರ್ಯಕಾಂತಿ ಬೀಜವು ಕ್ವಿಂಟಾಲ್ಗೆ 622 ರೂಪಾಯಿ ಹೆಚ್ಚಳ ಕಂಡಿದ್ದು, ಕನಿಷ್ಠ ಬೆಂಬಲ ಬೆಲೆ 8,343 ರೂಪಾಯಿ ತಲುಪಲಿದೆ. ಹತ್ತಿ ಕ್ವಿಂಟಾಲ್ಗೆ 557 ರೂಪಾಯಿ ಮತ್ತು ಎಳ್ಳಿಗೆ ಕ್ವಿಂಟಾಲ್ಗೆ 500 ರೂಪಾಯಿಗಳ ಹೆಚ್ಚಳವನ್ನು ಶಿಫಾರಸು ಮಾಡಲಾಗಿದೆ. ಎ ದರ್ಜೆಯ ಭತ್ತಕ್ಕೆ ಕ್ವಿಂಟಾಲ್ಗೆ 2,461 ರೂಪಾಯಿ, ಜೋಳ ಹೈಬ್ರಿಡ್ ಕ್ವಿಂಟಾಲ್ಗೆ 4,023 ರೂಪಾಯಿ, ತೊಗರಿ ಬೆಳೆಗೆ ಕ್ವಿಂಟಾಲ್ಗೆ 8,450 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ಶಿಫಾರಸು ಮಾಡಲಾಗಿದೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ನಿನ್ನೆ ಮಂಗಳೂರಿನಲ್ಲಿ ನಡೆದ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಾಹೆ ಇದರ 33ನೇ ಘಟಿಕೋತ್ಸವದ ಮೊದಲನೆಯ ದಿನದ ಕಾರ್ಯಕ್ರಮಗಳ ಬಾನುಲಿ ವರದಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಾಹೆ.
2: ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಾಹೆಯ 33ನೇ ಘಟಿಕೋತ್ಸವ ಸಮಾರಂಭದ ಮೊದಲ ದಿನದ ಅಧಿವೇಶನವು ಮಂಗಳೂರಿನ ಡಾಕ್ಟರ್ ಟಿಎಂಎ ಪೈ ಅಂತಾರಾಷ್ಟ್ರೀಯ ಸಭಾಂಗಣದಲ್ಲಿ ಮೇ 15 ಶುಕ್ರವಾರ ಸಾಯಂಕಾಲ ನಡೆಯಿತು. ಮುಖ್ಯ ಅತಿಥಿಗಳಾಗಿ ಮುಂಬೈಯ ಟಾಟಾ ಮೆಮೋರಿಯಲ್ ಸೆಂಟರ್ನ ನಿರ್ದೇಶಕರಾದ ಪ್ರೊಫೆಸರ್ ಡಾಕ್ಟರ್ ಸುದೀಪ್ ಗುಪ್ತಾ ಭಾಗವಹಿಸಿದ್ದರು. ಗೌರವ ಅತಿಥಿಗಳಾಗಿ ನಿಟ್ಟೆ ವಿಶ್ವವಿದ್ಯಾನಿಲಯದ ಪ್ರೊ ಚಾನ್ಸಲರ್ ಡಾಕ್ಟರ್ ಎಂ ಶಾಂತಾರಾಮ್ ಶೆಟ್ಟಿ ಉಪಸ್ಥಿತರಿದ್ದರು. ಘಟಿಕೋತ್ಸವ ಮೆರವಣಿಗೆಯ ಮೂಲಕ ಅತಿಥಿಗಳನ್ನು ಮತ್ತು ಗಣ್ಯರನ್ನು ವೇದಿಕೆಗೆ ಕರೆತರಲಾಯಿತು. ಬಳಿಕ ರಾಷ್ಟ್ರಗೀತೆ, ನಂತರ ಮಾಹೆ ವಿಶ್ವವಿದ್ಯಾನಿಲಯ ಗೀತೆಗಳನ್ನು ಹಾಡಲಾಯಿತು.

0: ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ನ ಪ್ರೋ ಚಾನ್ಸಲರ್ ಡಾಕ್ಟರ್ ಎಚ್ ಎಸ್ ಬಲ್ಲಾಳ್ 33ನೇ ಘಟಿಕೋತ್ಸವದ ಆರಂಭಿಕ ಘೋಷಣೆ ಮಾಡಿದರು.
1: ಐ ಡಾಕ್ಟರ್ ಎಚ್ ಎಸ್ ಬಲ್ಲಾಳ್, ಪ್ರೋ ಚಾನ್ಸಲರ್ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್, ಹಿಯರ್ ಬೈ ಡಿಕ್ಲೇರ್ ದ 33rd ಕಾನ್ವೊಕೇಶನ್ ಆಫ್ ಅವರ್ ಯೂನಿವರ್ಸಿಟಿ ಹೆಲ್ಡ್ ಅಟ್ ಅವರ್ ಮ್ಯಾಂಗಲೂರು ಕ್ಯಾಂಪಸ್ ಓಪನ್.
0: ಮಾಹೆಯ ಮಂಗಳೂರು ಕ್ಯಾಂಪಸ್ನ ಪ್ರೋ ವೈಸ್ ಚಾನ್ಸಲರ್ ಡಾಕ್ಟರ್ ದಿಲೀಪ್ ಜಿ ನಾಯಕ್ ನೆರೆದವರನ್ನು ಸ್ವಾಗತಿಸಿದರು.
2: ಎ ವೆರಿ ಗುಡ್ ಆಫ್ಟರ್ನೂನ್ ಟು ಈಚ್ ಒನ್ ಆಫ್ ಯು, ಎಕ್ಸ್ಟೆಂಡ್ ಎ ವಾರ್ಮ್ ವೆಲ್ಕಮ್ ಅಂಡ್ ಎಕ್ಸ್ಪ್ರೆಸ್ ಮೈ ಹಾರ್ಟ್.

0: these candidates to the rank, privileges and responsibilities of the degree severally set out and confer the said degrees on them.
1: ರಿಜಿಸ್ಟ್ರಾರ್ ಡಾಕ್ಟರ್ ಗಿರಿಧರ್ ಕೇಣಿಯವರು ಪದವಿ ಪಡೆದ ವಿದ್ಯಾರ್ಥಿಗಳಿಗೆ ಪ್ರಮಾಣ ವಚನ ಬೋಧಿಸಿದರು. ನಂತರ ಅಪ್ರತಿಮ ಸಾಧನೆ ತೋರಿದ ವಿದ್ಯಾರ್ಥಿಗಳಿಗೆ ಡಾಕ್ಟರ್ ಟಿಎಂಎ ಪೈ ಚಿನ್ನದ ಪದಕ ಪ್ರದಾನ ಮಾಡಲಾಯಿತು. ತದನಂತರ ಸ್ನಾತಕೋತ್ತರ ಪದವಿ ಸೇರಿದಂತೆ ಇತರ ಪದವಿಗಳನ್ನು ಪ್ರದಾನ ಮಾಡಲಾಯಿತು. ಮಣಿಪಾಲ ದಂತವಿಜ್ಞಾನ ಕಾಲೇಜಿನ ಡೀನ್ ಡಾಕ್ಟರ್ ಆಶಿತಾ ಉಪ್ಪೂರ್ ವಂದನಾರ್ಪಣೆ ಮಾಡಿದರು.

ಇದುವರೆಗೆ ನಿನ್ನೆ ಮಂಗಳೂರಿನಲ್ಲಿ ನಡೆದ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಾಹೆ ಇದರ 33ನೇ ಘಟಿಕೋತ್ಸವದ ಮೊದಲನೆಯ ದಿನದ ಕಾರ್ಯಕ್ರಮಗಳ ಬಾನುಲಿ ವರದಿ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಬೆಂಗಳೂರು.
1: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಈಗ 8:15. ಈಗ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುವರೆ. ಆರಂಭದಲ್ಲಿ ಹೂ ಬಿಸಿಲು ಚಿತ್ರದ ಗೀತೆಯನ್ನು ಕೇಳಿ. ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ.

ಪಿ ಬಿ ಶ್ರೀನಿವಾಸ್ ಅವರ ಸ್ವರದಲ್ಲಿ ಗಗನಚುಕ್ಕಿ ಭರಚುಕ್ಕಿ ಈ ಗೀತೆಯ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಕಾರ್ಯಕ್ರಮದ ಕೊನೆಯ ಗೀತೆ ಕಾಲೇಜು ರಂಗ ಚಿತ್ರದ ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಹಾಗೂ ರವಿ.

ತಪ್ಪ ಮಾಡಿದ ಮ್ಯಾಲೆ ಶಿಕ್ಷೆ ಅನುಭವಿಸಲೇಬೇಕು. ಚಲುವಯ್ಯ ಚಲುವೋ ದಾರಿ ತಂದನ್ನ, ರಂಗಯ್ಯ ರಂಗಸ್ವಾಮಿ ತಾನೆ ತಂದನ. ಚಲುವಯ್ಯ ಚಲುವೋ ದಾರಿ ತಂದನ್ನ, ರಂಗಯ್ಯ ರಂಗಸ್ವಾಮಿ.

ತಿಳುಗರು, ಇದುವರೆಗೆ ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದಿರಿ. ಸಮಯ ಈಗ 8:30. ಇನ್ನು ಮುಂದೆ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಚೇತನಾ ಚಿತ್ರದ ಗೀತೆ, ಹಾಡಿದ್ದಾರೆ ಮುಖೇಶ್.

0: ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೆ?
1: ನಿಮ್ಮ ಅಂಗಡಿ, ಸೂಪರ್ ಮಾರ್ಕೆಟ್, ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೆ?
0: ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೆ?
2: ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿಯ ಅವಧಿಯಲ್ಲಿ. ದೂರವಾಣಿ ಸಂಖ್ಯೆ 270311. ನಮ್ಮ ಮೇಲ್ ಐಡಿ ವಿಜಯಪುರ ಆಕಾಶವಾಣಿ @gmail.com.
3: ಲಟ್ಟ ಸಾಹೇಬ್ ಚಿತ್ರದ ಗೀತೆಯನ್ನು ಇದುವರೆಗೆ ಮೊಹಮ್ಮದ್ ರಫಿ ಅವರ ಸ್ವರದಲ್ಲಿ ಕೇಳಿದಿರಿ. ಈಗ ಕಾರ್ಯಕ್ರಮದ ಕೊನೆಯ ಗೀತೆ ಕಾಲಾ ಪತ್ಥರ್ ಚಿತ್ರದ್ದು. ಹಾಡಿದ್ದಾರೆ ಮೊಹಮ್ಮದ್ ರಫಿ ಹಾಗೂ ಲತಾ ಮಂಗೇಶ್ಕರ್.

ಕೇಳಿದ್ರೆ ಇದುವರೆಗೆ ಪುಷ್ಪಹಾರ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಈಗ 8:45 ಆಗುತ್ತಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲೀಷ್ನಲ್ಲಿ ವಾರ್ತೆಗಳು.